ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಶನಿವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನಶಕೆ 1948 ಆಷಾಢ ಮಾಸದ 20ನೆಯ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 11ನೆಯ ತಾರೀಖು. ಈಗ ಸಮಯ 5 ಗಂಟೆ

59 ನಿಮಿಷ ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸುಪ್ರಭಾತದೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಡಾಕ್ಟರ್ ಜಿಎಂ ಹೆಗ್ಡೆ ಅವರಿಂದ ಚಿಂತನ.
4: ಇಂದು ಜಗತ್ತಿನಾದ್ಯಂತ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತಿದೆ. ಏರುತ್ತಿರುವ ಜನಸಂಖ್ಯೆಯಿಂದಾಗಿ ಆಗುವ ಸಮಸ್ಯೆಗಳ ಚಿಂತನೆ ನಡೆಸಲು ವಿಶ್ವರಾಷ್ಟ್ರ ಸಂಸ್ಥೆ 1987 ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸುತ್ತಲಿದೆ. ಜನಸಂಖ್ಯಾ ಸ್ಫೋಟ ಜಾಗತಿಕ ಸಮಸ್ಯೆಯಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಜನಸಂಖ್ಯೆ 33 ಕೋಟಿ ಆದಾಗ ವರಕವಿ ಬೇಂದ್ರೆಯವರು ಮಕ್ಕಳಿವರೇ ನಮ್ಮ, ಮಕ್ಕಳಿರುವರೇ ನಮ್ಮ, 33 ಕೋಟಿ, 33 ಕೋಟಿ, ಬಯಕೆಗಳು ಬಸಿರುಗಳು ಹಡೆದೆದ್ದು ಹಿಂಗಿದ್ದು 33 ಕೋಟಿ, ಸೂಲಗಳು 33 ಕೋಟಿ ಎಂದು ಉದ್ಗರಿಸಿದರು. ಭಾರತದ ಜನರ ಬಡತನ, ನಿರುದ್ಯೋಗ, ಸಂಕಟವನ್ನು ನೋಡಿ ಕವಿ ಜೀವ ಮರುಗಿ ತಳಮಳಗೊಂಡು ಬರೆದಂಥ 33 ಕೋಟಿ ಕವಿತೆ ಆ ಕಾಲದ ರಾಷ್ಟ್ರೀಯ ಸಮಸ್ಯೆಯನ್ನು ನಮ್ಮ ಮುಂದೆ ಇಡುತ್ತದೆ. ವಿಶ್ವದ ಜನಸಂಖ್ಯಾಸ್ಫೋಟದ ದೇಶಗಳಲ್ಲಿ ಚೀನಾ ಬಿಟ್ಟರೆ ಭಾರತವೇ ಮುಂಚೂಣಿಯಲ್ಲಿದೆ. ಒಂದು ಕಾಲದಲ್ಲಿ ಜನರು ಸಾಂಕ್ರಾಮಿಕ ರೋಗ ರುಜಿನಗಳಿಂದ ಸಾವನ್ನ ಅಪ್ಪುತ್ತಾ ಇದ್ದರು. ಆದರೆ ಈಗ ವೈದ್ಯಕೀಯ ಜಗತ್ತಿನ ಮುನ್ನಡೆಯಿಂದಾಗಿ ಸಾವಿನ ಸಂಖ್ಯೆ ಇಳಿಮುಖವಾಗಿ ಜನನ ಸಂಖ್ಯೆ ಏರುಗತಿಯಲ್ಲಿ ಸಾಗುತ್ತಿದೆ. ಜನಸಂಖ್ಯೆಯ ಹೆಚ್ಚಳದಿಂದ ದೇಶ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಿದೆ. ಜನಸಂಖ್ಯೆ ಹೆಚ್ಚಾದರೆ ಆಹಾರ, ನೀರು, ವಸತಿ, ಉದ್ಯೋಗ ಸಿಗದೆ ದೈನಂದಿನ ಜೀವನ ನಿರ್ವಹಣೆಗೆ ತೊಂದರೆಯಾಗುತ್ತದೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ದೇಶ ಆರ್ಥಿಕವಾಗಿ ಬಡವಾಗುತ್ತದೆ. ಜನಸಂಖ್ಯೆಯ ಹೆಚ್ಚಳ ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ. ನಿರ್ದಿಷ್ಟವಾದ ಅಂಕೆಸಂಖ್ಯೆಗೆ ಅನುಗುಣವಾಗಿ ನಿರ್ದಿಷ್ಟ ಸಮುದಾಯದಲ್ಲಿ ಜನಸಂಖ್ಯಾಸ್ಫೋಟ ಆಗುತ್ತಿರುವುದು ಗಮನಕ್ಕೆ ಬರುತ್ತಿದೆಯಾದರೂ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರೂ ಏನನ್ನೂ ಮಾಡಲಾಗುವುದಿಲ್ಲ. ಭಾರತ ಚೈನಾದಷ್ಟೇ ಏಕೆ? ವಿಶ್ವದ 10 ಅಭಿವೃದ್ಧಿಶೀಲ ರಾಷ್ಟ್ರಗಳು ಜನಸಂಖ್ಯಾ ಹೆಚ್ಚಳದ ಪರಿಣಾಮಗಳನ್ನು ಕಾಣುತ್ತಿರುವುದನ್ನು ನಾವು ನೋಡ್ತೇವೆ. ಕೈಗಾರಿಕೋದ್ಯಮಗಳು ಹಿನ್ನಡೆಯನ್ನು ಅನುಭವಿಸುತ್ತಾ ಇವೆ. ದೇಶದಲ್ಲಿ ವಿದ್ಯುತ್ತಿನ ಅಭಾವ ಆಗುತ್ತಾ ಇದೆ. ಇಂಧನಗಳ ಕೊರತೆಯಾಗ್ತದೆ. ಸಾರಿಗೆ ಸಂಪರ್ಕ ವ್ಯವಸ್ಥೆ ದುಸ್ತರವಾಗ್ತದೆ. ಕೃಷಿ ಪ್ರಧಾನವಾದಂಥ ಭಾರತದಲ್ಲಿ ಉದ್ಯೋಗ ಸಮಸ್ಯೆಗಳು ಎದುರಾಗುತ್ತಿವೆ. ನಗರಗಳು ಮತ್ತು ಗ್ರಾಮೀಣ ಭಾರತದಲ್ಲಿ ದೊಡ್ಡ ಕಂದಕ ನಿರ್ಮಾಣವಾಗಿದೆ. ಜನಸಂಖ್ಯೆ ಹಳ್ಳಿ ಪಟ್ಟಣಗಳೆರಡರಲ್ಲೂ ಏರುತ್ತಿರುವಾಗ ರಾಷ್ಟ್ರೀಯ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಸರ್ಕಾರಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನಸಂಖ್ಯೆ ಹೆಚ್ಚಳದಿಂದ ನಿರುದ್ಯೋಗ ಸಮಸ್ಯೆ ಉಲ್ಬಣಿಸಿದೆ. ಇದರಿಂದ ಮಾನವ ಶಕ್ತಿ ಅಪವ್ಯಯವಾಗುತ್ತಿದೆ. ಪ್ರಪಂಚದಾದ್ಯಂತ ಹವಾಮಾನ ವೈಪರೀತ್ಯಗಳು ಉಂಟಾಗುತ್ತಿರುವಾಗ ಯಾರೂ ಏನನ್ನೂ ಸಾಧಿಸಲು ಸಾಧ್ಯವಾಗುತ್ತಿಲ್ಲ. ಜನಸಂಖ್ಯಾಸ್ಫೋಟವನ್ನು ತಡೆಯುವುದೊಂದೇ ಇದಕ್ಕೆ ಪರಿಹಾರವಾಗಿದೆ. ಜನಸಂಖ್ಯಾ ಶಿಕ್ಷಣದ ಬಗ್ಗೆ ಸರ್ಕಾರಗಳು ಎಷ್ಟು ಒತ್ತು ಕೊಡಬೇಕಾಗಿತ್ತು ಅಷ್ಟು ಮಾಡದೇ ಇರುವುದರಿಂದ ಸಮಸ್ಯೆ ಉಲ್ಬಣಿಸುತ್ತಾ ನಡೆದಿದೆ. ಜನಸಂಖ್ಯಾಸ್ಫೋಟದ ವಿರುದ್ಧ ಜನಾಂದೋಲನ ರೂಪುಗೊಳ್ಳುವ ಅವಶ್ಯಕತೆ ಇದ್ದು ರಾಷ್ಟ್ರ ನಾಯಕರು ಈ ಬಗ್ಗೆ ಚಿಂತಿಸಬೇಕಾಗಿದೆ. ಭಾರತದ ಭವಿಷ್ಯ ಉಜ್ವಲವಾಗಬೇಕಾದರೆ ಕಷ್ಟಪಟ್ಟು ಗಳಿಸಿದಂಥ ಸ್ವಾತಂತ್ರ್ಯದ ಸಾರ್ಥಕತೆಗೆ ಉತ್ತಮ ಪರಿಸರ, ಶಿಕ್ಷಣ, ನೀರು, ವಸತಿ, ಆರೋಗ್ಯ, ಹೀಗೆ ಮೂಲಭೂತವಾದ ಎಲ್ಲ ಅಗತ್ಯಗಳನ್ನು ಪಡೆಯುವುದಕ್ಕೆ ಜನಸಂಖ್ಯಾಸ್ಫೋಟವನ್ನು ತಡೆಯುವ

0: ವಿಧಾಯಕ ಕಾರ್ಯಕ್ರಮಗಳನ್ನು ಸರ್ಕಾರ ಮತ್ತು ಸಾರ್ವಜನಿಕರ ಸಹಕಾರದಿಂದ ಸಾಧ್ಯವಾಗಿಸಬೇಕು. ವಿಶ್ವ ಜನಸಂಖ್ಯಾ ದಿನ ಜನಜಾಗೃತಿಯ ಮಹಾಪರ್ವವಾಗಲಿ ಎಂದು ನಾವು ಈಗ ಹಾರೈಸಬೇಕಾಗಿದೆ. ಬರ್ಟ್ರಂಡ್ ರಸೆಲ್ ಎಂಬ ತತ್ವಜ್ಞಾನಿ ಜಾಗತಿಕ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ವರ್ಲ್ಡ್ ಗೌರ್ಮೆಂಟ್ ಅಂದರೆ ಜಾಗತಿಕ ಸರ್ಕಾರ ಸ್ಥಾಪಿಸುವಂತಾಗಬೇಕು ಎಂದು ಹೇಳಿದ್ದಾರೆ. ಜನಸಂಖ್ಯಾಸ್ಫೋಟವನ್ನು ತಡೆಯಲು ದೇಶದ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತತ್ವ ಸಿದ್ಧಾಂತಗಳನ್ನು ಬಿಟ್ಟು ಪ್ರಜಾಹಿತಕ್ಕಾಗಿ ಜನಸಂಖ್ಯಾಸ್ಫೋಟದಂಥ ಗಂಭೀರ ಸಮಸ್ಯೆ ನಿವಾರಣೆಗೆ ಸಾರ್ವಕಾಲಿಕ ಕ್ರಿಯಾಯೋಜನೆಗಳನ್ನು ಜಾರಿಗೊಳಿಸುವುದು ಈಗ ಅತ್ಯಂತ ಪ್ರಸ್ತುತವಾಗಿದೆ. ಜನಸಂಖ್ಯಾ ಸ್ಫೋಟವನ್ನು ತಡೆಯುವುದೇ ನಮ್ಮ ಮೊದಲ ಆದ್ಯತೆಯಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಶಿಸುತ್ತೇವೆ.
1: ಇದುವರೆಗೆ ಡಾಕ್ಟರ್ ಜಿಎಂ ಹೆಗಡೆ ಅವರಿಂದ ಚಿಂತನವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
2: ನಮಸ್ಕಾರ ರೈತ ಬಾಂಧವರೇ. ಭತ್ತದಲ್ಲಿ ಕಳೆಗಳ ನಿರ್ವಹಣೆ, ಕೂರ್ಗಿ ಭತ್ತದ ಬೇಸಾಯದಲ್ಲಿ ಕಳೆಗಳ ನಿರ್ವಹಣೆಗೆ ಬೇಕಾಗುವ ಕೆಲವು ಪ್ರಮುಖ ಅಂಶಗಳನ್ನು ಅಳವಡಿಸಿಕೊಳ್ಳಬಹುದು. ಮುಂಗಾರಿಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತುವುದಾದಲ್ಲಿ ಮಳೆಯಾದ ಮರುದಿನ ಅಥವಾ ಎರಡನೆಯ ದಿನ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ, ಹದವಾದ ಮಳೆ ಬಿದ್ದ ನಂತರ ಬಿತ್ತುವುದಾದಲ್ಲಿ ಬೀಜ ಬಿತ್ತಿದ ದಿನವೇ, ನೀರಿನ ಲಭ್ಯತೆಯು ಇರುವಲ್ಲಿ ಮುಂಗಾರು ಅಥವಾ ಬೇಸಿಗೆಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತಿ ನೀರುಣಿಸಿದ 24-48 ಗಂಟೆಯ ಒಳಗೆ ಪ್ರತಿ ಎಕರೆಗೆ 1.0 ಲೀಟರ್ ಪೆಂಡಿಮಿಥೈಲಿನ್, 30 EC ಅಥವಾ 0.7 ಲೀಟರ್ ಪೆಂಡಿಮಿಥೈಲಿನ್, 38.7 CS ಕಳೆನಾಶಕವನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಪೆಂಡಿಮಿಥೈಲಿನ್ ಸಿಂಪರಣೆಯಿಂದ 20-35 ದಿವಸಗಳವರೆಗೆ ಕಳೆಗಳ ಹತೋಟಿಯಾಗಿ ನಂತರ ಬರುವ ಕಳೆಗಳನ್ನು ಪ್ರತಿ ಎಕರೆಗೆ ಬಿಸ್ಪೈರಿಬ್ಯಾಕ್ ಸೋಡಿಯಂ 10 SC ಕಳೆನಾಶಕವನ್ನು 200 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ನಿಯಂತ್ರಿಸಬಹುದು. ಸಾಲಿನಿಂದ ಸಾಲಿಗೆ 10 ಅಂಗುಲ ಇರುವ ಕೂರಿಗೆಯಿಂದ ಬಿತ್ತಿದಾಗ ಎಡೆಕುಂಟೆ ಹೊಡೆದು ಅಥವಾ ಸೈಕಲ್ ವೀಡರ್ನಿಂದ ಕಳೆ ನಿಯಂತ್ರಣ ಮಾಡಬಹುದು. ಭತ್ತದ ಗದ್ದೆಗಳಲ್ಲಿ ಹುಲ್ಲು ಜಾತಿ ಕಳೆಗಳು ಕಡಿಮೆ ಇದ್ದು ಹೆಚ್ಚು ಅಗಲ ಎಲೆ ಕಸಗಳಿಂದ ಕೂಡಿದ್ದರೆ 2-4 D ಸೋಡಿಯಂ ಉಪ್ಪು 80 WP 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರಿಂದ ಕಳೆ ನಿಯಂತ್ರಿಸಬಹುದು. ಭತ್ತದ ಗದ್ದೆಗಳ ಸಮೀಪ ಹತ್ತಿ ಬೆಳೆ ಇರುವಲ್ಲಿ ಈ ಕಳೆನಾಶಕವನ್ನು ಉಪಯೋಗಿಸಬಾರದು. ಇನ್ನು ರೈತ ಬಾಂಧವರೇ, ಭತ್ತದಲ್ಲಿ ಬೆಂಕಿ ರೋಗ. ಬೆಂಕಿ ರೋಗ ಪೀಡಿತ ಭತ್ತದ ಎಲೆಯ ಮೇಲೆ ಚಿಕ್ಕ ಕಂದು ಬಣ್ಣದ ಚುಕ್ಕೆಗಳನ್ನು ಕಾಣಬಹುದು. ನಂತರ ಇಂತಹ ಚುಕ್ಕೆಗಳ ಗಾತ್ರ ಹೆಚ್ಚಾಗ್ತದೆ. ಚುಕ್ಕೆಯ ಮಧ್ಯಭಾಗವು ಅಗಲವಾಗಿದ್ದು ಎರಡು ತುದಿಗಳು ಚೂಪಾಗಿರುತ್ತವೆ. ಚುಕ್ಕೆಗಳ ಮಧ್ಯಭಾಗವು ಬೂದಿ ಬಣ್ಣಕ್ಕೆ ತಿರುಗಿದ್ದು ಕಂದು ಬಣ್ಣದ ಉಂಗುರುಗಳಿಂದ ಆವೃತವಾಗಿರುತ್ತದೆ. ಇಂತಹ ಹಲವಾರು ಚುಕ್ಕೆಗಳು ಸೇರಿ ಎಲೆಗಳೆಲ್ಲ ಸಂಪೂರ್ಣ ಸುಟ್ಟಂತೆ ಕಾಣಿಸ್ತವೆ. ರೋಗ ಲಕ್ಷಣಗಳು ಎಲೆ, ಗಿಣ್ಣು, ತೆನೆಯ ದೇಟು, ತೆನೆ ಹಾಗೂ ಕಾಳುಗಳ ಮೇಲೆ ಕಾಣಿಸಿಕೊಳ್ತವೆ. ಇದರ ಹತೋಟಿಗಾಗಿ ಹೊಲದಲ್ಲಿ ರೋಗದ ಲಕ್ಷಣಗಳು ಕಾಣಿಸಿದರೆ ಪ್ರತಿ ಲೀಟರ್ ನೀರಿಗೆ 0.6 g ಟ್ರೈಸೈಕ್ಲೋಸಲ್ ಅಥವಾ 1 ml ಪ್ರೊಪೆಕೋನಾಜಾಲ್ 25 EC ಅಥವಾ 1 g ಕಾರ್ಬನ್ಡೈಸಿಮ್ 50 WP ಅಥವಾ 1 ml ಕಿಟಾಜಿನ್ ಬೆರೆಸಿ ಸಿಂಪಡಿಸಬೇಕು. ಅಥವಾ ಜೈವಿಕ ನಿಯಂತ್ರಣವಾಗಿ ಪ್ರತಿ ಲೀಟರ್ ನೀರಿಗೆ 10 g ಸೋಡೋಮೋನಾಸ್ ಫ್ಲೋರೆಸೆನ್ಸ್ ಬೆರೆಸಿದ ದ್ರಾವಣದಲ್ಲಿ 30 ನಿಮಿಷ ಬೀಜಗಳನ್ನು ನೆನೆಸಿ ಬಿತ್ತಬೇಕು. ನಾಟಿಗೆ ಮುಂಚೆ ಪ್ರತಿ ಲೀಟರ್ ನೀರಿಗೆ 4 g ಸೋಡೋಮೋನಾಸ್ ಫ್ಲೋರೆಸೆನ್ಸ್ ಬೆರೆಸಿದ ದ್ರಾವಣದಲ್ಲಿ ಬೇರುಗಳನ್ನು 20 ನಿಮಿಷ ಅದ್ದಬೇಕು. 20-25 ದಿನಗಳ ನಂತರ ಪ್ರತಿ ಲೀಟರ್ ನೀರಿಗೆ 4 g ಸೋಡೋಮೋನಾಸ್ ಫ್ಲೋರೆಸೆನ್ಸ್ ಬೆರೆಸಿದ ದ್ರಾವಣವನ್ನು ಸಿಂಪಡಿಸಬೇಕು. ಇನ್ನು ಅಂತರ್ಬೇಸಾಯ. ಕೂರ್ಗಿ ಭತ್ತದಲ್ಲಿ ಬಿತ್ತನೆಯಾದ 15 ದಿನಗಳ ನಂತರ ಹದವು ಸಿಕ್ಕಾಗ ಒಂದು ವಾರದ ಅಂತರದಲ್ಲಿ 2 ಅಥವಾ 3 ಸಲ ಎಡೆಕುಂಟೆ ಹೊಡಿಬೇಕು. ಇದರಿಂದ ಕಳೆ ನಿಯಂತ್ರಣದೊಂದಿಗೆ ಹಸಿಯ ಕೊರತೆಯಾದಾಗ ಬಿರುಕು ಬಂದು ಮಣ್ಣಿನ ತೇವಾಂಶ ತೀವ್ರಗತಿಯಲ್ಲಿ ನಷ್ಟವಾಗುವುದನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಬಿತ್ತನೆಯಾದ ಸುಮಾರು 40 ದಿನಗಳ ನಂತರ ಗದ್ದೆಯಲ್ಲಿ ನೀರು ನಿಂತಾಗ ಕೊನೆಯ ಬಾರಿ ಎಡೆಕುಂಟೆ ಹೊಡೆದು ನಂತರ ದೋಣಿ ತಿಕ್ಕುವುದರಿಂದ ಕಳೆಗಳು ನಾಶವಾಗಿ ಮರಿ ಒಡೆಯುವುದಕ್ಕೆ ಪ್ರೋತ್ಸಾಹ ಕೊಡುವುದರೊಂದಿಗೆ ಮೇಲ್ಭಾಗದ ಮಣ್ಣಿನ ಬಿಗಿತದಿಂದಾಗಿ ನೀರು ಹೆಚ್ಚಾಗಿ ಕಳೆಗಳು ನಾಶವಾಗಿ ಬಸಿಯದಂತೆ ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಭತ್ತದ ಸಾವಯವ ಗೊಬ್ಬರಗಳ ನಿರ್ವಹಣೆ. ರಂಗಿ ಭೂಮಿಯಲ್ಲಿ ಕೂರಿಗೆ ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರದ ಬದಲು ಪ್ರತಿ ಎಕರೆಗೆ 4 kg ಸೆಣಬಿನ ಬೀಜವನ್ನು ಭತ್ತದ ಬೀಜದೊಂದಿಗೆ ಬೆರೆಸಿ ಬಿತ್ತಬೇಕು. ಬಿತ್ತನೆಯಾದ ಸುಮಾರು 40 ದಿನಗಳಿಗೆ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಂತಾಗ ಎಡೆಕುಂಟೆ ಹೊಡೆದು ಹೊಡೆತ ಮಾಡುವುದರಿಂದ ಸೆಣಬು ಕೆಸರಿನಲ್ಲಿ ಸಿಕ್ಕು ಕೊಳೆಯುವುದು. ಇದರಿಂದ ಭತ್ತಕ್ಕೆ ಸಾವಯವ ಪದಾರ್ಥದ ಲಭ್ಯತೆಯಾಗಿ ಇಳುವರಿ ಹೆಚ್ಚುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲಾಗುವುದು. ಅಥವಾ ಲಭ್ಯವಿರುವ ಗೊಬ್ಬರದ ಗಿಡ ಅಥವಾ ಯುಪಟೋರಿಯಂ, ಪಾರ್ಥೇನಿಯಂ ಇಲ್ಲವೇ ಕ್ಯಾಸಿಯಾಗಳಂತಹ ಕಳೆಗಳನ್ನು ಪ್ರತಿ

0: ಎಕರೆಗೆ 2 ಟನ್ ಹಸಿರು ಪದಾರ್ಥದ ಪ್ರಮಾಣದಲ್ಲಿ ರಂಗಿಭೂಮಿಯಲ್ಲಿ ಕೂರಿಗೆ ಬಿತ್ತನೆಯಿಂದ ಬೆಳೆದ ಭತ್ತದ ಸಾಲುಗಳ ನಡುವೆ ನೀರಿನಲ್ಲಿ ಎಡೆಕುಂಟೆ ಹೊಡೆದ ಮೇಲೆ ಹರಡಿ ಹೊಡೆತ ಮಾಡುವುದರಿಂದ ಶಿಫಾರಿತ ರಸಗೊಬ್ಬರದ 50% ಮಾತ್ರ ಕೊಟ್ಟು ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಧಾರವಾಡ.

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿಪರ ಶಿಕ್ಷಣದ ಅಗತ್ಯತೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
3: ಕೇಳುಗರೆ, ಇವತ್ತು ನಾವು ನೋಡ್ತಾ ಇದ್ದೀವಿ ಮನೆಗೆ ಒಂದೋ ಎರಡೋ ಮಕ್ಕಳಿರ್ತಾರೆ. ಈ ಒಂದೋ ಎರಡೋ ಮಕ್ಕಳನ್ನ ಅತ್ಯುತ್ತಮವಾದ ಶಾಲೆಗೆ ಕಳಿಸ್ಬೇಕು, ಉತ್ತಮ ಶಿಕ್ಷಣ ನೀಡಬೇಕು ಅನ್ನೋದು ಎಲ್ಲ ಪಾಲಕ ಪೋಷಕರ ಒಂದು ಕನಸಾಗಿರ್ತದೆ. ಹಂಗಂತೇಳಿ ಸರ್ಕಾರಿ ಶಾಲೆಗಳು ಎಷ್ಟೇ ಗುಣಮಟ್ಟದ್ದಾಗಿ ಉತ್ತಮ ಶಿಕ್ಷಕರು ಇದ್ರೂ ಕೂಡ ನಮ್ಮ ದೃಷ್ಟಿಯಲ್ಲಿ ಅದೇನು ಉಪಯೋಗ ಇಲ್ಲ, ಸರ್ಕಾರಿ ಶಾಲೆಗೆ ಏನ್ ಕಲಿಸ್ತಾರ, ಏನೂ ಇಲ್ಲ ಅನ್ನುವಂತ ಒಂದು ನಕಾರಾತ್ಮಕ ಯೋಚನೆಯನ್ನ ನಮ್ಮ ಮನಸ್ಸಿನಾಗ ತುಂಬಿಕೊಂಡ್ಬಿಟ್ಟಿರ್ತೀವಿ. ಸಾಕಷ್ಟು ಲಕ್ಷಗಟ್ಟಲೆ ಫೀ ಕೊಟ್ಟರೂ ಅಡ್ಡಿ ಇಲ್ಲ, ಮಕ್ಕಳನ್ನ ತಂದೆ ತಾಯಿ ಪ್ರೀತಿಯಿಂದ ವಂಚನೆ ಮಾಡಿ ಹಾಸ್ಟೆಲ್ನಾಗ ಇಟ್ಟರೂ ಅಡ್ಡಿ ಇಲ್ಲ ಅಂತೇಳಿ ಮಕ್ಕಳನ್ನ ದೂರ ದೂರ ಕಳಿಸಿ ಅವರ ಪ್ರೀತಿಯಿಂದ ನಾವು ವಂಚಿತರಾಗ್ತೀವಿ, ಅವರನ್ನು ವಂಚಿತರನ್ನಾಗಿ ಮಾಡ್ತಾ ಇದ್ದೀವಿ. ಹಂಗಂದ್ರ ನಾವು ನೀವು ಎಲ್ಲ ಸರ್ಕಾರಿ ಶಾಲೆಯೊಳಗ ಕಲ್ತೀವಿ, ಇವತ್ತು ಉತ್ತಮ ಜೀವನ ಮಾಡ್ಲಿಕ್ಕತ್ತಿಲ್ಲೇನು, ಬದುಕು ಕಟ್ಕೊಂಡಿಲ್ಲೇನು? ಹಂಗಿದ್ರೆ ನಮ್ಮ ಮಕ್ಕಳ ಬಗ್ಗೆನೆ ಯಾಕೆ ಇಷ್ಟೊಂದು ಹುಚ್ಚು ಆಸೆ ಹುಚ್ಚು ಕನಸನ್ನ ಹೊಂದೀವಿ ಅನ್ನೋದು ಇವತ್ತಿನ ಸುಬೋಧ ಸಮಾಲೋಚನೆಯ ವಿಷಯ. ಎಂದಿನಂಗ ಗುರುರಾಜ್ ಪಾಟೀಲ್ ಸರ್ ಹೊಸ ಹೊಸ ವಿಷಯಗಳನ್ನ ತಲೆ ಒಳಗೆ ತುಂಬಿಕೊಂಡು ಬಂದು ನಮ್ಮ ಮುಂದೆ ಕೂತಾರೆ. ನಮಸ್ಕಾರ ಗುರುರಾಜ್ ಪಾಟೀಲ್.
4: ನಮಸ್ಕಾರ. ಏನು ಹೊಸ ವಿಷಯ ತುಂಬಿಕೊಂಡ್
3: ಈಗ? ನೀವ್ ಯಾವ ಶಾಲ್ಯಾಗ ಓದಿರಿ, ನಿಮ್ಮ ಮಕ್ಕಳನ್ನ ಯಾವ ಶಾಲ್ಯಾಗ ಹಾಕ್ಬೇಕಂತೀರಿ ಹೇಳ್ರಿ.
4: ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಕೇಳಿದ್ರೆ ನೀವು ಒಂದೇದ್ದು ನನಗೆ ಬಹಳ ಸೇರುವುದೇನಂದ್ರೆ ಸರ್ಕಾರಿ ಶಾಲೆ. ಯಾಕಂದ್ರೆ ಸರ್ಕಾರಿ ಶಾಲೆಯೊಳಗ ನಲಿ ಕಲಿ ಅಂತದ. ಎರಡನೇದ್ದು ನಮ್ಮ ಶಾಲೆ ಅಂದ್ರೆ ನಮ್ಮ ಹೆಮ್ಮೆ. ಯಾರು ಸರ್ಕಾರಿ ಶಾಲೆ ಕಲ್ತಾರ ಅವ್ರ ಜೀವನವನ್ನ ತಮ್ಮಷ್ಟಕ್ಕೆ ತಾವ ಚಂದ ನಿರ್ಮಾಣ ಮಾಡ್ಕೊಂಡಾರ ಅನ್ನುವಂಥದ್ದು ನನಗೆ ಬಹಳ ಅಭಿಮಾನದಿಂದ ಹೇಳ್ತೇನೆ ಅಂತ. ಇನ್ನು ಅದರೊಳಗೆ ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಬಹಳಷ್ಟು ಲಾಭಗಳವ. ಅದು ಒಂದು ಭಾಗ. ಇವತ್ತ ನೀವು ಪೀಠಿಕೆ ಇದನ್ನ ಯಾಕೆ ಹಾಕಿದ್ರಿ ಅಂತ ಗೊತ್ತಿಲ್ಲ, ಆದ್ರೆ ಈ ಪೀಠಿಕೆ ಹಾಕಿದ್ರೆ ಇದಕ್ಕೆ ಸಮಂಜಸವಾಗಿರುವಂತ ಒಂದು ವಿಷಯ ನಾನು ಮಾತಾಡ್ಬೇಕು ಅನ್ಸ್ತದೆ ಇವತ್ತ ಹೇಳ್ತೇನಂತ. ಇತ್ತಿತ್ತಲಾಗ ನಮ್ಮ ಪರಿಸರದೊಳಗ ಮತ್ತ ಪ್ರಪಂಚದೊಳಗೆ ನಾವು ನೋಡ್ಲಿಕ್ಕತ್ತಾಗ ಒಂದೇದ್ದು ವೃತ್ತಿಪರ ಶಿಕ್ಷಣವನ್ನ ಪ್ರತಿಯೊಬ್ಬರು ಕಲಿಬೇಕು ಅಂತ. ನಾನು ಮೊನ್ನೆ ರೀಸೆಂಟ್ ಆಗಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅರಬಾಮಿಗೆ ಹೋಗಿದ್ದೆ. ಅದು ವೃತ್ತಿಪರ ಶಿಕ್ಷಣನೇ. ಅಲ್ಲಿ ಕಲ್ತಂತವರು ಸಾಕಷ್ಟು ಜನ ಎತ್ತರೋತ್ತರ ಬೆಳೆದಂತದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ವೃತ್ತಿಪರ ಶಿಕ್ಷಣ ಡೆಂಟಲ್, ಇಂಜಿನಿಯರಿಂಗ್, ಮೆಡಿಕಲ್, ಆಮೇಲೆ ಫಾರ್ಮಸಿ, ಈ ರೀತಿ ಟೆಕ್ನಿಕಲ್ ಫೀಲ್ಡ್ ಇರ್ಬೋದು, ನಾನ್ ಟೆಕ್ನಿಕಲ್ ಫೀಲ್ಡ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಈ ರೀತಿ ಹತ್ತು ಹಲವಾರು ಕೋರ್ಸ್ಗಳಾಗಿರ್ಬೋದು, ಸಾಹಿತ್ಯ ಇರ್ಬೋದು, ಲೇಖನ ಇರ್ಬೋದು, ಆಮೇಲೆ ಲಾ ಇರ್ಬೋದು, ನ್ಯಾಯ, ಈ ರೀತಿ ಎಲ್ಲವನ್ನೂ ನಾವು ಮಕ್ಕಳಿಗೆ ಕಲಿಸಿ ಪ್ರಚೋದನೆ ಮಾಡಿ ಅಥವಾ ಅವರಿಗೆ ಉತ್ಸಾಹ ತುಂಬಿ ಅವರ ಶಕ್ತಿಯನ್ನ ಗಮನಿಸಿ ನಾವು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತೀವಿ. ಶಿಕ್ಷಣ ಕೊಡ್ತಿದ್ದಂಗೆ ಒಂದು ಅಲೆ ಪ್ರಾರಂಭ ಆಗ್ತದೆ. ಏನಪ್ಪಾ ಅದು ಅಲೆ ಅಂತಂದ್ರೆ, ಯಾವಾಗ ಮಕ್ಕಳು ಒಂದು ಹಂತಕ್ಕೆ ಡಿಗ್ರಿ ಮುಗಿಸಿದ್ದಂಗೆ ಹೊರಗಿನ ಪ್ರಪಂಚವನ್ನ ಅರಿತುಕೊಳ್ಳಿಕ್ ಶುರು ಮಾಡ್ತಾರೆ. ಅವರಿಗೆ ಸಿಗುವಂತಹ ಅವರ ಆಸೆಗೆ ಪೂರಕವಾಗಿರುವಂತಹ ಮೈದಾನವನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅದು ನಮ್ಮ ಓಣಿಯೊಳಗನೋ, ನಮ್ಮ ಊರೋ, ಅಥವಾ ನಮ್ಮ ಪಕ್ಕದ ರಾಜ್ಯನೋ, ಅಥವಾ ಹೊರ ರಾಜ್ಯನೋ, ಹೊರ ದೇಶನೋ ಹೋಗ್ಲಿಕ್ಕೆ ನಾವೆಲ್ಲಿ ಯೋಗ್ಯರಿದ್ದೀವಿ ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಇಂಥದ್ರೊಳಗೆ ನಮ್ಮ ದೇಶದೊಳಗೆ ನೋಡಿದ್ರೆ 13-14% ಜನ ಬೇರೆಯವರ ದೇಶಕ್ಕೆ ಬ್ರೈನ್ ಡ್ರೇನ್ ಅಂತ ಕರಿತೀವಿ ನಾವು, ಹೊರದೇಶಕ್ಕೆ ಕಲೀಲಿಕ್ಕೆ ಅಂತ ಹೋಗ್ತಿರ್ತಾರೆ. ಈ ಹೊರದೇಶಕ್ಕೆ ಹೋಗೋದು ಒಂದು ವಿಚಾರ ನೋಡಿದಾಗ ಇನ್ನ ಹೋಗೋದು ಸರಿನೋ ತಪ್ಪೋ ಎರಡನೇ ಮಾತು. ಇಲ್ಲೇ ಎಂಥ ಮಕ್ಕಳು ಹೋಗಿರ್ತಾರಂತಂದ್ರೆ ಅವರಿಗೆ ಒಬ್ರೋ ಇಬ್ಬರೋ ಮಕ್ಕಳು ಇರ್ತಾರೆ. ಅಪ್ಪ ಅವ ಇಲ್ಲೇ ಒಂದು ಮೆನ್ಷನ್, ಒಂದು ದೊಡ್ಡ ಹಾಲೊಳಗೆ ದೊಡ್ಡ ಮನೆಯೊಳಗೆ ವಾಸ ಮಾಡಿರ್ತಾರೆ. ಆಮೇಲೆ ಇವ್ರಿಗೆ ಇರೋನು ಒಬ್ಬನೇ ಮಗ, ಅವನು IT ಇಂಜಿನಿಯರಿಂಗ್ ಮುಗಿಸಿದ, ದೊಡ್ಡ ಕಂಪನಿಯೊಳಗೆ ಡೈರೆಕ್ಟರ್ ಆದ, ಡೈರೆಕ್ಟರ್ ಆದ್ಮೇಲೆ ಅಮೇರಿಕ ಕಳಿಸಿದ್ರು, ಮತ್ತೊಂದು ದೇಶಕ್ಕೆ ಕಳಿಸಿದ್ರು, ಬೇರೆ ದೇಶಕ್ಕಂತೂ ಹೋದ್ಮೇಲೆ ಅಲ್ಲೇ ಹೆಚ್ಚು ಬೆಳೀತಾ ಬೆಳೀತಾ ಅಲ್ಲಿಯ ವಾತಾವರಣಕ್ಕೆ ಸೆಟ್ ಆಗ್ಬಿಟ್ಟ. ಸೆಟ್ ಆದ ತಕ್ಷಣ ಏನಾಗ್ತದಂದ್ರೆ ಅದೇ ಅವನ ಪ್ರಪಂಚ ಆಗ್ಬಿಡ್ತದೆ. ಯಾಕಂದ್ರೆ ಅವನು ಮುಂದಿನ ಜನರೇಷನ್ ಏನದ, ಅವರು ಅಲ್ಲಿಯ ಒಂದು ಶಿಕ್ಷಣ ಪದ್ಧತಿಗೆ, ಅಲ್ಲಿಯ ಜೀವನ

0: ಶೈಲಿಗೆ ಒಳಗಾಗಿ ಅವ್ರೇನಾಗ್ಬಿಡ್ತಾರಂದ್ರೆ ಇತ್ಲಾಗೂ ಇಲ್ಲ ಅತ್ಲಾಗೂ ಇಲ್ದಂಗ ಬದುಕ್ತಿರ್ತಾರಲ್ಲೇ. ಆದ್ರೆ ಅವ್ರು ಬಾಯಿ ಬಿಟ್ಟು ಹೇಳುವಷ್ಟು ಅವ್ರ ಪರಿಸ್ಥಿತಿ ಇರಂಗಿಲ್ರಿ. ಯಾಕಂದ್ರೆ ನೋಡ್ರಿ, ಅವ್ರೊಳಗೆ ಈ ಮಾತೃಭೂಮಿ, ಈ ರೊಟ್ಟಿ, ಈ ಹಿಂಡಿ, ಆಮೇಲೆ ಈ ಗೆಳೆಯ, ಈ ಭೂಮಿ, ಈ ಮಣ್ಣಿನ ವಾಸನೆ, ಈ ನೀರು, ಇದು ಅವ್ರನ್ನ ಕರಿತಿರ್ತದ. ಆದ್ರ ಪರಿಸ್ಥಿತಿ ಹೆಂಗ ಗೊತ್ತಂದ್ರೆ ಅದ್ ನೆನೆಸ್ಕೊಂಡು ಸುಮ್ಮನೆ ಒಂದ್ ರೀತಿ ಚಾಕ ಪಿಡಿದಾಗ
1: ಬಿಡ್ಲಾರೆ
0: ಹೇಳುದು ಇಲ್ಲ ಕೇಳುದು ಇಲ್ಲ, ಒಂದ್ ಕಪ್ ಚಾ ಹಿಡ್ಕೊಂಡು ಒಬ್ಬರ ಕೂತಾಗ ಗದ್ದ ಕೈ ಹಚ್ಕೊಂಡು ಕೂತು ಸುಮ್ಮನೆ ಒಂದ್ ಕಣ್ಣ ಮಂಜರಿ ಮಾಡ್ಕೊಂಡು ಅದನ್ನೆಲ್ಲ ನೆನೆಸ್ಕೊಂಡು ಒಂದ್ ಎರಡ್ ಕಾಲ್ ಮಾಡ್ಕೊಂಡು ಚಾ ಕುಡಿದು ಮತ್ತೆ ತಮ್ಮ ಜೀವನಕ್ಕೆ ಸೆಟ್ ಆಗಿ ಹೋಗ್ಬಿಡ್ತಾರ, ಮರ್ತು ಬಿಡ್ತಾರ ಅದನ್ನ. ಆದ್ರೆ ಅವ್ರ ಒಳಗೆ ಅವರು ಇರುವಂತದ್ದು ಒಂದು ಸಣ್ಣ ಮಿನುಕ್ತಿರ್ತದ, ಸಣ್ಣ ಒಂದು ಕೊರಗು ಇರ್ತದ ಅಂತ ನಾವು ಅನಿಸ್ತದ. ಆದ್ರೆ ಇಲ್ಲಿದ್ದಂತ ಪಾಲಕರು ಅವರು ಯಾವ ರೀತಿ ಇರ್ತಾರ? ಯಾಕಂದ್ರೆ ನೋಡ್ರಿ, ಜೀವನಕ್ಕೆ ಒಂದು ಸೈಕಲ್ ಅಂತದ. ಆ ಸೈಕಲ್ ನ ಬಾಯಿ ಬಿಟ್ಟು ಹೇಳಲಾರ್ದಂತ ಒಂದಿಷ್ಟು ಘಟನೆಗಳು ಇರ್ತಾವ ಜೀವನದೊಳಗೆ. ಹೇಳಂಗಿಲ್ಲ, ಆರೋಗ್ಯ, ಅನಾರೋಗ್ಯ, ಸಾವು, ಮತ್ತೊಂದು, ಮುಗಿದೊಂದು,
1: ವೃದ್ಧಾಪ್ಯ,
0: ಇವೆಲ್ಲ ಬಂದಾಗ ಅವ್ರಿಗೇನ್ ಅನಿಸ್ತಿರ್ತದ ಅಂದ್ರೆ, ನಾನು ನನ್ನ ಮಗನ ಬಾಲ್ಯದ ಸಮಯದೊಳಗ ನಾನು ಏನೇನ್ ಮಾಡಿದೆ ಅದನ್ನ ನನ್ನ ಮಗ ಈಗ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಅಪೇಕ್ಷೆ. ಅವರು ಹೆಂಗಂದ್ರೆ, ಈ ನಾ ಹೇಳಿದ್ನಲ್ಲ, ಅಲ್ಲಿ ಕೂತ್ಕೊಂಡು ಚಾ ಕುಡಿಬೇಕಾರ ನೆನೆಸ್ತಾರ, ಅದನ್ನಷ್ಟು ಮನವರಿಕೆ ಮಾಡ್ಕೋತಾರ, ಕಣ್ಣು ಮಂಜು ಮಾಡ್ಕೋತಾರ, ಅಲ್ಲಿಗೆ ಅವರು ಮುಗಿಸ್ತಾರ. ಹಂಗ ಇಲ್ಲಿರೂ ಸಹ ಮಕ್ಕಳ ಮೇಲಿರುವಂತಹ ಮೋಹ, ವ್ಯಾಮೋಹ ಏನ್ ಮಾಡ್ತದಂದ್ರೆ, ಇರ್ಲಿ ಬಿಡು, ಅಲ್ಲರ ಚಲೋ ಇದ್ದಾನಲ್ಲ ಅವ, ಅವನ್ ಜೀವನ ಅವ ಮಾಡ್ಕೊಂಡಿದ್ದಾನಲ್ಲೋ ಅವ, ಯಾಕಂದ್ರೆ ಚಲೋ ಕಾರ್ ತಗೊಂಡಾನ, ಚಲೋ ಮನಿ ಕಟ್ಟ್ಯಾನ, ನಾವೇನೂ ಸಾಧಿಸ್ತಾರ್ದ ಒಂದು ಮಿಡ್ಲ್ ಕ್ಲಾಸು, ಯಾವ್ದೋ ಒಂದು ಸರ್ಕಾರಿ ಸಣ್ಣ ನೌಕರಿ ಒಳಗೋ ಅಥವಾ ಯಾವ್ದೋ ಒಂದು ಕಂಪನಿ ಒಳಗೆ ಕೆಲಸ ಮಾಡಿ ತಿಂಗಳಕ್ಕೆ 1500-1600 ರೂಪಾಯಿ ಪಗಾರದೊಳಗೆ ಬದುಕೀವಿ, ಇವತ್ತು ಮಗ ಕೋಟಿಗಟ್ಟಲೆ ಪಗಾರ ತಗೋತಾನ, ಆರಾಮಿದ್ದಾನಲ್ಲ ಅವ, ಇರ್ಲಿ ಬಿಡವ ಅಂತ ಇವರು ತಮ್ಮ ಕಣ್ಣಿನ ಅಂಚಿನೊಳಗೆ ಒಂದ ಹನಿ ಬರೋಕೆ ನಾ ಮೊದ್ಲೇಕ ಸಣ್ಣ ಶುಗರ್ಲೆಸ್ ಚಾನ ಅರ್ಧ ಗುಟ್ಟಕ್ಕೆ ಗುಟ್ಟಗರ್ಸಿ ಅಲ್ಲೇ ಇಟ್ಟು ಏನ್ ಮಾಡ್ತಾರ, ಅಲ್ಲಿಗೆ ಮರ್ತು ಬಿಡ್ತಾರ. ಇದು ಇಲ್ಲಿಯೂ ಸಹ ಕುದಿತಾ ಇರ್ತದೆ,
1: ಅಲ್ಲಿಯೂ
0: ಸಹ ಕುದಿತಾ ಇರ್ತದೆ, ಆದ್ರೆ ಸೀಟಿ ಎರಡು ಕಡೆ ಆಗಂಗಿಲ್ಲ, ಇದು ಕುದಿಯೋದಿರೋದು. ಇನ್ನು ಇನ್ನೊಂದು ಕಡೆ ನಾವು ನೋಡಿದಾಗ, ಇಲ್ಲೇ ಕಲ್ತಂತ ಒಂದು ವ್ಯಕ್ತಿ ಇದೇ ಊರಾಗ ಹೊಲ ಪಲ ಮಾಡ್ಕೊಂಡು ಒಂದು ಅಂಗಡಿ ಮಾಡ್ಕೊಂಡು ಒಂದು ಫರ್ಟಿಲೈಸರ್ ಕಂಪನಿನೋ ಅಥವಾ ಒಂದು ಕಿರಾಣಿನೋ ತಾನು ಕಲ್ತಾನ ಅಥವಾ ಒಂದು ಗೌರ್ಮೆಂಟ್ ನೌಕರಿನೋ ಮಾಡ್ಕೊಂಡು ಕಲ್ತಿರೋರಿಬ್ರು ಅವರಿಬ್ರು ಸ್ನೇಹಿತರಂತೆಯೇ ತಿಳ್ಕೊಂಬೋಣಂತ. ಆದ್ರೆ ಆ ಸ್ನೇಹಿತರ ಪರಿಸ್ಥಿತಿ ನನ್ನ ಜೀವನದೊಳಗೂ ಒಂದಂತಾದ ಒಂದು ಘಟನೆ ಅದ. ನನ್ನ ಖಾಸಗೆಳೆಯ ಲಂಡನ್ದಾಗಿರ್ತಾನ, ಅವ ಡೆಂಟಿಸ್ಟ್ ಇದ್ದಾನ, ಅವನ ಹೆಸರು ನಜೀರ ಅಂತ. ಅವ ಯಾವಾಗಾರ ಬಂದಾಗ ಒಮ್ಮೆಮ್ಮೆ ನಂಗೂ ಅನಿಸ್ತದ, ನಾನು ಇವನಂಗೆ ಕಲ್ತು ಆರಾಮ್ ಇರ್ಬೋದಿತ್ತಲ್ಲ ಅಂತ. ಅವಾಗ ಅವ ಅಲ್ಲಿಂದ ಬಂದಾಗ ಹೇಳ್ತಾನ, ನೀ ಆರಾಮಿದ್ದಿಲ್ಲ ಅಂತ ನನಗೆ ಹೇಳ್ತಾನ. ಯಾಕಂದ್ರೆ ಅವಾಗೇನಂತದ, ಇಲ್ಲಿ ರೊಟ್ಟಿ ಎಣಗಾಯಿ ಪಲ್ಯ ನಮಗೆ ಸಿಗಂಗಿಲ್ಲ, ಇಲ್ಲಿ ಬಂದ ಮತ್ತ ಅವ ಮಾತಾಡೋದು ಏನಂದ್ರೆ, ನಾವ್ ಏನ್ ದಿವಸ ತಿಂತಿರ್ತೀವಿ, ಏನ್ ದಿವಸ ತಿನ್ನೋ ಸುದ್ದಿ ಹೇಳ್ತಿ ಬಿಡಲೆ ಅಂತ ನಾವ್ ಅಂತಿರ್ತೀವಿ. ಬಟ್ ಅವ್ರಿಗೆ ಅದ
1: ದೊಡ್ಡ ವಿಷಯ,
0: ಹಾ ಅದ ಅಮೃತ, ಅದ ದೊಡ್ಡ ವಿಷಯ ಆಗಿರ್ತದ. ಆದ್ರೆ ಈ ರೀತಿ ಒಳಗ ನಾ ಹೆಂಗ ಅನ್ಕೋತಿರ್ತೀನಿ, ಹಂಗ ಇಲ್ಲಿ ಸ್ನೇಹಿತರಿಗೂ ಆ ಒಂದು ಫೀಲಿಂಗ್ ಇರ್ತದ. ಏನಂತ, ನಾನೊಂದು ಇಷ್ಟ ಬದುಕಿನಾಗ ಬದುಕಲಿಕ್ಕೆ ಇರ್ಬೋದು, ನಮ್ಮ ಅಪ್ಪನ ಪಗಾರ 1500-1600 ಇತ್ತು, ಇವತ್ತು ನನ್ನ ಪಗಾರ 40,000-80,000 ಬಂದ ನಿಂತದ. ಬಟ್ ನಾನು ಒಂದು ಇವತ್ತು ಅವತ್ತು ನಮ್ಮಪ್ಪ 1600 ರೂಪಾಯಿ ತಗೊಂಡಾಗು ಮಿಡ್ಲ್ ಕ್ಲಾಸು, ಇವತ್ತು ನಾ 80,000 ರೂಪಾಯಿ ತಗೊಂಡ್ರು ಮಿಡ್ಲ್ ಕ್ಲಾಸ್ ಅನ್ನುವಂಥ ಒಂದು ಇರ್ತದ. ಆದ್ರೆ ಇವನ ಹತ್ರ ಇರೋ ಶ್ರೀಮಂತಿಕೆ ಅವನ ಹತ್ರ ಇರೋ ಶ್ರೀಮಂತಿಕೆ ಬೇರೆ. ಬಟ್ ಇಬ್ರು ಶ್ರೀಮಂತರೆ, ಇಬ್ರು ಶ್ರೀಮಂತರೆ ಹೆಂಗಂದ್ರೆ, ಇವನ ಹತ್ರ ಇವನ ಜನ, ಇವನ ಜಗ, ಇವನ ಜಲ ಎಲ್ಲವೂ ಇವನ ಜೊತೆಗಿರ್ತದ. ಇವನಿಗೆ ಇವನದೇ ಶ್ರೀಮಂತಿಕೆ, ಅವನಿಗೆ ಅವನದೇ ಶ್ರೀಮಂತಿಕೆ. ಹಂಗಂತೇಳಿ ಇವ ಚಹಾ ಕುಡಿಬೇಕಾರ ಕಣ್ಣಂಚಿನೊಳಗೆ ಮಂಜಾಗಂಗಿಲ್ಲೇನೋ ಆಗ್ತದ. ಯಾಕೆ ಆಗ್ತದಂದ್ರೆ, ಹಿಂದಿನ ದಿವಸ EMI ಕಾಲ್ ಬಂದಿರ್ತದ ಬ್ಯಾಂಕ್ನಿಂದ, ಯಾಕ್ರಿ 2 ದಿವಸ ಲೇಟ್ ಆತ ಅಂತೇಳಿ. ಇವಗೋ ತ್ರಾಸ. ಈಗ ಅವನ್ ವಿಚಾರ ಮಾಡಿದ್ರೆ ಅವ ಆರಾಮಿದ್ದಾನೆ, ಮರ್ಸಿಡೀಸ್ ಕಾರ್ ಅದ ಒಂದು, ಇಲ್ಲ ಮತ್ತೊಂದು ಕಾರ್ ಅದ, ಯಾವ್ದೋ ಕಾರ್ ಅವ್ನು ದೊಡ್ಡ ಕಾರನ ಅಡ್ಡಾಡ್ತಿರ್ತಾನೆ. ಇವನ್ ಕಾರಿನ EMI 2 ದಿವಸ ಅತ್ತು ಕಟ್ಟಿಲ್ಲ. ಹಂಗಂದ್ರೆ ಇವನಿಗೂ ದುಃಖದನಲ್ಲು ದುಃಖದ, ಶ್ರೀಮಂತಿಕೆ ಅದನು ಶ್ರೀಮಂತಿಕೆ ಅದ, ಎಲ್ಲ ಅದ ಇವನ ಹತ್ರ, ಆದ್ರೆ ಎಲ್ಲಾನು ಇಲ್ಲ ಇವನ ಹತ್ರ. ಅವನ ಹತ್ರ ಎಲ್ಲ ಅದ, ಎಲ್ಲಾನು ಇಲ್ಲ. ಇವರಿಬ್ಬರು ಪರಿಸ್ಥಿತಿಯನ್ನ ಸಮತೋಲನ ಮಾಡಿ ನಾವು ನೋಡಿದಾಗ, ಯಾರೂ ಶ್ರೇಷ್ಠರಲ್ಲ, ಯಾರೂ
1: ಕನಿಷ್ಠರಲ್ಲ.
0: ಅವರವ್ರ ಬದುಕನ್ನ ಅವ್ರು ಬದುಕ್ತಾ ಇದ್ದಾರೆ. ಆದ್ರೆ ನಾವು ನೋಡೋ ದೃಷ್ಟಿಗಳೇನವಲ್ಲ, ಬೇರೆ ಬೇರೆಯವ್ರು ನೋಡೋ ದೃಷ್ಟಿಗಳು. ಈಗ ಇಲ್ಲಿದ್ದಾವ, ಅವ ಬಂದಾಗ ಅಮೆರಿಕಾದಿಂದ ಬಂದಾಗ ನೋಡ್ ಹೆಂಗಿದ್ದಾನವ, ಅವನಂಗಿರ್ಬೇಕಿದ್ರ ಅಂತ ನಾವ್ ಅಂತೀವಿ. ಅವ ಏನು ಅವ್ರ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾನ, ಬಾರ್ಲಿ ಇಲ್ಲೇ ನಮ್ ಗೆಳೆಯನ್ ತೋರಿಸ್ತೀನಿ ಇದ್ರ ಹಿಂಗಿರ್ಬೇಕಂತ ಅವ ತೋರಿಸ್ತಾನ. ಯಾಕಂದ್ರೆ ಇಬ್ರು ಬದುಕು ಹೆಂಗಂದ್ರೆ ಒಂದೇ ರೀತಿ ಇರ್ತದೆ, ಆದ್ರೆ ನೋಡೋ ದೃಷ್ಟಿಕೋನಗಳು ಬೇರೆ ಬೇರೆ. ವಿ ಹ್ಯಾವ್ ಟು ಚೇಂಜ್ ಅವರ್ ಲೆನ್ಸ್ ಅಂತ. ನಾವ್ ಎಂತ ಕನ್ನಡಕ ಹಾಕೊಂಡಿರ್ತೀವಿ ಆ ಕನ್ನಡಕದಿಂದ ಅದು ನಮಗ ಕಾಣಿಸ್ತಿರ್ತದೆ. ಇದರೊಳಗೆ ಎಲ್ಲರೂ ಒಂದೇ, ಆದ್ರೆ ಆಯಾ ಪರಿಸ್ಥಿತಿಗಳು ಆಯಾ ವ್ಯಕ್ತಿಗಳನ್ನ, ಆ ವ್ಯಕ್ತಿತ್ವವನ್ನ ಮತ್ತು ಅವರ ಅಂತಸ್ತನ್ನ ಪರಿಚಯ ಮಾಡಿಸಿರ್ತದೆ. ಇದರೊಳಗೆ ಯಾವುದೂ ಶಾಶ್ವತ ಅಲ್ಲ. ಎಲ್ಲವೂ ಸಮಾನವಾಗಿರುವಂತಹದ್ದೇ ನನ್ನ ದೃಷ್ಟಿಯೊಳಗೆ. ಅದಕ್ಕೆ ಇದು ನಾವು ಇವತ್ತು ಏನ್ ತಿಳ್ಕೋಬೇಕಾಗಿದೆ ಅಂದ್ರೆ, ನಾವು ಯಾವ ಶಿಕ್ಷಣವನ್ನ ಕೊಡ್ತೀವಿ ಆ ಶಿಕ್ಷಣ ನಾವು ಕೊಟ್ಟೀವಿ.

0: ಇದರೊಳಗೆ ಯಾವ ತಪ್ಪು ಒಪ್ಪು ಪಾಲಕರದೆಲ್ಲ ಅಲ್ಲ. ಆ ಒಂದು ವಯೋಮಿತಿಗೆ ಬಂದಾಗ ಅವರು ಆರಿಸಿಕೊಂಡಿರುವಂತ ಜೀವನ ಏನದಲ್ಲ, ಅದೇನು ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ತೀವಿ. ಇದು ನನ್ನ ಆರಿಸಿಕೊಂಡಿರುವಂತ ಬ್ಯಾಟಲ್ ಫೀಲ್ಡ್. ಯಾರೋ ಒಬ್ರು ಕೇಳ್ತಾರೆ ನಂಗೆ, ನೀ ಮೆಡಿಕಲ್ ಪ್ರೊಫೆಷನ್ ಬಿಟ್ಟು ಟ್ರೈನಿಂಗ್ ಮಾಡ್ತೀರಿ, ರೇಡಿಯೋದಾಗ ಮಾತಾಡ್ತೀ, ನಾನು ಆರಿಸಿಕೊಂಡಿರುವಂಥದ್ದು ಇದು ನನಗೆ ಬೇಕಾಗ್ಯದೆ. ನಾವು ಆರಿಸಿಕೊಂಡಿರುವಂಥ ಬದುಕನ್ನು ನಾವು ಬದುಕಲಿಕ್ಕತ್ತೀವಿ ಇವತ್ತು. ಪ್ರತಿಯೊಬ್ಬರು ದೇ ಚೂಸ್ ದೇರ್ ಲೈಫ್ ಅಂತ ಅವ್ರ ಬದುಕನ್ನು ಅವರು ಆರಿಸ್ಕೊಂಡಾರ, ಆರಿಸ್ಕೊಂಡ ಮೇಲೆ ಇದು ನಮ್ದು.
1: ಕರೆಕ್ಟ್. ಆದ್ರೆ ಗುರುರಾಜ್ ಪಟೇಲ್ ಅವರ ಬದುಕನ್ನು ನಾವು ಆರಿಸ್ಕೊಂಡ ಮೇಲೆ ನಮ್ಮತನವನ್ನ, ನಮ್ಮ ಒಂದು ಬದುಕನ್ನ, ನಾನು ಎಲ್ಲಿ ಬಂದೀನಿ ಅನ್ನೋದನ್ನು ಕೂಡ ಅವರು ಒಂದ್ ಸ್ವಲ್ಪ ಲಕ್ಷ್ಯದೊಳಗೆ ಇಟ್ಕೊಂಡ್ರೆ ಬದುಕು ಇನ್ನೂ ಸುಂದರ ಆಗ್ತದೆ ಅನಿಸ್ತದೆ.
0: ಹೌದೌದು. ಅದಕ್ಕೆ ನಾವು ಅದಕ್ಕೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಕರಿತೀವಿ. ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂದ್ರೇನು, ನಾವು ಎಲ್ಲಿಂದ ನಮ್ ಜೀವನವನ್ನ ಶುರು ಮಾಡಿವಲ್ಲ ಅದನ್ನ ಎಟ್ ಲೀಸ್ಟ್ ವರ್ಷದಾಗ ಒಮ್ಮೆ ನೋಡ್ಬೇಕಂತ. ನಾನು ನಾ ಕಲ್ತಿರೋದು ಹಳೆ ಹುಬ್ಳಿಯಾಗ ಒಂದೇ ನಂಬರ್ ಶಾಲೆ, ಹುಬ್ಬಳ್ಳಿ ಒಳಗೆ. ನಾ ಯಾವಾಗರಲ್ಲಿ ಹೋಗ್ತೀನಿ, ಕಡಿಕ್ ಯಾವಾಗ ಹೋಗ್ಲಿಲ್ಲ ಅಂದ್ರೆ ಆಗಸ್ಟ್ 15 ತಾರೀಕಿಗೆ
1: ಧ್ವಜಾರೋಹಣಕ್ಕೆ,
0: ಜನವರಿ 26ಕ್ಕೆ ಎಲ್ಲಾರ ಹಿಂದೆ ಪಾಳೆದ ನಾನು ನಿಂತು ಜನಗಣಮನ ಹಾಡಿ ಬಂದಿರ್ತೀನಿ. ಯಾಕಂದ್ರೆ ಅದು ನನಗೇನ್ ಪರಿಚಯಿಸ್ತದಂದ್ರೆ, ಮಗನ ನೀ ಎಷ್ಟ ದೊಡ್ಡವ್ ಇರ್ಬೋದು ಇವತ್ತು, ನೀ ಎಲ್ಲಿಂದ ಶುರು ಮಾಡಿ ಅದು ನಿನಗೆ ಗೊತ್ತಿರಲಿ ಅಂತ. ಯಾವಾಗ ನಾವು ಬ್ಯಾಕ್ ಟು ಸ್ಕ್ವೇರ್ ಒನ್ ನೋಡ್ತೀವಲ್ಲ, ಆವಾಗ ಗೊತ್ತಾಗ್ತದೆ ಇವತ್ತು ನಾ ಏನ ಮಾಡೀನಿ ಅಂದ್ರೆ ಎಲ್ಲಿಂದ ಮಾಡೀನಿ ಅಂತ. ಮೊದ್ಲೇಕ್ ನಾ ಎಲ್ಲಿದ್ದೆ ಅನ್ನೋದನ್ನ ತಿಳ್ಕೊಂಡಾಗ ಇವತ್ತು ನಾನು ಎಲ್ಲಿದ್ದೀನಿ ಅದಕ್ಕೆ ಗೌರವ ಸಿಗ್ತದೆ.
1: ಅಂದ್ರೆ ಎತ್ತರವಾದ ಕಟ್ಟಡವನ್ನ ನಾವು ಬೇಕಷ್ಟು ಮೇಲೆ ಏರಿಸಿಕೊಂಡು ಹೋಗ್ಬಹುದು, ಆದ್ರೆ ಅದರ ಬುನಾದಿಯನ್ನ ಮರಿಲಿಕ್ಕೆ
0: ಆಗುವುದಿಲ್ಲ.
1: ಬುನಾದಿ ಭದ್ರವಾಗಿದ್ದಾಗನ ನೀವು ಎಷ್ಟು ಬೇಕಾದ್ರೂ ಮಜಲುಗಳನ್ನ ಕಟ್ಟಬಹುದು ಅನ್ನೋದನ್ನ ನಾವು ಮರಿಬಾರದು.
0: ಅದಕ್ಕೆ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರೂ ನಮ್ಮ ಮೂಲ ಸಿದ್ಧಾಂತಗಳನ್ನ ನಾವು ಬಿಡಬಾರದು. ಬೇರೆ ದೇಶಕ್ಕೆ ನಾವು ಎಷ್ಟೇ ಕಲೀಲಿಕ್ಕೆ ಹೋದ್ರು ಸತ್ಯಕ್ಕ, ನಮ್ಮ ಈಗ ನೀವು ಹೇಳಿದ್ರಲ್ಲ ಇದಕ್ಕೆ ಅನುಗುಣವಾಗಿ ನಮ್ಮದು ಅನ್ನೋದೇನದ, ನಾವು ಏನಾದ್ರೂ ನಮ್ಮ ಆಧಾರ್ ಕಾರ್ಡ್ ಇಲ್ಲಿದ, ಹೌದಲ್ಲ, ನಮ್ಮ ದೇಶ ಇದ, ನಾವು ಹುಟ್ಟಿ ಬೆಳೆದಿದ್ದ, ನಮ್ದೇನು ಮೂಲ ಅಂತೇನದ, ವಿ ಬಿಲಾಂಗ್ಸ್ ಟು, ಇದೇ ನಮ್ಮ ಭೂಮಿ, ಅದು ಅವ್ರಿಗೆ ಗೊತ್ತಿರಬೇಕು. ಹಂಗಂತ ಹೇಳಿ ಇವ್ರಿಗೆ ಗೊತ್ತಿರಬಾರ್ದು. ಇಲ್ಲಿದ್ದವ್ರಿಗೆ ಇಲ್ಲಿಯವ್ರಿಗೂ ಸಹ ಇದನ್ನ ಪ್ರೀತಿ ಮಾಡುವಂತ ಒಂದು ವ್ಯವಸ್ಥೆ ವ್ಯವಧಾನ ಇರಬೇಕು. ಎಷ್ಟೋ ಸರಿ ಏನ್ ಮಾಡ್ತಾರ, ಇಲ್ಲಿ ಇದ್ದು ಇಲ್ಲಿ ಅನುಭವಿಸಿ ಇಲ್ಲಿ ಸುಖವನ್ನೆಲ್ಲ ಸ್ವೀಕರಿಸಿ ಕೆಲವೊಂದಿಷ್ಟು ಜನ ಅಂತಿರ್ತಾರೆ, ಒಳ್ಳೇ ನಾವು ಇಲ್ಲಿದ್ದೀನೋ, ನಾವು ಅಮೆರಿಕದಾಗಿರ್ಬೇಕಿತ್ತು, ನಾವು ಬೇರೆ ದೇಶದಾಗಿರ್ಬೇಕಿತ್ತು ಅಂತ ಅಲ್ಲಿ ಚಿತ್ರಗಳನ್ನ ಸೌಂದರ್ಯವನ್ನ ನೋಡಿದಾಗ ಅನಿಸಿರ್ತದೆ. ಅದ್ ಹಂಗೇನಿಲ್ಲ, ಇಲ್ಲಿ ಸಿಗುವಂತ ಸೌಕರ್ಯಗಳು ಇಲ್ಲಿಯೇ ಶ್ರೇಷ್ಠ, ಅಲ್ಲಿ ಸಿಗುವ ಸೌಕರ್ಯಗಳು ಅಲ್ಲಿಯೇ ಶ್ರೇಷ್ಠ. ನಿಮ್ಗೆ ಇಲ್ಲಿ ಮೂಲಂಗಿ ಕಡದ ಮೇಲೆ ಕಾಕ ಹತ್ತದ, ಅಲ್ಲಿ ಮೂಲಂಗಿ ಕಡದ ಮೇಲೆ ಕಬ್ಬು ತಿಂದಂಗೆ ಆಗ್ತದೆ. ಹಂಗಂದ್ರೆ ನಂಗೆ ಹೇಳ್ರಿ ಎಲ್ಲಿ ಶಕ್ತಿ ಹೆಚ್ಚಿಗೆ ಅದ ಅಂತ.
1: ಕಾಕ ಇರೋ ಮೂಲಂಗಿಯಲ್ಲಿ ಶಕ್ತಿ ಹೆಚ್ಚು,
0: ಉಳ್ಳಾಗಡ್ಡಿ ಹೆಚ್ಚಿದ ಕಣ್ಣೀರ್ ಇಲ್ಲಿ ಬರ್ತಾವ, ಅಲ್ಲಿ ಕಣ್ಣೀರ್ ಬರಂಗಿಲ್ಲ ಅಂತ. ಹಾ, ಅಂದ್ರೆ ಇನ್ನು ನಮ್ಮ ಉಳ್ಳಾಗಡ್ಡಿ ಒಳಗೆ ತ್ರಾಣ ಇದೆ ಅಂತ. ಸೊ ಹೇಳೋ ಉದ್ದೇಶ ಉಳ್ಳಾಗಡ್ಡಿ ಮೂಲಂಗಿದಲ್ಲ, ನಮ್ಮ ಭೂಮಿ ಒಳಗೆ ನಮ್ಮ ಸ್ವತ್ತಿನೊಳಗೆ ಶಕ್ತಿ ಬಹಳ ಇದೆ ಅಂತೇಳಿ ಅವರು ಅಷ್ಟೇ, ನಾವು ಅಷ್ಟೇ.
1: ಧನ್ಯವಾದಗಳು ಗುರುರಾಜ್ ಪಟೇಲ್ ಅವರ, ಬಹಳ ಉತ್ತಮವಾದ ಒಂದು ಆಯ್ಕೆಯ ವಿಧಾನವನ್ನ ನಮ್ಮ ಕೇಳುಗರಿಗೆ ಬಿಟ್ಟಿದ್ದೀರಿ ನೀವಿವತ್ತು. ಪ್ರಶ್ನೆ ಒಂದು ಹೇಳ್ಬಿಡ್ರಲ್ಲ,
0: ಇದಕ್ಕೆ ನನ್ನ ಪ್ರಶ್ನೆ ಏನಂತಂದ್ರೆ, ದೇಶ ಮತ್ತು ವಿದೇಶದ ಒಳಗಡೆ ಇರುವಂತಹ ನಮ್ಮ ಸ್ಥಿತಿಗತಿಗಳು, ನಮ್ಮ ಪರಿಸ್ಥಿತಿಗಳು, ಆಮೇಲೆ ಇರುವಂತಹ ವ್ಯತ್ಯಾಸಗಳೇನದ ಅನ್ನೋದನ್ನ ನಿಮ್ಮ ದೃಷ್ಟಿಕೋನದೊಳಗೆ ಏನದ ಅದನ್ನ ಬರೆದು ಕಳಿಸ್ರಿ, ಅದನ್ನ ಓದಿ ತಿಳ್ಕೊಂಬಣಂತ, ಅವ್ರವ್ರ ವಿಚಾರಗಳೇನವ ಅನ್ನೋದನ್ನ ಅರ್ಥ ಮಾಡ್ಕೊಂಬಣಂತ.
1: ಖಂಡಿತವಾಗಿಯೂ.
0: ಮತ್ತೆ ಪ್ರೀತಿಯಿಂದ ಫೋನ್ ಮಾಡಿದ್ರೆ ನಾ ಫೋನ್ ಎತ್ತೀನಿ, ಮಾತಾಡ್ತೀನಿ ಅಂತ.
1: ಖಂಡಿತವಾಗಿಯೂ. ಎಂದಿನಂತೆ ನಮ್ಮ ಕೇಳುಗರು ಪತ್ರದಲ್ಲಿ ಅವರ ಅನಿಸಿಕೆ ಅಭಿಪ್ರಾಯವನ್ನ ಬರೀತಾ ಸಮಯ ಸಿಕ್ಕಾಗ ನಿಮ್ ಜೊತೆಗೆ ಮಾತು ಆಡ್ತಾರೆ ಅನ್ನೋ ಆಶಾ ಭಾವನೆಯೊಂದಿಗೆ ಇವತ್ತಿನ ಸುಬೋಧ ಸಮಾಲೋಚನೆಯನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ದೂರವಾಣಿ ಸಂಖ್ಯೆ 9886736567. ಇದುವರೆಗೆ ವೃತ್ತಿಪರ ಶಿಕ್ಷಣದ ಅಗತ್ಯತೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

0: ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಉದ್ಯಮ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಭಾರತದ ಬೆಳವಣಿಗೆಯಲ್ಲಿ ಹೊಸ ಶಕ್ತಿ, ಈ ಬಗ್ಗೆ ಮಾತನಾಡುತ್ತಾರೆ ಹುಬ್ಬಳ್ಳಿಯ ಡಾಕೆಟ್ರನ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಹಾಗೂ ಸಿಇಒ ಅಜಯ್ ಎಸ್ ಕಬಾಡಿ.
1: ಎಐ ಎಂಬ ಪದವನ್ನು ನಾವು ಈಗ ನಿಯಮಿತವಾಗಿ ಕೇಳುತ್ತಿದ್ದೇವೆ, ಆದರೆ ಇದು ಕೇವಲ ದೊಡ್ಡ ಕಂಪನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇಂದು ಭಾರತದಲ್ಲಿ ಸಣ್ಣ ಉದ್ಯಮಗಳಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಎಐ ಬಳಕೆ ಆಗುತ್ತಿದೆ. ಎಐ ಅಂದರೇನು? ಸರಳವಾಗಿ ಹೇಳುವುದಾದರೆ ಮನುಷ್ಯನಂತೆ ಯೋಚಿಸಿ ಕಲಿತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕಂಪ್ಯೂಟರ್ ಅಥವಾ ಯಂತ್ರಗಳಿಗೆ ನೀಡುವ ತಂತ್ರಜ್ಞಾನವೇ ಎಐ. ಉದಾಹರಣೆಗಾಗಿ, ಮೊಬೈಲ್ನಲ್ಲಿ ನಾವು ಧ್ವನಿಯ ಮೂಲಕ ಪ್ರಶ್ನೆ ಕೇಳಿದಾಗ ಉತ್ತರ ಸಿಗುತ್ತಿದೆ. ಆನ್ಲೈನ್ನಲ್ಲಿ ವಸ್ತುಗಳ ಹುಡುಕದಾಗ ನಮಗೆ ಬೇಕಾದ ವಸ್ತುಗಳನ್ನು ಸುಲಭವಾಗಿ ಬರುತ್ತಿದೆ. ಇವೆಲ್ಲ ಎಐ ಉದಾಹರಣೆಗಳೇ ಆಗಿವೆ. ಭಾರತದಲ್ಲಿ ಎಐ ಅಗತ್ಯ ಏನು? ಭಾರತ ಇಂದು ವಿಶ್ವ ಪ್ರಮುಖ ಕೈಗಾರಿಕೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಜನಸಂಖ್ಯೆ ಹೆಚ್ಚುತ್ತಿದೆ, ಬೇಡಿಕೆ ಹೆಚ್ಚುತ್ತಿದೆ, ಸ್ಪರ್ಧೆಯೂ ಹೆಚ್ಚುತ್ತಿದೆ. ಈ ಸಂದರ್ಭದಲ್ಲಿ ಕಡಿಮೆ ಸಮಯದಲ್ಲಿ ಉತ್ತಮ ಗುಣಮಟ್ಟಗಳ ಉತ್ಪನ್ನಗಳನ್ನು ತಯಾರಿಸುವುದು ಅಗತ್ಯವಾಗಿದೆ. ಇದಕ್ಕೆ ಎಐ ದೊಡ್ಡ ಸಹಾಯ ಮಾಡುತ್ತಿದೆ. ವಾಹನ ಉದ್ಯಮದಲ್ಲಿ ಎಐ. ಭಾರತದಲ್ಲಿ ಲಕ್ಷಾಂತರ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳು ಪ್ರತಿ ವರ್ಷ ತಯಾರಾಗುತ್ತಿವೆ. ಕಾರ್ಖಾನೆಗಳಲ್ಲಿ ಎಐ ಆಧಾರಿತ ರೋಬೋಟ್ಗಳು ವಾಹನಗಳ ಭಾಗಗಳನ್ನು ಜೋಡಿಸುತ್ತಿವೆ. ಯಾವುದೇ ದೋಷವಿದ್ದರೆ ಅದನ್ನು ತಕ್ಷಣ ಪತ್ತೆ ಹಚ್ಚುತ್ತಿವೆ. ಇದರಿಂದ ಉತ್ಪಾದನೆ ವೇಗ ಹೆಚ್ಚುತ್ತಿದೆ ಮತ್ತು ಗುಣಮಟ್ಟ ಸುಧಾರಿಸುತ್ತಿದೆ. ಔಷಧ ಉದ್ಯಮದಲ್ಲಿ ಎಐ. ಭಾರತವು ಔಷಧ ಉತ್ಪಾದನೆಯಲ್ಲಿ ವಿಶ್ವದಲ್ಲಿಯೇ ಪ್ರಮುಖ ಸ್ಥಾನದಲ್ಲಿದೆ. ಔಷಧ ತಯಾರಿಕೆಯಲ್ಲಿ ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಎಐ ವ್ಯವಸ್ಥೆಗಳಲ್ಲೂ ಉತ್ಪಾದನೆಯ ಪ್ರತಿಯೊಂದು ಹಂತವನ್ನು ಗಮನಿಸುತ್ತಿವೆ. ಇದರಿಂದ ಉತ್ತಮ ಗುಣಮಟ್ಟದ ಔಷಧಗಳನ್ನು ಉತ್ಪಾದಿಸಲು ಸಾಧ್ಯವಾಗುತ್ತಿದೆ. ಕೃಷಿ ಆಧಾರಿತ ಉದ್ಯಮಗಳಲ್ಲಿ ಎಐ. ಭಾರತದ ಕೃಷಿ ಪ್ರಧಾನ ದೇಶ. ಮಾವು, ಬಾಳೆಹಣ್ಣು, ಟೊಮ್ಯಾಟೊ, ದ್ರಾಕ್ಷಿ ಮುಂತಾದ ಉತ್ಪನ್ನಗಳನ್ನು ಸಂಕರಿಸುವ ಕಾರ್ಖಾನೆಗಳಲ್ಲಿ ಎಐ ಬಳಕೆ ಹೆಚ್ಚುತ್ತಿದೆ. ಎಐ ಕ್ಯಾಮೆರಾಗಳು ಉತ್ತಮ ಗುಣಮಟ್ಟದ ಮತ್ತು ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನು ಸುಲಭವಾಗಿ ಗುರುತಿಸಿವೆ. ಇದರಿಂದ ರೈತರಿಗೆ ಉತ್ತಮ ಬೆಲೆ ದೊರೆಯಲು ಸಹಾಯವಾಗುತ್ತಿದೆ. ಸಣ್ಣ ಉದ್ಯಮಗಳಿಗೆ ಎಐ ಹೇಗೆ ಸಹಾಯ ಮಾಡುತ್ತಿದೆ? ಹಿಂದೆ ಎಐ ಬೆಳೆಸಲು ಹೆಚ್ಚು ಹಣ ಬೇಕಾಗಿತ್ತು, ಆದರೆ ಈಗ ಮೊಬೈಲ್ ಮತ್ತು ಕಂಪ್ಯೂಟರ್ ಮೂಲಕವೇ ಅನೇಕ ಎಐ ಸೇವೆಗಳು ಲಭ್ಯವಿದೆ. ಬೇಡಿಕೆಯನ್ನು ಅಂದಾಜಿಸಬಹುದು, ಆನ್ಲೈನ್ ವ್ಯವಹಾರವನ್ನು ಸುಧಾರಿಸಬಹುದು. ಉದ್ಯೋಗಗಳಿಗೆ ಅಪಾಯವೇ? ಎಐ ಬಂದರೆ ಉದ್ಯೋಗಗಳಿಗೆ ಕಳೆದು ಹೋಗುತ್ತಿವೆ ಎಂಬ ಆತಂಕ ಕೆಲವರಿಗಿದೆ, ಆದರೆ ವಾಸ್ತವದಲ್ಲಿ ಹೊಸ ರೀತಿಯ ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತಿವೆ. ಎಐ ಯಂತ್ರಗಣಗಳನ್ನು ನಿರ್ವಹಿಸುವುದು, ಡೇಟಾ ವಿಶ್ಲೇಷಣೆ, ಸಾಫ್ಟ್ವೇರ್ ಅಭಿವೃದ್ಧಿ ಮುಂತಾದ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅವಕಾಶಗಳು ಮೂಡುತ್ತಿವೆ. ಆದ್ದರಿಂದ ಹೊಸ ಕೌಶಲಗಳನ್ನು ಕಲಿಯುವುದು ಮುಖ್ಯ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಇನ್ನಷ್ಟು ಸ್ಮಾರ್ಟ್ ಕಾರ್ಖಾನೆಗಳು ನಿರ್ಮಾಣವಾಗಲಿವೆ. ಉತ್ಪಾದನೆ ಹೆಚ್ಚುವುದು, ವೆಚ್ಚ ಕಡಿಮೆಯಾಗುವುದು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧಾತ್ಮಕ ಶಕ್ತಿ ಹೆಚ್ಚಾಗುವುದು. ಎಐ ಭಾರತವನ್ನು ತಂತ್ರಜ್ಞಾನದಲ್ಲಿ ಇನ್ನಷ್ಟು ಮುನ್ನಡೆಸುವ ಪ್ರಮುಖ ಸಾಧನವಾಗಿದೆ. ಕೃತಕ ಬುದ್ಧಿವತೆ ಅಥವಾ ಎಐ ಎಂಬ ಕೇವಲ ಒಂದು ಹೊಸ ತಂತ್ರಜ್ಞಾನವಲ್ಲ, ಇದು ಭಾರತದ ಉದ್ಯಮಿಗಳಿಗೆ ಬೆಳವಣಿಗೆಗಾಗಿ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಯುವಕರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯ ಮಾಡುವ ಶಕ್ತಿಯಾಗಿದೆ. ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡರೆ ಭಾರತವು ಕೈಗಾರಿಕಾ ಕ್ಷೇತ್ರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬಹುದು.
0: ಉದ್ಯಮ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಭಾರತದ ಬೆಳವಣಿಗೆಯಲ್ಲಿ ಹೊಸ ಶಕ್ತಿ, ಈ ಬಗ್ಗೆ ಮಾತನಾಡಿದವರು ಅಜಯ್ ಎಸ್ ಕಬಾಡಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಉದ್ಯಮಗಳಲ್ಲಿ ಯಂತ್ರಗಳಿಗೆ ಮಾನವನಂತೆ ಕಲಿಯಲು ಹಾಗೂ ನಿರ್ಧಾರ ಕೈಗೊಳ್ಳಲು ನೆರವಾಗುವ ತಂತ್ರಜ್ಞಾನ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

0: दिल्ल्यां स्थितेभ्यः चीनदेशस्य अधिकारिभ्यः यात्रिणां समूहं समर्पितवन्तः। फीफा विश्वकप क्रीडायां स्पेनदेशेन गतरात्रौ संयुक्तराज्यामेरिका देशस्य इंगलवुड नगरस्य लॉस एंजलिस क्रीडांगणे द्वितीयायां प्रागुपान्त्यचक्रे बेल्जियम देशं 2-1 अंकै पराजित्य उपान्त्यचक्रे स्वस्थानं सुनिश्चितम् अकरोत् इति वार्ताः।
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನಲ್ಲಿಮೆಯ ಕೇಳುಗರೆ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
4: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ ಕಾರ್ಯಕ್ರಮದೊಳಗ ನಾನು ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14 ತಾರೀಕಿಗೆ ಮುಂಜಾನೆ 11 ಗಂಟೆ.
3: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ ಸುಬೋಧ ಸಮಾಲೋಚನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

107 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ 3ನೇ ಸ್ಥಾನ. 14ರಿಂದ 15 ವರ್ಷದೊಳಗಿನ ಬಾಲಕಿಯ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ 3ನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಈ ಬಾರಿ 11 ದಿನ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ದಸರಾ ಪೂರ್ವ ಸಿದ್ಧತೆ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಆಗಸ್ಟ್ 26ರಂದು ಬೆಳಗ್ಗೆ 10 ಗಂಟೆಗೆ ಗಜಪೂಜೆ ನಡೆಯಲಿದ್ದು, ದಸರಾ ಉದ್ಘಾಟನೆ ಅಕ್ಟೋಬರ್ 11ರಂದು ಬೆಳಗ್ಗೆ 11:50ಕ್ಕೆ ನಿಗದಿಯಾಗಿದೆ. ರಾಜ್ಯದ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಲು ತೀರ್ಮಾನಿಸಲಾಗಿದೆ ಎಂದರು. ಜಂಬೂ ಸವಾರಿಯ ನಂದಿ ಪೂಜೆ ಕಾರ್ಯಕ್ರಮ ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಡೆಯಲಿದ್ದು, ಭಾರತೀಯ ವಾಯುಸೇನೆಯಿಂದ ಏರ್ ಶೋ ನಡೆಸುವ ಕುರಿತು ಕೇಂದ್ರಕ್ಕೆ ಸದ್ಯದಲ್ಲೇ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ನುಡಿದರು. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ನಿನ್ನೆಗೆ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಎನ್ಯುಮರೇಷನ್ನಲ್ಲಿ 7ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ.
1: ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿ ಚೆನ್ನಾಗಿ ಇದೆ. 335,342 ಮತದಾರರ ಪೈಕಿ ಈಗಾಗಲೇ ನಾವು 13,25,775 ಎನ್ಯುಮರೇಷನ್ ಫಾರ್ಮ್ಸ್ ಅನ್ನು ಹಂಚಿಕೆ ಮಾಡಿದ್ದೇವೆ. ಪ್ರತಿಶತ 99.28 ಪ್ರಗತಿಯಾಗಿದೆ. ಸ್ವೀಕೃತಿ ಮಾಡಿದಂತಹ ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನ ಗಣಕೀಕರಣ ಮಾಡುವಂತಹ ಕೆಲಸವೂ ಸಹ ಈಗಾಗಲೇ 4,73,466 ಅರ್ಜಿಗಳು ನಾವು ಮಾಡಿದ್ದೇವೆ. ಪ್ರತಿಶತ 35.46 ಇದೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಶೇಕಡ 85.52% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆ ಪೈಕಿ 151,231 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ಇದುವರೆಗೆ 89,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತಗಟ್ಟೆ ಅಧಿಕಾರಿಗಳು ವಿತರಿಸಿದ್ದು, 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಿಸಲಾಗಿದೆ ಎಂದು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 95%ರಷ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಶೇಕಡ 17.85% ಫಾರ್ಮ್ಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆ ಜರುಗಿತು. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯೋಜಿತ 14-15 ವರ್ಷದೊಳಗಿನ ಹೆಣ್ಣುಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ HPV ಲಸಿಕಾ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಶೇಕಡ 95%ರಷ್ಟು ಗುರಿ ಸಾಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಕ್ಕಳ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಮಾಹಿತಿ ನೀಡಿದ್ದಾರೆ.
2: ವಿಜಯನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ HPV ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 10,793 ಮಕ್ಕಳಿಗೆ HPV ಲಸಿಕೆಯನ್ನು ನೀಡಿ ಇದಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, CHO, HIO ಇವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮುಂಬರುವ ದಿನಗಳಲ್ಲಿ ಎಲ್ಲ 14 ವರ್ಷ ತುಂಬಿ 15 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಈ ಲಸಿಕೆಯನ್ನು ಪಡೆದುಕೊಳ್ಳುವಂತ ಕೇಳ್ಕೊಳ್ತೇವೆ.
0: ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿಗಳು ನಾಳೆ 12 ಭಾನುವಾರದಂದು ಸಾರ್ವಜನಿಕರ ಅನುಕೂಲ ಹಾಗೂ ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಕಾರ್ಯನಿರ್ವಹಿಸಲಿವೆ ಎಂದು ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕಗಳ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ತಮ್ಮ ಆಸ್ತಿ ನೋಂದಣಿ, ಮುದ್ರಾಂಕ

0: ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ದೈನಂದಿನಂತೆ ಪಡೆಯಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದಿಗೆ ಹಾಗೂ ಭವಿಷ್ಯಕ್ಕಾಗಿ ಅರಿತುಕೊಳ್ಳುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಧಾರವಾಡ ಜಿಲ್ಲೆ ಅಧಿಕಾರಿ ಡಾಕ್ಟರ್ FK ಪರಶುರಾಮ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
4: ವಿಶ್ವ ಜನಸಂಖ್ಯಾ ದಿನಾಚರಣೆ ಮುಖ್ಯ ಉದ್ದೇಶ ಓಡಿಸುತ್ತಿರುವ ಜನಸಂಖ್ಯೆಯಿಂದ ಆಗ್ತಕ್ಕಂತ ಸಮಸ್ಯೆಗಳನ್ನು ತಡೆಗಟ್ಟು, ಆಹಾರ ಕೊರತೆ ಇರಬಹುದು, ನೀರಿನ ಕೊರತೆ ಇರಬಹುದು, ಶಿಕ್ಷಣ ಕೊರತೆ ಆಗಬಹುದು. ಇದ್ದಂತ ಭೂಮಿ ಇದ್ದಷ್ಟೇ ಇದೆ, ಬಟ್ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಗತ್ತಿನಾದ್ಯಂತ 831 crore ಜನಸಂಖ್ಯೆ ಇದ್ದಾಗ ನಮ್ಮ ಭಾರತದ್ದು 140, ಅದರಲ್ಲಿ ಕರ್ನಾಟಕ ತಗೊಂಡಾಗ 6.91 crore ಜನಸಂಖ್ಯೆ. ಧಾರವಾಡ ನಾವು ತಗೊಂಡಾಗ ಅಂದ್ರೆ 20,16,000. ಸಾಮಾಜಿಕ ಸಮಸ್ಯೆಗಳು, ವಸತಿ, ನೀರು, ಆಹಾರ, ಜಾಗ ಇವೆಲ್ಲ ಅಭಾವ ಆಗುವುದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾ ಇದೆ. ನಾವು ಜನಸಂಖ್ಯೆಯನ್ನ ಹತೋಟಲ್ಲಿ ಇಟ್ಟುಕೊಳ್ಳಲೇಬೇಕು.
0: ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಬೆಂಗಳೂರಿನ ಯಲಹಂಕದವರೆಗೆ ನೂತನ ಮೆಮು ರೈಲು ಸಂಚಾರವನ್ನು ಅನುಮೋದಿಸಿದ್ದಾಗಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಹೊರತುಪಡಿಸಿ ವಾರದ 6 ಮೆಮು ರೈಲು ಸಂಚರಿಸಲಿದ್ದು ಪ್ರಯಾಣಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದ್ದಾರೆ. ಪ್ರತಿಷ್ಠಿತ ಡಾ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿಯನ್ನು ಡಾ ಬರಗೂರು ರಾಮಚಂದ್ರಪ್ಪ ಅವರಿಗೆ ರಾಜ್ಯ ಸರ್ಕಾರದ ಹೊಸದಿಲ್ಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಇಂದು ಬೆಳಗ್ಗೆ 11 ಬೆಂಗಳೂರಿನ ಗಾಂಧಿ ಭವನದ ಮಹದೇವ ದೇಸಾಯಿ ಸಭಾಂಗಣದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಡಾ ಗೋರೂರ್ ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ನಾಡೋಜ ಡಾ ಉಡೆ ಪಿ ಕೃಷ್ಣ ವಹಿಸಲಿದ್ದಾರೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾಪರಮೇಶ್ವರಿ ಮೈದಾನದಲ್ಲಿ ಇಂದಿನಿಂದ 2 ನಡೆಯಲಿದೆ. 14 ಹಾಗೂ 14 ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರ ಕಂಬ ಹಾಗೂ ಹಗ್ಗದ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ನಿಯಮಾವಳಿಗಳ ಪ್ರಕಾರ ಸ್ಪರ್ಧಾವಳಿ ಆಯೋಜಿತವಾಗಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯ ವಹಿಸಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಸಾರಥ್ಯದ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಬೆಳವಟಕಿ ಗ್ರಾಮದ ಅಥ್ಲೀಟ್ ಶಿವಾಜಿ ಮಾದಪ್ಪಗೌಡ ಚೀನಾದಲ್ಲಿ ನಡೆಯುತ್ತಿರುವ 23 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 5,000 ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಎಕ್ಸ್ ಖಾತೆಯಲ್ಲಿ ಅಭಿನಂದಿಸಿ, ಗ್ರಾಮೀಣ ಪ್ರತಿಭೆ ಶಿವಾಜಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಮೆಹರ್ ಬಾಬಾ ಅವರ ಕುರಿತ ಆಧ್ಯಾತ್ಮಿಕ ಚಿಂತನ ಹಾಗೂ ಮೆಹರ್ ಪ್ರತಿಭಾ ಪುರಸ್ಕಾರ ಸಮಾರಂಭ, ಮೆಹರ್ ಚಿಂತನ ಅಮೃತ ಸಿಂಚನ ನಾಳೆ ಬೆಳಗ್ಗೆ 10 ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ನಡೆಯಲಿದೆ. ಖ್ಯಾತ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಶ್ರಾಂತ ಪ್ರಾಚಾರ್ಯೆ ಡಾ ಚಿತ್ರಾ ನಾಯಕ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಒಪ್ಪಿಗೆ ಪಡೆದು ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ದೇವೀಂದ್ರಪ್ಪ ಬಿರಾದರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ 3ನೇ

0: ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.

0: ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ,
2: ಫ್ಲೆಕ್ಸ್ ಬ್ಯಾನರ್, ಯುವಿ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೆಂಟ್ ಪ್ರಿಂಟಿಂಗ್,
3: ಐಡಿ ಕಾರ್ಡ್, ಬ್ರೋಚರ್ಸ್, ಫೋಲ್ಡಿಂಗ್ ವರ್ಕ್, ಕರ್ವಿಂಗ್ ಡಿಸೈನ್ ವರ್ಕ್, ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್,
2: ಬ್ಯಾಕ್ಲೈನ್ ಪ್ರಿಂಟಿಂಗ್, ಎಲ್ಇಡಿ ಬೋರ್ಡ್ಸ್, ಗ್ಲಾಸ್ ಪ್ರಿಂಟಿಂಗ್ ವರ್ಕ್ಸ್, ಅರ್ಕಾಲಿಕ್ ವರ್ಕ್, ಮೊಮೆಂಟೋಸ್.
3: ಸಮಾರಂಭಗಳಿಗೆ ಶಾಲು, ಮಾಲೆ, ಮಹಾರಾಜ ಟೋಪಿ, ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಇಂದೇ ಸಂಪರ್ಕಿಸಿ
2: ಪ್ರಿಂಟ್ ಪಾಯಿಂಟ್, ಕೋರ್ಟ್ ಸರ್ಕಲ್, ಧಾರವಾಡ. ಮೊಬೈಲ್
3: 9160562938 4978 18116.
4: ಆತ್ಮೀಯ ಕೇಳುಗರೆ ನಮಸ್ಕಾರ. ಆಲಯ ಗಣಿತ ಪ್ರಯೋಗಾಲಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ ಬೋಳಿ ಶೆಟ್ಟಿ ಸರ್ ಹಾಗೂ ಕೀರ್ತಿ ಮೇಡಮ್ ಅನ್ನೋ ಕುತೂಹಲ ನಿಮ್ಮದಾಗಿರ್ಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗಣಿತದ ಒಂದು ಬಹಳ ಉಪಯುಕ್ತ ಮತ್ತು ಆಸಕ್ತಿದಾಯಕ ವಿಷಯವಾದಂತ ಸಮಾಂತರ ಶ್ರೇಣಿ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ, ಶಾರ್ಟ್ ಆಗಿ ಎಪಿ ಅಂತ ಕೂಡ ಹೇಳ್ಬಹುದು. ಇದರ ದೈನಂದಿನ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಛಬ್ಬಿಯ ಸರ್ಕಾರಿ ಹೈಯರ್ ಪ್ರೈಮರಿ ಶಾಲೆಯ ಗಣಿತ ಶಿಕ್ಷಕಿ ಕೀರ್ತಿ ನಾಗಾವಿಯವರು ಹಾಗೂ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಬೋಳಿಶೆಟ್ಟಿ ಸರ್ ಹಾಗೂ ಕೀರ್ತಿ ಮೇಡಮ್ ಅವರು.
5: ನಮಸ್ಕಾರ ಮೇಡಮ್.
6: ನಮಸ್ಕಾರ ಮೇಡಮ್.
4: ಬೋಳಿಶೆಟ್ಟಿ ಸರ್, ಕೇಳುಗರಂತೂ ಪ್ರತಿ ವಾರದ ಕಾರ್ಯಕ್ರಮದಾಗ ಯಾವ್ಯಾವ ವಿಷಯದ ಮೇಲೆ ನಮಗ್ ತಿಳಿಸ್ತಾರ ಅನ್ನೋ ಕಾತುರದಿಂದ ಕಾಯ್ಕೊಂಡು ಕೂತಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿವಿ. ಸಮಾಂತರ ಶ್ರೇಣಿ ಅಂದ್ರೆ ಏನು, ಅಲ್ಲಿಂದ ಕಾರ್ಯಕ್ರಮ ಶುರು ಮಾಡೋಣ.
7: ಸಮಾಂತರ ಶ್ರೇಣಿ ಅಂದ್ರೆ ನಾವು ಟಾಪಿಕ್ ಅನ್ನು ಹೇಗೆ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ರೇಡಿಯೋ ಪ್ರೋಗ್ರಾಮ್ ಅಂದ್ರೆ ವರ್ಗ ಕೋಣೆಯಲ್ಲಿ ಕಲಿಯುವುದರ ಜೊತೆಗೆ ಅದರ ಅಪ್ಲಿಕೇಶನ್ ತಿಳಿದಿರಬೇಕು, ಅದರ ಆಕ್ಟಿವಿಟಿ ಯಾವ ರೀತಿ ಮಾಡಬೇಕು ಅದನ್ನ ನಿತ್ಯ ಜೀವನದಲ್ಲಿ ಸಮಾಂತರ ಶ್ರೇಣಿಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಈ ಕಡೆ ವಿದ್ಯಾರ್ಥಿಗಳಿಗೆ ಅದರಿಂದ ಪ್ರಯೋಜನ ಆಗಬೇಕು, ಶಿಕ್ಷಕರಿಗೆ ಮತ್ತು ಪಬ್ಲಿಕ್ ಕೂಡ ಸಮಾಂತರ ಶ್ರೇಣಿಯನ್ನ ಮಹತ್ವವನ್ನ ಗೊತ್ತಾಗುವಂಗೆ ನಾವು ಇವತ್ತಿನ ದಿನ ತಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನೀವು ಕೇಳಿದ ಹಾಗೆ ಅಂಕಗಣಿತ ಸರಣಿ ಅಂದ್ರೆ ಸಂಖ್ಯೆಗಳ ಒಂದು ಸರಣಿ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಪ್ರತಿಯೊಂದು ಸಂಖ್ಯೆ ಅದರ ನಡುವಿನ ವ್ಯತ್ಯಾಸ ಒಂದೇ ಆಗಿರ್ತದೆ. ಇದು ಒಂದೇ ಅದ್ರ ಉದಾಹರಣೆ ಹೇಳಿದಾಗ ನಿಮ್ಗೆ ಗೊತ್ತಾಗತ್ತೆ. 2, 4, 6, 8, 10 ಹೀಗೆ ನಾವು ತಗೊಂಡಾಗ 4 ಅನ್ನ 2 ರಿಂದ ಕಳೆದಾಗ 2 ಬರ್ತದೆ, 6 ಅನ್ನ 4 ರಿಂದ ಕಳೆದಾಗ 2 ಬರ್ತದೆ, 8 ರಿಂದ 6 ಅನ್ನ ಕಳೆದಾಗ 2 ಬರ್ತದೆ. ಸಾಮಾನ್ಯ ವ್ಯತ್ಯಾಸ ಇರುವಂತ ಯಾವುದೇ ಶ್ರೇಣಿಯನ್ನ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇದನ್ನ ಯಾವುದಕ್ಕೆ ಬೇಕಾದರೂ ನಾವು ಅಪ್ಲಿಕೇಬಲ್ ಮಾಡಬಹುದು. ಯಾವ ಉಪಯೋಗಗಳಲ್ಲಿ ಕೂಡ ನಾವು ಪ್ರಾಯೋಗಿಕವಾಗಿ ಹಣದ ಉಳಿತಾಯಗಳಲ್ಲಿ ಅಪ್ಲಿಕೇಬಲ್ ಮಾಡಬಹುದು. ವೇತನ ಹೆಚ್ಚಳ ಆಗ್ತಾ ಇರ್ತದೆ, ಒಬ್ಬರ ಸ್ಯಾಲ್ರಿ ಪ್ರತಿ ಒಂದು ವರ್ಷಕ್ಕೆ ಅದು ಇನ್ಕ್ರಿಮೆಂಟ್ ಹೋಗ್ತಾ ಇರ್ತದೆ, ಅದಕ್ಕೆ ನಾವು ಇದನ್ನು ಹೋಲಿಕೆ ಮಾಡಬಹುದು. ಹಾಗೆ ನಿತ್ಯ ಜೀವನದಲ್ಲಿ ಶಾಲಾ ಅಂಕಗಳು ಮಾರ್ಕ್ಸ್ ಪ್ರೋಗ್ರೆಸ್ ಅನ್ನ ನಾವು ತೋರಿಸ್ತೀವಿ. ಅಲ್ಲಿ ಇವೆಲ್ಲ ಮೆಟಲ್ಗಳಿಗೆ ನಾವು ಸಾಮಾನ್ಯವಾಗಿ ಈ ಸಮಾಂತರ ಶ್ರೇಣಿಯನ್ನ ನಾವು ಯೂಸ್ ಮಾಡ್ತೇವೆ. ಮತ್ತು ಪಠ್ಯದಲ್ಲಿ ಕೂಡ ಇವನ್ನ ಸಾಕಷ್ಟು ಅಪ್ಲಿಕೇಶನ್ಗಳನ್ನು ಕೂಡ ನಾವು ವರ್ಗ ಕೋಣೆಯಲ್ಲಿ ಕಲಿಸ್ತೇವೆ.
4: ಈಗ ಕೀರ್ತಿ ನಾಗಾವಿ ಅವರ, ಈ ಒಂದು ಸಮಾಂತರ ಶ್ರೇಣಿ ಒಳಗ ಮುಖ್ಯ ಪದಗಳು ಅಂತ ಹೇಳಿ ಬರ್ತಾವ, ಏನಿವು ಮುಖ್ಯ ಪದಗಳು ಅಂತಂದ್ರೆ?
5: ಈ ಮುಖ್ಯ ಪದಗಳು ಅಂತಂದ್ರೆ ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ಹೇಳಿ ಮಾಮ. ಈಗ ಸರ್ ಹೇಳಿದ್ರು, ಒಂದು ಉದಾಹರಣೆ ತಗೊಂಡ್ರು, 2, 4, 6, 8, 10 ಅದರ ನಡುವಿನ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ದರೆ ಅದನ್ನ ಸಮಾಂತರ ಶ್ರೇಣಿ ಎನ್ನುತ್ತೇವೆ ಅಂತ ಸರ್ ಹೇಳಿದ್ರು ಮೇಡಮ್. ಸೊ ಈಗ ಅದೇ ಉದಾಹರಣೆ ತಗೊಂಡ್ರೆ 2, 4, 6, 8, 10 ಇದು ಆಕ್ಚುಲಿ ಈಗ SLC ಅಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದು. SSLC ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್. ಮಕ್ಕಳ ವೈಸ್ ಹೋದ್ರೆ ಅದೇ ಉದಾಹರಣೆಯಲ್ಲಿ 2, 4, 6, 8, 10 ಎರಡು ಫಸ್ಟ್ ಪದ ಅಂದ್ರೆ ಮೊದಲನೇ

0: ಪದ ಇಂಗ್ಲೀಷಲ್ಲಿ ಫಸ್ಟ್ ಟರ್ಮ್, ಅದನ್ನು ಎ ಅಂತ ಸೂಚಿಸ್ತೀವಿ. ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ, ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು, ಆರಲ್ಲಿ ನಾಲ್ಕು ಕಳೆದ್ರೆ ಎರಡು, ಎಂಟರಲ್ಲಿ ಆರು ಕಳೆದ್ರೆ ಎರಡು. ಹೀಗೇನು ಈಗ ಸಾಮಾನ್ಯ ವ್ಯತ್ಯಾಸ ಒಂದೇ ಬರ್ತಿದೆ ಅಲ್ಲ ಮ್ಯಾಮ್, ಅದಕ್ಕೆ ಕಾಮನ್ ಡಿಫ್ರೆನ್ಸ್ ಡಿ ಅಂತ ಸೂಚಿಸ್ತೀವಿ, ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಸೂಚಿಸ್ತೀವಿ. ಹಾಗೆ ಎಷ್ಟನೇ ಪದ ಬೇಕು ಅಂತ ಕೇಳಿದರೆ, ಹತ್ತನೇ ಪದ, ಇಪ್ಪತ್ತನೇ ಪದ, ಎಷ್ಟನೇ ಪದ ಕೇಳಿದರೂ ಕೂಡ ಒಂದು ಸೂತ್ರ ಇದೆ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಆ ಸೂತ್ರದ ಮೂಲಕ ಎಷ್ಟನೇ ಪದ ಕೇಳಿದರೂ ಕೂಡ ನಾವು ಆ ಪದವನ್ನು ಕಂಡುಹಿಡಿಯಬಹುದು ಈ ಸೂತ್ರದ ಮೂಲಕ. ಇದರಲ್ಲಿ ನೀವು ಕೇಳಿದ ಪ್ರಕಾರ ಮುಖ್ಯ ಪದಗಳು ಯಾವ್ಯಾವ ಅಂದ್ರೆ, ಮೊದಲ ಪದ, ಸಾಮಾನ್ಯ ವ್ಯತ್ಯಾಸ, ಎನ್ನನೇ ಪದ, ಈ ಮೂರು ಮುಖ್ಯ ಪದಗಳು ಮೇಡಮ್.
1: ಈಗ ಬೋಳಿಸಿಟ್ಟಿ ಸರ್, ತಾವು ಮಾತಾಡ್ತಾ ಹೇಳಿದ್ರಿ ಈ ಅಂಕಗಣಿತದ ಸರಣಿಯನ್ನ ನಾವು ದೈನಂದಿನ ಬದುಕಿನಲ್ಲಿ ಬಳಸ್ತೇವಿ ಅಂತ. ಹೇಗೆ ಬಳಸ್ತೇವಿ, ಇದನ್ನ ಪ್ರಾಯೋಗಿಕವಾಗಿ ಹೆಂಗ್ ಮಾಡಬಹುದು ಅಂತ ಹೇಳ್ತೀರಿ?
2: ಒಂದು ಉದಾಹರಣೆ ಏನಂದ್ರೆ ಮೇಡಮ್, ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಎಷ್ಟು ಭಾನುವಾರಗಳ ದಿನಾಂಕಗಳು ಬಂದು ಅಂತ ನಾವು ನೀವು ಕೇಳಿದಾಗ ಅವುಗಳ ಮೊತ್ತ, ಭಾನುವಾರ ದಿನಾಂಕಗಳ ಮೊತ್ತ, ಉದಾಹರಣೆಗಾಗಿ ಒಂದನೇ ಭಾನುವಾರ ದಿನಾಂಕ ಒಂದು ಬಂತು, ಎರಡನೇ ಭಾನುವಾರ ಎಂಟನೇ ತಾರೀಕು ಬಂತು, ಮೂರನೇ ಭಾನುವಾರ ಹದಿನೈದನೇ ತಾರೀಕು, ಇಪ್ಪತ್ತೆರಡು, ಇಪ್ಪತ್ತೊಂಬತ್ತು, ಹಿಂಗೆ ಬಂದಾಗ ಇವೆಲ್ಲದರ ಮೊತ್ತ ಅಂತ ಕೇಳಿದಾಗ ಇಮಿಡಿಯೇಟ್ ಆಗಿ 75 ಆಕೈತಿ. ಇಲ್ಲಿ ಅರ್ಥಮೆಟಿಕ್ ನಮಗೆ ಯೂಸ್ ಆಕೈತಿ. ಒಂದು ಸಣ್ಣ ಉದಾಹರಣೆ ಇದು. ಇಂಜಿನಿಯರಿಂಗ್ನಲ್ಲಿ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಸ್ ಅನ್ನ ನಾವು ವೈಡರ್ ರೇಂಜ್ನಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ ಅಂದರೆ ಡಿಸೈನ್ ಮತ್ತು ಅನಲೈಸ್ ಮಾಡಲಿಕ್ಕೆ, ಸ್ಟ್ರಕ್ಚರ್ಸನ್ನು ಕಂಡಿಲಿಕ್ಕೆ ಸಿವಿಲ್ನಲ್ಲಿ, ನಂತರ ಈ ಪಾಪ್ಯುಲೇಷನ್ ಗ್ರೋತ್ನಲ್ಲಿ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಸನ್ನ ಯೂಸ್ ಮಾಡ್ತೀವಿ.
3: ಜನಸಂಖ್ಯೆಯನ್ನು
2: ಹೆಚ್ಚಳದಲ್ಲಿ ಅದನ್ನು ಅರ್ಥಮೆಟಿಕ್ ಪ್ರೋಗ್ರೆಸನ್, ಈ ವರ್ಷಕ್ಕೆ ಎಷ್ಟಾಯ್ತು, ಈ ವರ್ಷಕ್ಕೆ ಎಷ್ಟಾಯ್ತು, ಅಲ್ಲೆಲ್ಲ ಅರ್ಥಮೆಟಿಕ್ ಪ್ರೋಗ್ರೆಸನ್ ಇರ್ತದೆ. ಮತ್ತು ಬ್ಯಾಂಕ್ನಲ್ಲಿ ಮತ್ತು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಂಥದ್ರಲ್ಲಿ ನಾವು ಅವುಗಳನ್ನು ಯೂಸ್ ಮಾಡ್ತೀವಿ.
0: ಈಗ ಹಣದ ಉಳಿತಾಯ ಅಂತ ಕೇಳಿದ್ರಲ್ಲ ಮೇಡಮ್, ಹಣದ ಉಳಿತಾಯದೊಳಗೆ ಹೆಂಗೆ ಮಾಡ್ತೀವಿ ಅಂತಂದ್ರೆ, ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಹೆಂಗೆ ಮಾಡ್ತಿರ್ತೀವಿ, ಆರ್ ಡಿ ಎಲ್ಲ ತುಂಬ್ತಿರ್ತೀವಿ. ಸೊ ತಿಂಗಳ ತಿಂಗಳ ಇಂಥ ಆರ್ ಡಿ, ಈ ತಿಂಗಳ 100 ಹೆಚ್ಚಾದರೆ ನೆಕ್ಸ್ಟ್ ತಿಂಗಳ 100 ಅಂದರೆ 200 ಆಯಿತು, ಅದ್ರ ನೆಕ್ಸ್ಟ್ ತಿಂಗಳ 300 ಆಯಿತು, ಅದ್ರ ನೆಕ್ಸ್ಟ್ ತಿಂಗಳ 400 ಆಯಿತು. ಸೊ ಇದರಲ್ಲೂ ಕೂಡ ಸಮಾಂತರ ಶ್ರೇಣಿ ಬರುತ್ತೆ. ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಒಳಗೂ ಸೇವಿಂಗ್ಸ್ ಒಳಗೂ ನಾವು ಈ ಸಮಾಂತರ ಶ್ರೇಣಿಯನ್ನು ಬಳಸ್ತಾ ಇರ್ತೀವಿ, ಆದ್ರೆ ಅದೇ ಸಮಾಂತರ ಶ್ರೇಣಿ ಅಂತ ನಮ್ಗೆ ಗೊತ್ತಿರಂಗಿಲ್ಲ. ಸೊ ಈ ತರ ಹೋದಾಗ ಈಗ ಈ ಪ್ರೋಗ್ರಾಮ್ ಮೂಲಕ ಓ ನಾವು ಸೇವಿಂಗ್ಸ್ ಮಾಡೋದು ಕೂಡ ಸಮಾಂತರ ಶ್ರೇಣಿ ಅಂತ ಜನಸಾಮಾನ್ಯರಿಗೂ ಕೂಡ ಗೊತ್ತಾಗುತ್ತೆ.
1: ನಿಜ, ಅದೇ ರೀತಿ ವೇತನ ಹೆಚ್ಚಳ, ಈಗ ಇನ್ಕ್ರಿಮೆಂಟ್ ಅಮೌಂಟ್ ಫಿಕ್ಸ್ ಇರ್ತದೆ, ಪ್ರತಿ ವರ್ಷ ಇಂತಿಷ್ಟು ಅಮೌಂಟ್ ಹೆಚ್ಚಾಯ್ತು ಅಂದಾಗ ಅದು ಕೂಡ ಒಂದು ಸಮಾಂತರ ಶ್ರೇಣಿ ಒಳಗೆ ಬರ್ತದೆ ಅಂತ ಹೇಳಿ ಹೇಳ್ತೀರಿ. ಈಗ ಬೋಳಿಶೆಟ್ಟಿ ಸರ್, ಜೀವನದಲ್ಲಿ ನಾವು ಹಲವಾರು ರೀತಿಯ ಸಂದರ್ಭಗಳನ್ನು ಕಾಣ್ತಿರ್ತೀವಿ, ಹಿಂಗ ಜೀವನ ಸಂಪರ್ಕದಲ್ಲಿ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಗೆ ಹಾಸುಹಾಕಾಗಿದೆ ಅಂತ ಹೇಳಿ ಹೇಳ್ತೀರಿ?
2: ಜೀವನ ಸಂಪರ್ಕ ಅಂದಾಗ ನಾವು ನಿತ್ಯ ಜೀವನದಲ್ಲಿ ಬಳಸುವಂತ ಕ್ಯಾಲೆಂಡರ್, ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾಲೆಂಡರ್ ಎಷ್ಟು ಡೇಟ್ ಆಯಿತು, ಇವತ್ತೇನ್ ಡೇಟು, ಯಾವ ಅಮಾಸಿ ಹುಣ್ಣಿ ಎಲ್ಲ ನೋಡ್ತೇವೆ. ಮೆಟ್ಟಲುಗಳನ್ನ ಹತ್ತಬೇಕಾದ್ರೆ ಮನೆಯಲ್ಲಿ ಕೂಡ ಮತ್ತು ಉಳಿತಾಯ, ಈ ಮೂರು ಅಂಶಗಳನ್ನು ನಾವು ಇದಕ್ಕೆ ಉದಾಹರಣೆಯಾಗಿ ಹೇಳ್ಬೋದು. ಮೊದಲೇದಾಗಿ ಕ್ಯಾಲೆಂಡರ್ದ ಬಗ್ಗೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಒಂದು ಯಾವುದೇ ವರ್ಷದ್ದು ಯಾವುದೇ ತಿಂಗಳ ಕ್ಯಾಲೆಂಡರ್ ತಗೊಂಡಾಗ ಆ ಕ್ಯಾಲೆಂಡರ್ನಲ್ಲಿ ಒಂದು ಕಾಲಮ್ನಲ್ಲಿ, ಫಸ್ಟ್ ಕಾಲಮ್ನಲ್ಲಿ ನಾವು ಮೊದಲನೇ ಸಂಖ್ಯೆ, ಮೊದಲನೇ ಸಂಖ್ಯೆ ಒಂದು ಕ್ಯಾಲೆಂಡರ್ನಲ್ಲಿ 2, 3, 4, 5, 6, 7, 8 ಅಂತಿದ್ದಾಗ ಮೊದಲನೇ ಸಂಖ್ಯೆ 2, ಕೊನೆಯ ಸಂಖ್ಯೆ 8, ಅವೆರಡು ಅಂಕಿಗಳನ್ನು ಕೂಡಿಸಿ ಮಧ್ಯದ ಸಂಖ್ಯೆಗೆ ಇದನ್ನ ಮಾಡ್ತಾ ಹೋಗ್ಬೇಕು. 2 ಮತ್ತು 8 ಕೂಡಿಸಿದಾಗ 10 ಬರ್ತದೆ, 3, 7 ಕೂಡಿಸಿದಾಗ 10 ಬರ್ತದೆ, 4, 6 ಕೂಡಿಸಿದಾಗ 10 ಬರ್ತದೆ, 5, 2 ಗುಣಿಸಿದ್ರೆ 10 ಬರ್ತದೆ.
1: ನೋಡ್ರಿ ಎಷ್ಟು ಒಂದು ಕುತೂಹಲ ಭರಿತ ಲೆಕ್ಕಾಚಾರ ಇದು.
2: ಇಲ್ಲಿ ಇನ್ನೊಂದು ತಗೊಳ್ಳೋಣ ಮೇಡಮ್, ಅದೇ ತಿಂಗಳಲ್ಲಿ ಇನ್ನೊಂದು ಕಾಲಮ್ ತಗೊಳ್ಳೋಣ. ಯಾವುದೇ ವರ್ಷ ಯಾವುದೇ ತಿಂಗಳು ಒಂದು ಎರಡನೇ ಕಾಲಮ್ ತಗೊಂಡಾಗ ಕೂಡ 9, 15 ಕೂಡಿಸಿದಾಗ 24, 10, 14 ಕೂಡಿಸಿದಾಗ 24, 11, 13 ಕೂಡಿಸಿದಾಗ 24,
1: 12, 8, 2
2: ಕೂಡಿಸಿ 24. ಅಂದ್ರೆ ಮಧ್ಯದ ಸಂಖ್ಯೆಯನ್ನ 2 ಗುಣಿಸಿದ್ರೆ ನಾವು ಏನ್ ಕೊನೆ 2 ಸಂಖ್ಯೆಗಳನ್ನು ಕೂಡಿಸಿರ್ತೀವಿ ಆ ಮೊತ್ತಕ್ಕೆ ಸರಿ ಸಮಾನ ಆಗಿರುತ್ತೆ. ನೀವು ಯಾವುದೇ ಒಂದು ಕಾಲಮ್ ಹೋದ್ರೂ ಇದೇ ರೀತಿ ಬರ್ತದೆ.
1: ಯಾವ ತಿಂಗಳು ಯಾವ ಕಾಲಮ್,
2: ಯಾವುದೇ ವರ್ಷ 2000 ಇಸ್ವಿದ್ರಲ್ಲಿ ತಗೊಂಡು ನೀವು ಯಾವುದೇ ತಿಂಗಳು ತಗೊಂಡ್ರು ಇದೇ ಬರ್ತದೆ. ಇದು ಕಾಮನ್ ಯಾವುದೇ ಒಂದು. ಇನ್ನೊಂದು ನಾವಿಲ್ಲಿ ಸಣ್ಣ ತಗೊಂಡ್ರು ಕೂಡ 7, 13 ಕೂಡಿಸಿದಾಗ 20, 8, 12 ಕೂಡಿಸಿದಾಗ 20, 9, 11 ಕೂಡಿಸಿದಾಗ 20, 10 ಕ್ಕೆ 2 ಗುಣಾಕಾರ ಮಾಡಿದ್ರೆ 20. ಈ ಚಮತ್ಕಾರವನ್ನು ಯಾರಿಗೂ ನಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ಇದರಿಂದ ಒಂದು ದೊಡ್ಡ ಒಂದು ಈ ಅಂಕಗಣಿತದ ಒಂದು ಡೆರಿವೇಷನ್ ಐತಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಐತಿ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇದು ಪ್ಯೂರ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಯಾಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋದು ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೇನೆ. 2 ಸೇರಿಸಿದಾಗ 3, 3 ಸೇರಿಸಿದಾಗ 4, 4 ಸೇರಿಸಿದಾಗ 5, 5 ಸೇರಿಸಿದಾಗ 6, 6 ಸೇರಿಸಿದಾಗ 7, 7. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದು ನಮ್ಮ ಕಣ್ಮುಂದೆ ಕಾಣುವುದಿಲ್ಲ, ಆದ್ರೆ ಇದೊಂದು ದೊಡ್ಡ ಚಮತ್ಕಾರ. ಯಾವುದೇ ಒಂದು ಸ್ಕ್ವೇರ್ ತಗೊಂಡ್ರು ಅದು ಅನ್ವಯಿಸ್ತೈತೆ ಮೇಡಮ್. ಇಲ್ಲಿ 6, 14 ಸೇರಿಸಿದಾಗ 20, 13, 7 ಸೇರಿಸಿದಾಗ 20. ಇದು ಒಂದು ಚಮತ್ಕಾರ. ಬೇಕಾದ ಬಾಕ್ಸ್ ತಗೋರಿ ನೀವು
1: ನೋಡ್ರಿ.
2: ಯು ಕನ್ಸಿಡರ್ ವೇರ್ ಎವರ್ ಇನ್ ದ ಕ್ಯಾಲೆಂಡರ್ ಸ್ಕ್ವೇರ್ ಬಾಕ್ಸ್ ತಗೊಂಡಾಗ ಇದು ನೋಡ್ರಿ 15, 7, 7, 22, 14, 8, 22. ಇದು ಈ ರೀತಿ ಯಾಕೆ ಆಗ್ತದಂತ ನಾವು ಹಲವಾರು ಸಲ ಹಲವಾರು ಉಪನ್ಯಾಸಗಳಲ್ಲಿ ಪ್ರಶ್ನೆ ಕೇಳಿದಾಗ ಕೂಡ

0: ಬಹಳಷ್ಟು ಮಂದಿ ಇದನ್ನು ದಿನ ನಾವು ನೋಡ್ತೀವಿ, ಇದು ಗೊತ್ತೇ ಇಲ್ಲಲ್ಲ ಅನ್ನೋ ಒಂದು ಚಮತ್ಕಾರ. ಮತ್ತು ಮಕ್ಕಳಿಗೆ ಒಂದು ಸೋಜಿಗ ಸಂಗತಿ ಅವಕ್ಕೆ, ಇದು ಅರ್ಥಮೆಟಿಕ್ ಪ್ರೊಗ್ರೆಷನ್ ಅಂದಾಗ
1: ಇದು ಒಂದು ಸೋಜಿಗ ಸಂಗತಿನೇ ಅನಿಸ್ತು. ಈಗ ನಮ್ಮ ಮಕ್ಕಳು ರೇಡಿಯೋ ಕೇಳ್ತಾ ಇರೋರು ಒಂದು ಕ್ಯಾಲೆಂಡರ್ ನ ಮುಂದೆ ಇಟ್ಕೊಂಡು ಇದನ್ನ ಒಂದು ಪ್ರಯೋಗ ಮಾಡಿ ನೋಡಬಹುದು ನೀವು ಹೇಳಿದಂಗೆ. ಅವಾಗ ಹೌದು, ನಮಗೆ ಈ ಆಲಯ ಗಣಿತ ಪ್ರಯೋಗಾಲಯದಲ್ಲಿ ಬೋಳಿಶೆಟ್ಟಿ ಸರ್ ಹೇಳಿದ್ದು ಎಷ್ಟು ಸತ್ಯ ಅಂತ ಮಕ್ಕಳು ಕೂಡ ಮನಗಾಣಲಿಕ್ಕೆ ಸಾಧ್ಯ ಅದ.
0: ಇದೊಂದು ನಾವು ಪ್ರತಿ ಪ್ರಯೋಗ ಶಾಲೆಯಲ್ಲಿ ಇಂಥದ್ದೊಂದು ಮ್ಯಾಥ್ಸ್ ಕ್ಯಾಲೆಂಡರ್ ಅಂತ ಹೇಳಿ ಒಂದು ಇದನ್ನು ಚಾರ್ಟ್ ಕೊಟ್ಟಿರ್ತೀವಿ ಅವರಿಗೆ, ಇದನ್ನೆಲ್ಲ ತಿಳ್ಕೊಳ್ಳಿ ಅಂತೇಳಿ. ಪ್ರತಿ ಒಂದು ಗಣಿತ ಪ್ರಯೋಗಾಲಯದಲ್ಲಿ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಮ್ಯಾಥ್ಸ್ ಕ್ಯಾಲೆಂಡರ್ ಅನ್ನು ಕೊಟ್ಟಿರ್ತೀವಿ. ಇನ್ನು ಎರಡನೇದು ಮೆಟಲ್ ಅಂತ ಹೇಳಿದಲ್ರ ಮೇಡಮ್, ಇದನ್ನ ಮೆಟಲ್ದಲ್ಲಿ ನಾವು ಇದನ್ನ ಮಾಡೆಲ್ ಮಾಡಿದೀವಿ. ಇದನ್ನ ಅಂದ್ರೆ ಒಂದು ಒಂದು 12 ಇಂಚ್ ತಗೊಂಡ್ರೆ ಇನ್ನೊಂದು 14 ಇಂಚ್, ಇನ್ನೊಂದು 16 ಇಂಚ್, ಇನ್ನೊಂದು 18 ಇಂಚ್, ಈ ರೀತಿ ಕಟ್ಟಿಗೆ ತುಂಡುಗಳನ್ನು ಹಾಕಿ ಅದನ್ನು ತೋರಿಸಿದಾಗ ಒಂದು a+d, a+2d, a+3d, a+4d ಈ ರೀತಿ ಒಂದು ಮಾಡೆಲ್ ತಯಾರಾಗ್ತದೆ. ಅದು ಒಂದು ಅರ್ಥಮೆಟಿಕ್ ಪ್ರೊಗ್ರೆಷನ್. ಅಂದರೆ ಕಲ್ಪನೆ ಸ್ಟೆಪ್ ಯಾವ ರೀತಿ ಹೆಚ್ಚಾಕೋತ ಹೋಗ್ತದಲ್ಲ, ಇಟ್ ಮೀನ್ಸ್ ದಟ್ ಅಲ್ಲಿ ಸಾಮಾನ್ಯ ಪದ ಆ್ಯಡ್ ಹಾಕೋತ ಹೋಗೋದ್ರಿಂದ ಅದು ಮೆಟಲು ಸಹಿತ ಒಂದು ಅರ್ಥಮೆಟಿಕ್ ಪ್ರೊಗ್ರೆಷನ್. ದಿನಾಲು ನಾವು ಮೆಟ್ಲ ಯೂಸ್ ಮಾಡ್ತೀವಿ,
1: ಗೊತ್ತಿಲ್ಲ.
0: ಇಷ್ಟು ನಿಜ ಜೀವನದಲ್ಲಿ ಹಾಸು ಹೊಕ್ಕಾಗಿ ಇರುವಂತವು ಅದ್ರ ಹಿಂದೆ ಅರ್ಥಮೆಟಿಕ್ ಪ್ರೊಗ್ರೆಷನ್ ಅನ್ನೋದು ಗೊತ್ತ. ಉಳಿತಾಯವನ್ನು ನಾವು ಮಾಡ್ತೀವಿ, RD ಮಾಡ್ತೀವಿ, ರಿಕರಿಂಗ್ ಡಿಪಾಸಿಟ್. ರಿಕರಿಂಗ್ ಈ ತಿಂಗಳು ಒಂದು 500 ತುಂಬಿದ್ವಿ, ನೆಕ್ಸ್ಟ್ 500 ತುಂಬಿದಾಗ 500 ಸಾಮಾನ್ಯವಾದ ಬಡ್ಡಿ ಜಮಾ ಹಾಕೋತ ಹೋಗ್ತದೆ.
1: ಹೌದು,
0: ಅದು ಪ್ಲಸ್ ಪ್ಲಸ್ ಪ್ಲಸ್ ಹಾಕೋತ ಹೋಗ್ತದೆ, ಈ 500 ಆ್ಯಡ್ ಹಾಕೋತ ಹೋಗ್ತದೆ. ಅದು ಯೂನಿಫಾರ್ಮಿಟಿ ಇಂಟ್ರೆಸ್ಟ್ ಆ್ಯಡ್ ಆಗೋದನ್ನು ಕೂಡ ಅರ್ಥಮೆಟಿಕ್ ಪ್ರೊಗ್ರೆಷನ್ ಇರ್ತದೆ. ಆದ್ರೆ ನಾವು ಕಂಡುಕೊಳ್ಳೋದಿಲ್ಲ ಅದನ್ನು, ನಾವು ಅರ್ಥಮೆಟಿಕ್ ಪ್ರೊಗ್ರೆಷನ್ ಅನ್ನೋ ಒಂದು ತತ್ವದ ಮೇಲೆ ನೋಡೋದಿಲ್ಲ, ಅದನ್ನು ಹಾಗೆ ಲೆಕ್ಕಾಚಾರ ಮಾಡ್ತೀವಿ. ಅದಕ್ಕೆ ಕಲಿಸಬೇಕಾದಾಗ ಪ್ರತಿ ಹಂತದಲ್ಲೂ ನಾವು ನಿತ್ಯ ಜೀವನದಲ್ಲಿ ಆಗುವಂಥವನ್ನು ಕಲಿಸ್ತಾ ಹೋದಾಗ ಮಕ್ಕಳು ಬಹಳ ದಿವಸದವರೆಗೆ ನೆನಪುಳಿತಾರೆ ಅನ್ನೋದಕ್ಕೆ ಇದೊಂದು ಎಪಿಸೋಡ್ ಬಹಳಷ್ಟು ಹೆಲ್ಪ್ ಆಗ್ತೈತೆ.
1: ಅಂದ್ರೆ ಗಣಿತ ಬರೀ ಪುಸ್ತಕದಲ್ಲಿ ಮಾಡುವುದಲ್ಲ, ಪ್ರಾಯೋಗಿಕವಾಗಿ ಕೂಡ ಈಗ ನೀವು ಹೇಳಿದಂಗೆ ಕ್ಯಾಲೆಂಡರ್, ಮೆಟ್ಟಿಲು ಇವೆಲ್ಲ ನಾವು ಪ್ರತಿನಿತ್ಯ ಬಳಸುವಂತ ಪರಿಕರಗಳು. ಇದರಲ್ಲಿ ಕೂಡ ಇವರು ಈ ಅಂಕಗಣಿತದ ಪ್ರೋಗ್ರೆಷನ್ ಅನ್ನ ಕಾಣಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತೀರಿ.
2: ಈಗ ಇನ್ನೂ ಒಂದು ಕ್ಯಾಲೆಂಡರ್ ಒಳಗ್ ಮೇಡಮ್ ಸರ್ ಈಗ ಹೇಳಿದ್ರಲ್ಲ, ಅದ್ರ ಜೊತೆಗೆ ಇನ್ನೂ ಒಂದ್ ಹೇಳ್ಬೋದಂದ್ರೆ, ಈಗ ಸಾಮಾನ್ಯ ವ್ಯತ್ಯಾಸ ಹೇಳಿದ್ವಿ ಮ್ಯಾಮ್, ನಾವು ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ರೆ ಅದು ಸಮಾಂತರ ಶ್ರೇಣಿ ಅಂತೀವಲ್ಲ, ಸಾಮಾನ್ಯ ವ್ಯತ್ಯಾಸ ಒಂದಾಗಿರೋದು ಹೇಳಿದ್ರು, ಇನ್ನೂ ಒಂದ್ ಯಾವ್ದಾರ ರೋ ತಗೊಂಡ್ರೆ, ಎರಡು ಇಲ್ಲಿ ಎರಡು ತಗೊಂಡಿದೀವಿ, 2, 9, 16, 23, ಇನ್ನ ಒಂದಕ್ಕೊಂದ್ ಕಳಿತಾ ಹೋದ್ರೆ ಎಲ್ಲಾದ್ರಲ್ಲೂ ಸಾಮಾನ್ಯ ವ್ಯತ್ಯಾಸ, ಯಾವ್ದೇ ರೋ ತಗೊಂಡ್ರು ಸಾಮಾನ್ಯ ವ್ಯತ್ಯಾಸ 7 ಬರುತ್ತೆ. 9 ರಾಗ 2 ಕಳೆದ್ರೆ 7, 16 ರಲ್ಲಿ 9 ಕಳೆದ್ರೆ 7, 23 ರಲ್ಲಿ 16 ಕಳೆದ್ರೆ 7. ಸೊ ಇದು ಯಾವ್ದೇ ರೋ ಕೂಡ ನಾವು ಮಕ್ಕಳಿಗೆ ಲೆಕ್ಕದ ರೂಪದಲ್ಲೂ ಕೂಡ ಕೊಡ್ಬೋದು, ಅದ್ರಲ್ಲಿ ನೋಡಿದ್ರೆ ಸಾಮಾನ್ಯ ವ್ಯತ್ಯಾಸ 7 ಬರುತ್ತೆ. ಸೊ ಅದು ಕೂಡ ಒಂದು ಸಮಾಂತರ ಶ್ರೇಣಿಯ ಒಂದು ಉದಾಹರಣೆ.
1: ಅಂದ್ರೆ ಈ ರೀತಿಯಲ್ಲಿ ಮಕ್ಕಳು ಹಲವಾರು ಪ್ರಯೋಗಗಳನ್ನ ಮಾಡಬಹುದು ಅಂತ ತಾವು ಹೇಳ್ತೀರಿ. ಈಗ ಒಟ್ಟಾರೆ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದರ ಮಹತ್ವ ಏನು ಅಂತ ಹೇಳಿ ಹೇಳ್ತೀರಿ?
2: ಸೊ ಇದು ಫಸ್ಟ್ ಈಗ ಮೆಟ್ಟಿಲಲ್ಲಿ 2, 4, 6, 8 ಎಷ್ಟು ಮೆಟ್ಲ ಅದು 2, 2 ಅಂತ ಹತ್ತಾ ಹೋದ್ರೆ ಮುಂದೆ 10ನೇ ಸಲ ಹತ್ತುವಾಗ ಎಷ್ಟನೇ ಮೆಟ್ಲನ್ನ ಹತ್ತಿದಿ ಅಂತ ನಾವು ಹುಡುಗರಿಗೆ ಕೇಳ್ತೀವಿ. ಸೊ ಅವಾಗ ಇದರ ಮೂಲಕ ಮಕ್ಕಳಿಗೆ ಭವಿಷ್ಯವನ್ನು ಊಹಿಸಲು ಸಾಧ್ಯ.
1: ಆಯ್ತು, ಡಾಕ್ಟರ್ ಬೋಳಿಶೆಟ್ಟಿ ಅವರೇ ಹಾಗೂ ಕೀರ್ತಿ ನಾಗಾಭಿ ಅವರೇ, ನಮ್ಮ ಇವತ್ತಿನ ಆಲಯ ಗಣಿತ ಪ್ರಯೋಗಾಲಯದಲ್ಲಿ ನಾವು ಸಮಾಂತರ ಶ್ರೇಣಿಗಳ ಬಗ್ಗೆ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಬಹುಶಃ ನಮ್ಮ ಮಕ್ಕಳು ಕೂಡ ಈಗಾಗಲೇ ಕೈ ಒಳಗ ಕ್ಯಾಲೆಂಡರ್ ಹಿಡ್ಕೊಂಡು ಕೂತಿರ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಸೂತ್ರ ಹಚ್ಚಿ ಲೆಕ್ಕ ಮಾಡೋಕ್ಕಿಂತ ಪ್ರಾಯೋಗಿಕವಾಗಿ ಫಸ್ಟ್ ಮಾಡಿಕೊಂಡು ಮನಸ್ಸನ್ನ ಸಿದ್ಧ ಮಾಡಿಕೊಂಡು ನಂತರ ಸೂತ್ರಕ್ಕೆ ಹೋಗ್ತಾರೆ. ಹಂಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.

0: ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿತಿರಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾರ ಮಂಗಲ ಕಾರ್ಯಾಲಯ, ಓಲ್ಡ್ ಡಿಎಸ್ಪಿ ಆಫೀಸ್ ಹತ್ತಿರ, ಧಾರವಾಡ 580008. ಮೊಬೈಲ್ ಸಂಖ್ಯೆ 83106880071. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8310688071.
1: ತ್ರಿಭುಜ ಆಯತ ಚತುರ್ಭುಜ ಪ್ಯಾರ ಬೋಲಾ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ,
3: ಫ್ಲೆಕ್ಸ್ ಬ್ಯಾನರ್, ಯುವಿ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೆಂಟ್ ಪ್ರಿಂಟಿಂಗ್,
4: ಐಡಿ ಕಾರ್ಡ್, ಬ್ರೋಚರ್ಸ್, ಫೋಲ್ಡಿಂಗ್ ವರ್ಕ್, ಕರ್ವಿಂಗ್ ಡಿಸೈನ್ ವರ್ಕ್, ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್,
3: ಬ್ಯಾಕ್ಲೈನ್ ಪ್ರಿಂಟಿಂಗ್, ಎಲ್ಇಡಿ ಬೋರ್ಡ್ಸ್, ಗ್ಲಾಸ್ ಪ್ರಿಂಟಿಂಗ್ ವರ್ಕ್ಸ್, ಅರ್ಕಾಲಿಕ್ ವರ್ಕ್, ಮೊಮೆಂಟೋಸ್.
4: ಸಮಾರಂಭಗಳಿಗೆ ಶಾಲು, ಮಾಲೆ, ಮಹಾರಾಜ ಟೋಪಿ, ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಇಂದೇ ಸಂಪರ್ಕಿಸಿ
3: ಪ್ರಿಂಟ್ ಪಾಯಿಂಟ್ ಕೋರ್ಸ್.

0: ಸರ್ಕಲ್ ಧಾರವಾಡ, ಮೊಬೈಲ್
1: 9916056293
0: 8497818116.
2: ಗಣಿತವ ಕಲಿತು ತಿಳಿಯುವುದ ಸೊಗಸು, ಗಣಿತವ ಕಲಿತು ತಿಳಿಯುವುದ ಸೊಗಸು.
0: ಇದುವರೆಗೆ ಪ್ರಿಂಟ್ ಪಾಯಿಂಟ್, ಆಲಯ, ಗಣಿತ ಪ್ರಯೋಗಾಲಯ, ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
3: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:30:50.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
5: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
6: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
3: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
2: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836.
4: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರೆಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ದಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ದತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ 5 ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಿಗೆ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ದತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟಪತಿ ಮಾತನಾಡಲಿದ್ದಾರೆ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ದನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ದವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು, ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡಾ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ದ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟನಲ್ಲಿ ಸಶಸ್ತ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ದರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡಾ 75% ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 August ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು, ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ದನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ದ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.

0: 되게
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳು.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಬೆಂಗಳೂರು ಲತಾ ಅವರು ಹಾಡಿರುವ ಮಾರುತಿ ಮಹಿಮೆ ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಅವರ ಯುಗಳ ಧ್ವನಿಯಲ್ಲಿ ಈಗ ಶರಪಂಜರ ಚಿತ್ರದ ಗೀತೆ.

0: ಉಡುಗೆಯನ್ನ ನೀಡ್ತಾ ಇರುವಂತಹ ಪ್ರಕಾಶ್ ಬೆಳಗಲ್ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನ ವಿದೇಶಗಳಲ್ಲಿಯೂ ನೀಡಿ ತಮ್ಮ ಕಲಾ ಸೇವೆಯನ್ನಗೈದು ಅಲ್ಲಿಯೂ ಕೂಡ ಕಲಾರಸಿಕರ ಮೆಚ್ಚುಗೆಯನ್ನ ಪಡೆದಂತಹ ಪ್ರಕಾಶ್ ಬೆಳಗಲ್ ಅವರು ದೂರದರ್ಶನ ಚಂದನದಲ್ಲಿ ಗಾಂಧೀಜಿ ಅವರ ಕುರಿತು ಸರಣಿ ಧಾರಾವಾಹಿಯನ್ನ ಕೂಡ ನಿರ್ದೇಶನ ಮಾಡಿದವರು. ಪ್ರಕಾಶ್ ಬೆಳಗಲ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಅವರ ಮಾತುಗಳನ್ನ ಕೇಳಲಿಕ್ಕೆ ನಾವು ಈಗ ಕಿವಿಯಾಗೋಣ. ನಮಸ್ಕಾರ ಪ್ರಕಾಶ್ ಅವರೇ.
1: ನಮಸ್ಕಾರ.
0: ಪ್ರಕಾಶ್ ಅವರೇ, ನಾಡೋಜ ವೀರಣ್ಣ ಬೆಳಗಲ್ ಅವರ ಪುತ್ರ ತಾವು. ವೃತ್ತಿ ರಂಗಭೂಮಿಯ ಪರಿಸರದೊಳಗ ಬೆಳೆದ್ರಿ. ಆ ಒಂದು ಪರಿಸರವನ್ನ ಈಗ ನಮ್ಮ ಕೇಳುಗರಿಗೆ ನೆನಪಿಸಿಕೊಡ್ಬೋದಾ?
1: ಶ್ಲೋಕದೊಂದಿಗೆ ಆ ಪರಿಸರವನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.

0: ಶಿವಂ. ಇದು ನಮ್ಮ ಅಪ್ಪಾಜಿಯವರು ರಾಗ ಸಂಯೋಜನೆ ಮಾಡಿ ಹಾಡ್ತಾ ಇರತಕ್ಕಂಥ ಶ್ಲೋಕ. ಅವರನ್ನು ನೆನೆಸ್ಕೊಳ್ತಾ ಖಂಡಿತ ನಾನು ಹುಟ್ಟಿದ ವಾತಾವರಣ ರಂಗಭೂಮಿಯ ಪರಿಸರದ್ದೇ ಆಗಿತ್ತು. ಹುಟ್ಟಿದಾಗ ನಾನು ಗದೆ, ಕತ್ತಿ, ಹಾರ್ಮೋನಿಯಂ, ಸಿಂಹಾಸನ, ಆಮೇಲೆ ಹಿಂದೆ ಎಳೆಯುವ ಪರದೆಗಳು ಮನೆಯಲ್ಲಿ ಕಾಣಿಸ್ಕೊಂಡದ್ದು. ಶಾಲೆಗೆ ಹೋಗಲಿಲ್ಲ ನಾನು ಆರಂಭದಲ್ಲಿ, ಇವುಗಳು ನನ್ನ ಸ್ಮೃತಿಯಲ್ಲಿ ಅರಳಿದ್ದು. ಆಮೇಲೆ ದಿವಂಗತ ಕಂದಗಲ ಹನುಮಂತರಾಯರ ರಕ್ತರಾತ್ರಿ ನಾಟಕ ಅಂದಿನ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾದ ನಾಟಕ. ಆ ನಾಟಕದ ಸಂಭಾಷಣೆಗಳನ್ನು ನಾನು ಅಭ್ಯಾಸ ಮಾಡ್ತಾ ಮಾಡ್ತಾ ರಂಗಭೂಮಿಗೆ ಕಾಲಿಟ್ಟವನು. ನನ್ನ ಹುಟ್ಟು ರಂಗಭೂಮಿಯ ಪರಿಸರದಲ್ಲೇ ಆಯ್ತು.
1: ತಾವು ಹುಟ್ಟಿದ್ದು ಯಾವ ಊರಲ್ಲಿ?
0: ನಾನು ಹುಟ್ಟಿದ್ದು ಬಳ್ಳಾರಿಯಲ್ಲಿ.
1: ಈ ಒಂದು ಪರಿಸರಕ್ಕೆ ಹೊಂದಿಕೊಂಡು ತೊಗಲುಗೊಂಬೆ ಆಟದ ಕಡೆನೆ ತುಂಬಾ ಗಮನವನ್ನ ಹರಿಸಿದ್ರು ಅಥವಾ ಶಾಲೆಯ ಅಭ್ಯಾಸದ ಕಡೆಗೂ ಗಮನ ಹರಿಸ್ತಿದ್ರು?
0: ಅಪ್ಪಾಜಿ ಅವರು, ನಾನು ವಿದ್ಯಾವಂತನಾಗಿರಲಿಲ್ಲ, ನನ್ನ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೀಲಿ. ಆಮೇಲೆ ಆ ಸಂದರ್ಭದಲ್ಲಿ ಅಪ್ಪಾಜಿಗೆ ನಾವು ಈ ಕಲಾ ಪ್ರಕಾರದಲ್ಲಿ ಉಳಿಯೋದಾಗ್ಲಿ ಅಥವಾ ಅದನ್ನೇ ವೃತ್ತಿಯಾಗಿ ಸ್ವೀಕರಿಸೋದು ಅವ್ರಿಗೆ ಇಷ್ಟ ಇರಲಿಲ್ಲ. ವಿದ್ಯಾಭ್ಯಾಸ ಮಾಡಿದ ನಂತರ ನೀವು ಯಾವ್ದಾದ್ರು ನೀವು ಸರ್ಕಾರಿ ಹುದ್ದೆ ಮತ್ತೊಂದು ಮಗದೊಂದು ಒಂದು ಹುದ್ದೆಯನ್ನು ಪಡ್ಕೊಳ್ಳಿ, ಪಡ್ಕೊಂಡು ಆದ ನಂತರ ಇದನ್ನ ಹವ್ಯಾಸವಾಗಿ ಮುಂದುವರಿಸಿ ಅಂತಕ್ಕಂಥದ್ದೊಂದು ಅವರ ಆಶಯ ಆಗಿತ್ತು.
1: ಕಟ್ಟುನಿಟ್ಟು ಮಾಡಿದ್ರ ನೀವು ಏನು ಆ ಥರದ್ದು ಅಭ್ಯಾಸ ಮಾಡಬಾರದು, ತೊಗಲುಗೊಂಬೆ ಆಟದ್ದು, ರಂಗಭೂಮಿದು?
0: ಹೌದು ಹೌದು ಹೌದು, ಬಹಳ ಸ್ವಲ್ಪ ನಿಷ್ಠುರವಾಗಿರ್ತಿದ್ರು.
1: ಇಷ್ಟೊಂದು ಒಳ್ಳೆಯ ಮಟ್ಟದ ಕಲಾವಿದರ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
0: ಅದು ಮತ್ತೆ ಪುನಃ ಅಲ್ಲಿ ನೋಡಿ, ಅಪ್ಪಾಜಿ ನಮ್ಮನ್ನ ಅಷ್ಟು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಇದರಲ್ಲಿ ಪ್ರವೇಶ ಆಗಬಾರ್ದು ಅಂತೇಳಿ. ತೊಗಲುಗೊಂಬೆ ಆಟದ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಅನಿವಾರ್ಯವಾಗಿ ಒಂದು 10 ಜನ ಕಲಾವಿದರು ಹೋದ ಸಂದರ್ಭದಲ್ಲಿ 9 ಜನರಿಗೆ ಪೇಮೆಂಟ್ ಹೊರಗಡೆ ಹೋಗ್ತಿತ್ತು. ಅಪ್ಪಾಜಿ ಒಬ್ಬರು ಇರ್ತಿತ್ತು, ಅವ್ರಿಗೆ ಒಂದು ಸಿಂಗಲ್ ಪೇಮೆಂಟ್ ಸಿಕ್ತಿತ್ತು. ಆದ್ರೆ ಬಡತನ ಇದ್ದಿದ್ರಿಂದ ಅಮ್ಮ ಏನ್ ಮಾಡ್ತು ಅಂದ್ರೆ, ಹುಡುಗರೆಲ್ಲ ಶಾಣ್ಯರಿದ್ದಾರೆ, ಅದೆಲ್ಲ ಸಂಭಾಷಣೆ ಹೇಳ್ತಾರೆ, ಹಾಡೆಲ್ಲ ಹೇಳ್ತಾರೆ, ಬೆಟರ್ ಹುಡುಗರನ್ನ ಈ ಸ್ಟ್ರೀಮಿಗೆ ತಗೊಂಬರೋಣ, ಮನೆಗೆ ಸ್ವಲ್ಪ ಆರ್ಥಿಕವಾಗಿ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಮ್ಮ ಏನ್ ಮಾಡ್ತು, ನಮ್ಮನ್ನೆಲ್ಲ ಅಪ್ಪಾಜಿಯವರು ಉಟ್ಕೊಳ್ತಾ ಇದ್ದಂತ ಧೋತಿ ಇತ್ತಲ್ಲ ಅದನ್ನೇ ಪರದೆಯನ್ನು ಕಟ್ಟಿಸಿ ಅಲ್ಲಿ ಹಿಂದೆ ತೊಗಲುಗೊಂಬೆಗಳನ್ನ ಇಟ್ಕೊಂಡು ಅಭ್ಯಾಸ ಮಾಡ್ಸಕ್ ಆರಂಭ ಮಾಡ್ತು. ಹೀಗಾಗಿ ಪ್ರಪ್ರಥಮ ನಾವು ಯವನಿಕ ಬೆಂಗಳೂರಿನಲ್ಲಿ ನಾವೇ ಮನೆಯವರು 6 ಜನ ಆದ್ವಿ, ಹೊರಗಿನವರು 4 ಜನ ಆದ್ರು. ಟೀಮ್ 10 ಜನರ ಟೀಮ್ ಅಲ್ಲಿ ನಮಗೆ ಬಂದ ಸಂಭಾವನೆಯಲ್ಲಿ 1,000 ರೂಪಾಯಿಯಲ್ಲಿ 600 ರೂಪಾಯಿ ಮನೆಗೆ ಉಳಿತಿತ್ತು, 400 ರೂಪಾಯಿ ಹೊರಗೆ ಹೋಗ್ತಿತ್ತು. ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇತ್ತು. ಹೀಗಾಗಿ ಅಮ್ಮನಿಂದ ಪುನಃ ನಾವು ಈ ಕಲಾಕ್ಷೇತ್ರಕ್ಕೆ ಬರೋ ಹಾಗಾಯ್ತು.
1: ತಾಯಿನೇ ಮೊದಲ ಗುರು, ಅವರು ಅರ್ಥ ಮಾಡ್ಕೊಳ್ತಾರೆ ಮಕ್ಕಳನ್ನ ತುಂಬಾ ಅಂತೇಳಿ ಹೇಳ್ತಾ. ಶಾಲೆ ಅಂತೂ ನಿಮ್ದು ಬಳ್ಳಾರಿಯಲ್ಲೇ ನಡೀತು. ಆಮೇಲೆ ನೀವು ಕಾಲೇಜು ಎಲ್ಲಿ ಓದಿದ್ರಿ, ಯಾವ ವಿಷಯದ ಮೇಲೆ ಓದಿದ್ರಿ?
0: PUC ಕಾಲೇಜನ್ನ ನಾನು ಬಳ್ಳಾರಿಯಲ್ಲೇ ಮುಗಿಸಿದೆ. ನಮ್ಮ ಅಪ್ಪಾಜಿಗೆ ಸಂಗೀತದ ಪರಿಸರ ಮಕ್ಕಳಿಗೆ ಇರಬೇಕು ಅನ್ನೋದೊಂದು ಆಸೆ ಇತ್ತು. ಹೀಗಾಗಿ ಅಲ್ಲಿ ಸಂಗೀತಾಭ್ಯಾಸಕ್ಕೆ ನಮ್ಮ ಮನೆ ಹತ್ರ ಪಂಡಿತ್ ಅಯ್ಯನ್ ಕಲಬುರ್ಗಿ ಸರ್ ಅಂತ ಒಬ್ಬರಿದ್ರು, ಅವರು ಹಾರ್ಮೋನಿಯಂ, ತಬಲಾ ಮತ್ತು ಸಿತಾರ್ ಹೇಳ್ಕೊಡ್ತಿದ್ರು. ನನಗೆ ಸಿತಾರ್ ನೋಡಿರ್ಲಿಲ್ಲ, ಕೇಳಿದ್ದಷ್ಟೇ. ಸಿತಾರ್ ಹೇಳ್ಕೊಡ್ತಾರೆ ಅಂದ್ರೆ ನಾನು ಸಿತಾರ್ ಕಲಿಯೋಣ ಅಂತ ಅಲ್ಲಿಗೆ ಹೋದೆ. ಆ ವಾದ್ಯ ನೋಡಿ ನನಗೆ ಅದರ ಮೇಲೆ ಬಹಳ ಪ್ರೀತಿ ಆಯಿತು, ಒಲವಾಯಿತು. ಆಮೇಲೆ ಅದರ ಧ್ವನಿ, ಅದರ ಮಾಧುರ್ಯ ನನಗೆ ತುಂಬ ಇಷ್ಟ ಆಯಿತು. ಅವ್ರ ಹತ್ರ ನಾನು ವಿದ್ಯಾಭ್ಯಾಸ ಮಾಡಿದೆ. PUC ಕಳೆದ ನಂತರ ಇಲ್ಲಿ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿದ್ದಾರೆ, ಅವರು ನಮ್ಮ ಸಹೋದರಿಯ ಯಜಮಾನರು. ಅವ್ರು ನಮ್ಮ ಮನೆಗೆ ಬಂದಾಗ ನನ್ನನ್ನು ನೋಡ್ಬಿಟ್ಟು, ಇವ ಪ್ರತಿಭಾವಂತ ಇದ್ದಾನೆ, ಧಾರವಾಡಕ್ಕೆ ಕಳಿಸ್ರಿ, ಅಲ್ಲಿ ಒಳ್ಳೆ ಗುರುಗಳಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಅವನಿಗೆ ಒಳ್ಳೇದಾಗ್ತದೆ ಅಂತ ಹೇಳಿದರು. ನಾನು BA ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಸೇರಿಕೊಂಡೆ. ಸಿತಾರ್ ಗುರುಗಳಾಗಿ ಉಸ್ತಾದ್ ಹಮೀದ್ ಖಾನ್ ಸರ್ ಸಿಕ್ಕರು.

0: ಇಡೀ ನನ್ನ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದ ಆಳವಾದ ಒಂದು ಅವಲೋಕನ ಇಂಟ್ರಾಸ್ಪೆಕ್ಷನ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಧಾರವಾಡ ನನಗೆ ಎಲ್ಲವನ್ನು ಕೊಡ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ.
1: ಬ್ಯಾಚುಲರ್ ಆಫ್ ಆರ್ಟ್ಸ್ನಲ್ಲಿ

0: ಯಾವ್ಯಾವ ವಿಷಯಗಳನ್ನ ತೆಗೆದುಕೊಂಡು ನೀವು ಅಭ್ಯಾಸ ಮಾಡಿದ್ರಿ?
1: ನಾನು ಹಿಸ್ಟರಿ, ಕನ್ನಡ ಮತ್ತು ಮ್ಯೂಸಿಕ್ ಅಂತ ತಗೊಂಡೆ. ನನ್ನ ಬಹುಪಾಲು ಸಮಯವನ್ನೆಲ್ಲ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲೇ ಕಳೀತಾ ಇದ್ದೆ. ಹಿಸ್ಟ್ರಿ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ, ಕನ್ನಡ ಕ್ಲಾಸ್ಗೂ ಹೋಗ್ತಿರ್ಲಿಲ್ಲ. ಸೊ ಭಯ ಇರ್ತಿತ್ತು ಒಳಗ, ಕ್ಲಾಸಸ್ ಮಿಸ್ ಮಾಡ್ತಾ ಇದ್ದೀನಿ ಅಂದ್ರೆ. ಬಟ್ ಸಂಗೀತದ ವ್ಯಾಮೋಹ ಭಯಂಕರ ಇತ್ತು, ಕಲಿಕೆ ಕಲಿಕೆ ಕಲಿಕೆ ವಿಪರೀತ ಅದು. ಅದಾದ್ಮೇಲೆ ಬ್ಯಾಡ್ ಲಕ್ ಏನಾಯ್ತು ಅಂದ್ರೆ, ಬಿ ಎ ಮುಗಿದ್ಮೇಲೆ ಎಂ ಮ್ಯೂಸಿಕ್ ಮಾಡಬೇಕು ಅಂದ್ರೆ ಇಲ್ಲಿ ಇರಲಿಲ್ಲ ಅವಕಾಶ, ನಾವು ಪುಣೆಗೆ ಹೋಗಬೇಕಾಗಿತ್ತು. ಹೀಗಾಗಿ ಅನಿವಾರ್ಯವಾಗಿ ನಾನು ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಎಂ ಎ ಮಾಡಿದೆ. ತದನಂತರ ಎಂ ಎ ಕನ್ನಡ ಲಿಟ್ರೇಚರ್ ಮಾಡಿಕೊಂಡೆ, ಎನ್ ಇ ಟಿ ಕ್ಲಿಯರ್ ಮಾಡಿಕೊಂಡೆ. ಆಮೇಲೆ ಬಿ ಎಡ್ ಮಾಡಿದವರಿಗೆಲ್ಲ ಕೆಲಸ ಸಿಗ್ತಾ ಇದೆ ಅನ್ನೋ ಒಂದು ಇತ್ತು, ಬಿ ಎಡ್ ಮಾಡಿಕೊಂಡೆ. ಅದಾದ್ಮೇಲೆ ಎಂ ಮ್ಯೂಸಿಕ್ ಅಂತ ಪುನಃ ಧಾರವಾಡಕ್ಕೆ ಬಂದೆ. ಅದು ಸಂಗೀತ ಬಿಡಲಿಲ್ಲ ನನಗೆ, ಎಂ ಮ್ಯೂಸಿಕ್ ಮಾಡಿಕೊಂಡೆ. ಎಂ ಮ್ಯೂಸಿಕಲ್ಲೂ ಸೌತ್ ಇಂಡಿಯಾದಲ್ಲಿ ನೆಟ್ ಕ್ಲಿಯರ್ ಮಾಡಿದ ಫಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ನನ್ನ ಬಗ್ಗೆ.
0: ಥ್ಯಾಂಕ್ ಯು.
1: ಬಟ್ ಕಲೆ ಸಾಹಿತ್ಯ ಇದರ ಒಂದು ಆಕರ್ಷಣೆಯ ಜೊತೆ ಜೊತೆಗೆ ಜೀವನ ಅನ್ನೋ ವಾಸ್ತವ ಒಡ್ಡುವ ಪ್ರಶ್ನೆ ಏನಿತ್ತಲ್ಲ, ಹಾಗಾದ್ರೂ ಮಾಡಿ ಒಂದು ನಾನು ನೌಕರಿ ತಗೊಳ್ಳೇಬೇಕು ಅಂದಾಗ, ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ ಬಳ್ಳಾರಿಯಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕರ್ನಾಟಕ ಲೋಕ ಸೇವಾ ಆಯೋಗದ ಮುಖಾಂತರ ಆಯ್ಕೆಗೊಂಡು ಅಲ್ಲಿ ನನ್ನ ವೃತ್ತಿ ಬದುಕನ್ನು ಆರಂಭಿಸಿದೆ.
0: ಈಗ ನೀವಂತೂ ಸದ್ಯ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಬದುಕನ್ನ ಕಟ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ತಂದೆಯ ಆಸೆಯನ್ನ ಪೂರೈಸಿದ್ರಿ, ಆದ್ರೆ ನಿಮ್ಮೊಳಗೆ ಒಬ್ಬ ಕಲಾವಿದ ಇದ್ದ. ನೀವು ನಿಮ್ಮ ಈ ವೃತ್ತಿಯ ಜೊತೆಗೆ ಕನ್ನಡ ಉಪನ್ಯಾಸಕರಾಗಿ ಏನು ನೀವು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ, ಆ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ಬಂದದ್ದು ಹೇಗೆ?
1: ನಮ್ಮ ಅಪ್ಪಾಜಿ ತೊಗಲುಗುಂಬೆ ಆಟದ ಕ್ಷೇತ್ರದಲ್ಲಿ 1982-83 ಹಿಡ್ಕೊಂಡು ಹೊಸ ಹೊಸ ರೂಪಕಗಳನ್ನು ಮಾಡ್ತಾ ಹೋದ್ರು. ಕಥಾ ಪ್ರಸಂಗಗಳಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳಲ್ಲದೆ ತೊಗಲುಗುಂಬೆ ಆಟದಲ್ಲಿ ಹೊಸ ರೂಪಕಗಳನ್ನು ಮಾಡಬೇಕು ಅನ್ನೋದೊಂದು ಅವರ ಆಸೆಯಾಗಿತ್ತು. ಹಾಗಾಗಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮ 1857 ಒಂದು ಕಥಾನಕವನ್ನು ತೊಗಲುಗುಂಬೆ ಆಟದಲ್ಲಿ ಅದನ್ನು ಅಳವಡಿಸಿದರು. ಅದನ್ನು ಬರೆದಂಥವರು ದಿವಂಗತ ಶ್ರೀ ವೈ ರಾಘವೇಂದ್ರ ರಾಯ್ ಅಂತ ಮಹಾವಿದ್ವಾಂಸರು. ಅವರು ನಮ್ಮ ಮೂಲ ರಾಮಾಯಣದ ಕಥಾ ಪ್ರಸಂಗದ ಮಟ್ಟು ಶೈಲಿ ಜನಪದೀಯ ಮಟ್ಟುಗಳಿಂದು ಅದಕ್ಕಿಂತ ಭಿನ್ನವಾಗಿ ಲಾವಣಿ ಶೈಲಿಯಲ್ಲಿ ಸರಳ ಕನ್ನಡದಲ್ಲಿ ಕಥಾರೂಪಕ ನಿರ್ಮಾಣವಾಯಿತು. ಅದರ ತಕ್ಕ ಹಾಗೆ ಗೊಂಬೆಗಳು ನಿರ್ಮಾಣವಾದವು. ಅಲ್ಲಿ ನಮಗೆ ಕಲಿಕೆ ಆರಂಭ ಆಯಿತು. ಹಾಡುಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಭಾಷಣೆಗಳ ಬಗ್ಗೆ, ಸನ್ನಿವೇಶಗಳ ಬಂಧ ಮತ್ತು ಪರಿಣಾಮ, ಇವುಗಳೆಲ್ಲ ಕಲಿಕೆ ಆರಂಭ ಆಯಿತು. ಅದು ಸುಮಾರು ನಾನು 8-9 ತರಗತಿಯಲ್ಲಿ ಆರಂಭ ಆಗೋಯ್ತು. ಅದಕ್ಕಿಂತ ಪೂರ್ವದಲ್ಲಿ ನಾವು ನಾಗ್ಪುರ, ದೆಹಲಿ, ಭಾರತದ ಬೇರೆ ಕಡೆ ಎಲ್ಲ ತೊಗಲುಗುಂಬೆ ಆಟದ ಮುಖಾಂತರ ಪ್ರದರ್ಶನ ಕೊಡೋಷ್ಟು ನಾವು ಬೆಳೆದು ಬಿಟ್ಟಿದ್ವಿ. ಬಟ್ ಹೊಸ ರೂಪಕಂತ ಮಾಡಿದಾಗ ಹೊಸದೇ ಆಗ್ತಾ ಇತ್ತು. ಹಿಂಗಾಗಿ 1857 ಸಿಪಾಯಿ ಇದ್ದಂಗೆ ತೊಗಲುಗುಂಬೆ ಆಟವನ್ನು ಮಾಡಿದ್ವಿ. ನಂತರ ಇಂದಿರಾಗಾಂಧಿ ರಾಷ್ಟ್ರೀಯ ಕಲಾ ಪ್ರತಿಷ್ಠಾನದವರು ಗಾಂಧೀಜಿಯ ಬಗ್ಗೆ ತೊಗಲುಗುಂಬೆ ಆಟವನ್ನು ಮಾಡಲಿಕ್ಕೆ ನಮಗೆ ಕೇಳ್ತಾ ಬರ್ತಾರೆ. ಆವಾಗ ಉಡುಪಿಯ ಪ್ರೊಫೆಸರ್ ಎಸ್ ಸಿ ಕೃಷ್ಣ MGM ಕಾಲೇಜ್ನಲ್ಲಿ ಇರ್ತಕ್ಕಂಥವ್ರು ಅವರೇ ಸೂಚಿಸ್ತಾರೆ, ಇವರು ಹೊಸ ರೂಪಕಗಳನ್ನು ಮಾಡಬಲ್ಲರು ಅಂತೇಳಿ. 1991 ಗಾಂಧೀಜಿಯ ತೊಗಲುಗುಂಬೆ ಆಟವನ್ನು ಮಾಡಿದ್ವಿ. ಇದನ್ನು ಗುರುತಿಸಿ ಇಲ್ಲಿ ದಿವಂಗತ ಡಾಕ್ಟರ್ MM ಕಲಬುರ್ಗಿ ಸರ್, ಅವರು ಗದಗಿನ ತೋಂಟದಾರಿ ಶ್ರೀಗಳ ಜೊತೆಗೆ ಪ್ರವಾದಿ ಬಸವೇಶ್ವರ ಅಂತ ತೊಗಲುಗುಂಬೆ ಆಟವನ್ನು ಮಾಡಿಸಿ ಇಡೀ ಕರ್ನಾಟಕದಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಅವ್ರದೇ ಒಂದು ವೆಹಿಕಲ್ ಕೊಟ್ಟು ಅವತ್ತಿನ ಕಾಲದಲ್ಲಿ 93 ಸಂದರ್ಭದಲ್ಲಿ 1,001 ಒಂದು ಪ್ರದರ್ಶನದ ಹಣವನ್ನು ನಿಗದಿಪಡಿಸಿ ಇಡೀ ನಮ್ಮ ಕುಟುಂಬದ ಆರ್ಥಿಕ ಸುಧಾರಣೆಗೆ ಮತ್ತು ನಮ್ಮ ಭವಿಷ್ಯದ ಸುಧಾರಣೆಗೆ ಕಾರಣೀಕರ್ತರಾದರು. ಎರಡರ ಮಧ್ಯೆ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲಿನೂ ಚೆನ್ನಾಗಿದ್ದುಕೊಂಡು ಅಲ್ಲಿನೂ ಕೆಲಸ ಮಾಡ್ತಾ ಕೆಲವು ನಮ್ಮ ಸ್ವಾತಂತ್ರ್ಯದ ಜೀವನ ಏನಿತ್ತಲ್ಲ ಅದು ಕಳೀಲಿಕ್ಕೆ ಕಷ್ಟವಾದ ದಿನದಲ್ಲೂ ಕೂಡ ಕುಗ್ಗದೆ ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದುವರೆದಿದ್ದೀವಿ.
0: ಈ ಗೊಂಬೆಗಳನ್ನ ನೀವೇ ನಿರ್ಮಾಣ ಮಾಡ್ತೀರಾ ಮನೆಯಲ್ಲಿ, ಹೇಗೆ?
1: ಅದು ಮೂಲ ಮಾಡ್ತಿರ್ಲಿಲ್ಲ. ಆಂಧ್ರದಲ್ಲಿ ನಿಂಬಲಗುಂಟ ಅಂತ ಒಂದು ಗ್ರಾಮ ಇದೆ ಧರ್ಮಾವರಂ, ಅಲ್ಲಿ ಈ ಗೊಂಬೆ ಆಟಗಳನ್ನು ಜನ ಇದ್ದಾರೆ, ಗೊಂಬೆಗಳನ್ನು ನಿರ್ಮಾಣ ಮಾಡೋ ಜನನೂ ಇದ್ದಾರೆ. ಅದನ್ನ ನಾವು ಅವರ ಹತ್ರ ನೋಡಿ ಕಲ್ತು ಅವನು ಮಾಡಿದೀವಿ. ನಾನು ಉದಾಹರಣೆ ಗಾಂಧೀಜಿ ಬಗ್ಗೆ 2002 ಒಂದು ಸೀರಿಯಲ್ ಮಾಡೋ ಸಂದರ್ಭ ಬಂತು. ಮಾಡಬೇಕಾದ್ರೆ ರೂಪಕವನ್ನು ಬರೆಯೋದ್ರಿಂದ ಹಿಡ್ಕೊಂಡು ಮೂಲ ಭಾಗಗಳಲ್ಲಿ ಕೆಲವು ಭಾಗಗಳನ್ನು ಸೇರಿಸೋದ್ರಿಂದ ಹಿಡ್ಕೊಂಡು ಆಮೇಲೆ ಸಂಗೀತ ಸಂಯೋಜನದಲ್ಲಿ ಹಾಡುಗಳನ್ನು ರಚಿಸೋದ್ರಿಂದ ಹಿಡ್ಕೊಂಡು ಹಾಡೋದ್ರಿಂದ ಇಟ್ಕೊಂಡು ಗೊಂಬೆಗಳನ್ನು ನಿರ್ಮಾಣ ಮಾಡೋ ಪ್ರಸಂಗ ಬಂತು. ನಮಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ನಿರ್ಮಾಣ ಮಾಡೋ ಕಾಲದಲ್ಲಿ ನಾಡೋಜ ವಿಟಿ ಕಾಳೆಯವರು ರೇಖಾಚಿತ್ರಗಳನ್ನು ಒದಗಿಸಿದ್ರು. ಆ ರೂಪಕಗಳ ಬಗ್ಗೆ ಮಾತಾಡಬೇಕಾದ್ರೆ ಸುಮಾರು ಇದೆ, ಒಂದು ಎರಡು ಪ್ರಸಂಗಗಳನ್ನು ಹೇಳ್ತೇನೆ. ನಮ್ಮ ಅಪ್ಪಾಜಿಯವರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರು ಭಾರತಕ್ಕೆ ಬರಬೇಕಾದ್ರೆ ಯಾವ ರೀತಿ ಬಂದರು ಅಂತ ಕವಿ ತನ್ನ ಕಲ್ಪನೆಯಲ್ಲಿ ಒಂದು ಹಾಡನ್ನು ಬರೀತಾನೆ, ಅದನ್ನು ಹೇಳ್ತಾ ಇದ್ರೆ ಯಾವಾಗಲೂ. ಪಡುವಣ ದಿಸೆಯಲ್ಲಿ ಬಾಲದ ಚುಕ್ಕಿ ಮೂಡಿತಂತೆ ಕೆಂಪು ಕೆಂಪನೆ ಹಕ್ಕಿ, ಪಡುವಣ ದಿಸೆಯಲ್ಲಿ ಬಾಲದ ಚಿಕ್ಕಿ ಮೂಡಿತಂತೆ ಕೆಂಪು ಕೆಂಪನೆ

0: ಹಾಸ್ಯಕ್ಕೆ ಕೈಯ ನೀಡಿದರೋ.
1: ಈ ತರದ ಹಾಡುಗಳು ನಮಗೆ ಹೊಸ ಪ್ರಯೋಗಾತ್ಮಕ ಆ ರೀತಿ ಒಂದು ಪಕ್ಷಿ ರೂಪದಲ್ಲಿ ಗೊಂಬೆ ನಿರ್ಮಾಣ ಮಾಡಿ ಅದರ ತಕ್ಕಡಿ ಇವನ್ನೆಲ್ಲ ಹೊಸ ಹೊಸ ರೇಖಾಚಿತ್ರಗಳನ್ನು ವಿ ಟೆ ಕಾಳೆ ಅವರು ರಚಿಸಿಕೊಟ್ರೆ ಅದನ್ನ ಆ ಕಲಾವಿದರು ನಿಂಬಲ ಗುಂಪು ಕಲಾವಿದರು ಮಾಡ್ತಿದ್ರು, ಅದನ್ನ ನಾವು ಕಲ್ತ್ಕೊಂಡ್ಬಿಟ್ವಿ. ಗಾಂಧೀಜಿ ಬಗ್ಗೆ ಸೀರಿಯಲ್ ಮಾಡ್ಬೇಕಾದ್ರೆ ಅಷ್ಟು ವರ್ಕ್ ಲೋಡ್ ಅವ್ರು ಮಾಡ್ಲಿಕ್ಕಾಗಲ್ಲ ಅಂದಾಗ ನಾವೇ ಮನೆಯಲ್ಲಿ ತಯಾರು ಮಾಡ್ತಕ್ಕಂಥದ್ದು, ನಾವೇ ಚರ್ಮವನ್ನು ಸಂಸ್ಕಾರ ಮಾಡ್ತಕ್ಕಂಥದ್ದು ಕಲ್ತೀವಿ. ನಮ್ಮ ಅಣ್ಣಂದಿರಿದ್ದಾರೆ ಮಹೇಶ್ ಮತ್ತು ಮಲ್ಲಿಕಾರ್ಜುನ ಅಣ್ಣ ಅಂತಿದ್ದಾರೆ, ನನ್ನ ತಮ್ಮ ಒಬ್ಬನಿದ್ದಾನೆ ಹನುಮಂತ ಅಂತೇಳಿ, ಮತ್ತೆ ನಮ್ಮ ತಂಗಿ ಒಬ್ಬಳು ಲಕ್ಷ್ಮೀದೇವಿ ಅಂತಿದ್ದಾರೆ. ನಾವಿಷ್ಟು ಜನ ಇಡೀ ಗೊಂಬೆ ಆಟದ ರೂಪಕದಲ್ಲೇ ಕೆಲಸ ಮಾಡ್ತಾ, ಗೊಂಬೆ ಬರೆಯೋದ್ರಿಂದ ಹಿಡ್ಕೊಂಡು ಅದನ್ನ ಸೂತ್ರವನ್ನು ಕಟ್ಟಿ ಅದನ್ನು ಆಡಿಸುವ ಮಟ್ಟಕ್ಕೆ, ವಿತ್ ರೂಪಕದಲ್ಲಿ ಸಹಕಾರಿಯಾಗ್ತಾ ಪ್ರದರ್ಶನಗಳು ಕೊಡೋ ಮಟ್ಟಕ್ಕೆ ಒಂದು ಇಡೀ ಕುಟುಂಬ ಒಂದು ತಂಡವಾಗಿ ಮಾರ್ಪಟ್ಟಿತ್ತು.
2: ಈ ತೊಗಲು ಗೊಂಬೆ ಆಟಕ್ಕೇನೆ ತಮ್ಮ ಕುಟುಂಬ ಜೀವನವನ್ನ ಮುಡಿಪಾಗಿಟ್ಟಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅದರಲ್ಲಿ ನೀವು ತೊಡಗಿಕೊಂಡಿದ್ದು ತುಂಬಾ ಖುಷಿನೇ. ಯಾಕಂದ್ರೆ ಈಗ ಜನಪದ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾ ಇರ್ತೀವಿ, ಅಂತದ್ರಲ್ಲೂ ನೀವು ಈಗಲೂ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ, ತಮಗೆ ವಂದನೆಗಳನ್ನ ತಿಳಿಸ್ತಾ. ಪ್ರಕಾಶ್ ಅವರೇ, ಈ ತೊಗಲುಗೊಂಬೆ ಆಟದ ಅನೇಕ ರೂಪಕಗಳನ್ನ ನೀವೇನು ಬರೆದ್ರಿ, ಅದ್ರ ಜೊತೆಗೆ ಆ ಸಂಗೀತವನ್ನು ಅದಕ್ಕೆ ಅಳವಡಿಸಿದ್ರಿ, ಜೊತೆಗೆ ಅದಕ್ಕೆ ಏನು ಬೇಕು ಸಾಹಿತ್ಯ ಅವುಗಳನ್ನು ಕೂಡ ರಚಿಸ್ತಾ ಇರ್ತಿದ್ರಿ, ಅದನ್ನ ನಿರ್ದೇಶನನೂ ಮಾಡಿದಿರಿ. ಆ ಪ್ರಯೋಗಗಳು ಭಾರತವನ್ನ ಬಿಟ್ಟು ವಿದೇಶಕ್ಕೂ ಹೋದ್ವು, ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ನೀವು ನೀಡಿದ್ರಿ, ಅಲ್ಲಿ ಜನ ಅದನ್ನ ಹೆಂಗ್ ತಗೊಂಡ್ರು ಮತ್ತ ಅವ್ರದ್ದು ಪ್ರತಿಕ್ರಿಯೆ ಹೆಂಗಿತ್ತು?
1: 2008 ಪ್ರಪ್ರಥಮ ಬಾರಿಗೆ ಇಡೀ ನಮ್ಮ ತಂಡ ಒಂದು ಸೀಮೋಲ್ಲಂಘನ ಸಾಗರ ಉಲ್ಲಂಘನ ಮಾಡಿದ್ದು ಸ್ವಿಟ್ಜರ್ಲ್ಯಾಂಡ್ಗೆ. ಅಲ್ಲಿ ಜೂರಿಕ್ ಅಂತ ಒಂದು ನಗರದಲ್ಲಿ ರೈಟ್ಬರ್ಗ್ ಅಂತ ಒಂದು ಮ್ಯೂಸಿಯಂ ಇದೆ, ಆ ಮ್ಯೂಸಿಯಂ ಅಲ್ಲಿ ಒಂದು ತಿಂಗಳುಗಳ ಕಾಲ ಅಲ್ಲಿದ್ವಿ ನಾವು. ಪ್ರತಿದಿನ 2 ಕಾರ್ಯಕ್ರಮಗಳು ಅಲ್ಲಿ. ನಮ್ಮ ದೇಶದಲ್ಲಿ ನಾವು ಸಂಗನ್ ಡ್ರಾಮಾ ಡಿವಿಷನ್ ಆರ್ಟಿಸ್ಟ್ ಆಗಿದ್ವಿ, ಹಳ್ಳಿಗಳಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಹೊಸ ಹೊಸ ರೂಪಗಳು, ಏಡ್ಸು, ಮಲೇರಿಯಾ, ಡೆಂಗು ಈ ಥರದ ಕಾಯಿಲೆಗಳ ಬಗ್ಗೆ ಆರೋಗ್ಯ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಬರ್ತಾ ಇದ್ವಿ, ಜನ ಹಿಂಗೆ ಬಂದು ನೋಡೋರು. ಬಟ್ ಅಲ್ಲಿ ನನ್ನ ಅನುಭವ ಫಸ್ಟ್ ಅಂದರೆ ಟಿಕೆಟ್ ತೊಗೊಳ್ತಾ ಇದ್ರು ಜನ ಅಲ್ಲಿ. ಅಲ್ಲಿ ಸ್ವಿಸ್ ಫ್ರಾಂಕ್ಸ್ ಅಂತ ಬರ್ತವೆ, 120, 150, 200 ಸ್ವಿಸ್ ಫ್ರಾಂಕ್ಸನ್ನು ಇಟ್ಟು ಖರೀದಿ ಮಾಡಿ ಆಮೇಲೆ ಆ ಸೀಟ್ಗಳನ್ನು ಮೊದಲೇ 10 ನಿಮಿಷ ಮುಂಚಿತವಾಗಿ ಬಂದು ನಮ್ಮಲ್ಲಿ ನಾವು ಸೀಟ್ ಹಿಡಿಬೇಕಾದ್ರೆ ಸೀಟ್ ಒಲ್ಲಿ ಹಂಗಾಗ್ತೀವಲ್ಲ, ಹಂಗೆ ಅವರು ತಮ್ಮ ವಸ್ತುಗಳನ್ನು ಆ ಸೀಟಲ್ಲಿ ಇಟ್ಟು ಸುಮ್ಮನೆ ಅಡ್ಡಾಡೋರು. ಕರೆಕ್ಟ್ ಟೈಮಲ್ಲಿ ಹಿಂಗೆ 4 ಗಂಟೆಗೆ ಪ್ರದರ್ಶನ ಆರಂಭ ಆಗುತ್ತೆ ಅಂದರೆ ಎಲ್ಲರೂ ಒಂದು ಆಸೀನರಾಗೋರು. ಜನ ಈ ಕೂತಿದ್ದಾರೆ ಅನ್ನೋ ಸೌಂಡ್ ಕೂಡ ನಮ್ಗೆ ಬೀಳ್ತಿರ್ಲಿಲ್ಲ. ಇಡೀ ರೂಪಕವನ್ನು ಇಂಗ್ಲೀಷ್ನಲ್ಲಿ ಒಬ್ಬರು ಭಾಷಾಂತರಕಾರರು ತರ್ಜುಮೆ ಮಾಡಿ 3 ನಿಮಿಷದಲ್ಲಿ ಅದನ್ನು ಮುಗಿಸಿದ್ರೆ ನಾವು 27 ನಿಮಿಷದಲ್ಲಿ ಇಡೀ ರೂಪಕವನ್ನು ಅವರ ಎದುರಿಗೆ ಪ್ರದರ್ಶನ ನೀಡಿ 1/2 ಗಂಟೆ ಪ್ಯಾಕೇಜ್ನಲ್ಲೇ ಅದನ್ನು ಮುಗಿಸ್ಬಿಡ್ತಿದ್ವಿ. ಇಂಥ ಒಂದು ಅನುಭವ. ಆಮೇಲೆ ಅಲ್ಲಿಯ ಜನರು ನಮ್ಮ ಭಾರತೀಯ ಕಲೆಗೆ ಕೊಡ್ತಕ್ಕಂಥ ಗೌರವ, ನಮ್ಮನ್ನು ನೋಡ್ತಕ್ಕಂಥ ವಿಧಾನ, ಇದೆಲ್ಲ ನಮಗೆ ಕಲಿಕೆನೆ. ಅದರ ನಂತರ ನಾವು 2008 ಸ್ವಿಟ್ಜರ್ಲ್ಯಾಂಡ್, 2011 ಜರ್ಮನಿಗೆ ಹೋದ್ವಿ, ಭಾರತೋತ್ಸವ ಅಂತ ಮಾಡಿದ್ರು 2015 ಇಂಡೋನೇಷ್ಯಾದಲ್ಲಿ. ಅಲ್ಲೆಲ್ಲ ಸುರಕರ್ತ, ಯೋಗ್ಯಕರ್ತ, ಬಾಲಿ, ಧನ್ಪಸಾರ್ ಈ ಕಡೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದರ ನಂತರ ICCR ಇದೆಯಲ್ಲ, ಅದು 2018 9 ದೇಶಗಳು ಭಾಗವಹಿಸಿದ್ವು. ಅಲ್ಲಿ ನಮ್ಮ ತಂಡವನ್ನು ಭಾರತದಿಂದ ಕಳಿಸ್ಕೊಟ್ಟಿದ್ರು. ಈ ತರ ಅಲ್ಲೆಲ್ಲ ಗಾಂಧಿ ಬಗ್ಗೆ ಕಾರ್ಯಕ್ರಮ ಮಾಡಿದ್ವಿ, ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಕಾರ್ಯಕ್ರಮ ಮಾಡಿದ್ವಿ. ಪ್ರತಿಯೊಬ್ಬರಿಗೆ ಏನು ಕೇಳೋದಂದ್ರೆ ಯಾವ ಭಾಷೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರಿ ನೀವು ಅಂದ್ರೆ, ನಾವು ಕನ್ನಡದಲ್ಲೇ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ವಿ. ಮತ್ತೆ ಅವರಿಗೆಲ್ಲ ಹೆಂಗ ಅರ್ಥ ಆಗೋದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಸಾರಲೇಖ ಸಿನಪ್ಸಿಸ್ ಎಲ್ಲ ಬರೆದಿಟ್ಟು ಆ ಟಿಕೆಟ್ ಜೊತೆಗೆ ಅವರಿಗೆ ಕೊಟ್ಟು ಅದನ್ನೆಲ್ಲ ಅವರು ಓದ್ಕೊಂಡು ಅದು ಪ್ರಿಪೇರ್ ಆಗಿರ್ತಿದ್ರು, ಕಥೆ ಅವರಿಗೆ ಸರಳವಾಗಿ ಅರ್ಥ ಆಗ್ತಾವೆ. ಆಮೇಲೆ ಗೊಂಬೆಗಳ ಆಕ್ಷನ್ ಇರ್ತಿತ್ತಲ್ಲ ಅದು ಒಂದು ಅನಿಮೇಷನ್ ತರ ಅವರಿಗೆ ಈಸಿಯಾಗಿ ಅವ್ರಿಗೆ ಕನೆಕ್ಟ್ ಆಗ್ತಾ ಇದ್ರು. ಆಮೇಲೆ ನಮಗೂ ಹೇಳ್ತಿದ್ರು, ಇವತ್ತು ಈ ತೊಗಲುಗೊಂಬೆ ಆಟದ ಕಲಾಕ್ಷೇತ್ರ ಇದೆಯಲ್ಲ ಅದು ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು, ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಸ್ ಏನಿದೆ ತುಂಬಾ ಬೆಳೆದ್ಬಿಟ್ಟಿದೆ, ಸೊ ಇದಕ್ಕೆ ನೀವು ಕಾಂಪಿಟೇಟಿವ್ ಆಗಿ ನಿಲ್ಬೇಕಾದ್ರೆ ಏನ್ ಮಾಡಬಲ್ರಿ, ಅದನ್ನ ಯೋಚನೆ ಮಾಡ್ರಿ ಅಂತ ಇದ್ರು.
2: ನಮ್ಮ ಸಂಸ್ಕೃತಿನೇ ಅಷ್ಟು ಶ್ರೀಮಂತವಾದದ್ದು ಅಂದ್ರೆ ವಿದೇಶಿಗರು ಕೂಡ ಮತ್ತೆ ಮತ್ತೆ ತಿರುಗಿ ನೋಡ್ತಾರೆ ಭಾರತದ ಕಡೆಗೆ ಅಂತ ಹೇಳಿ. ಈ ನಿಟ್ಟಿನೊಳಗೆ ನೀವು ಅನೇಕ ಕಾರ್ಯಕ್ರಮಗಳನ್ನ ನೀಡಿ ಬಂದು ನಿಮ್ಗೆ ಸಕ್ಸಸ್ ಸಿಕ್ತು, ಅದಕ್ಕಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳನ್ನ ತಿಳಿಸ್ತಾ, ಈಗ ನೀವು ಏನೇನೋ ರೂಪಕಗಳನ್ನ ಮಾಡಿದೀರಾ ಅಥವಾ ರಂಗಭೂಮಿಯಲ್ಲೇನೆ ನಾಟಕಗಳನ್ನ ಮಾಡಿದೀರಾ, ಅದರಲ್ಲಿ ನಿಮ್ಗೆ ಅದ್ಭುತವಾದ ಕಾರ್ಯಕ್ರಮಗಳು ಇವು ಅಂತ ಹೇಳಬೇಕು ಅಂತ ಯಾವ್ದನ್ನ ಅನ್ಸುತ್ತೆ?
1: ನಾನು 2008 ನಾನು ಸ್ವಿಟ್ಜರ್ಲೆಂಡ್ಗೆ ಹೋಗಿ ಬಂದಾದ್ಮೇಲೆ ಅಪ್ಪಾಜಿ ಏನು ಮಾಡಿದರು, ಹೊಸ ರೂಪಗಳನ್ನು ಮಾಡ್ತಾನೆ ಇದ್ರು ಮೊದಲಿಂದ, ಇನ್ಮೇಲೆ ನೀನು ಸ್ವಲ್ಪ ಲೀಡ್ ಮಾಡು, ಹೊಸದಾಗೇನಾದರೂ ಮಾಡು ಅಂತ ಬಿಟ್ಟರು. ನಾನು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಕುವೆಂಪು ಅವರ ಕಾನಿನ ನಾಟಕವನ್ನು ಆಯ್ಕೆ ಮಾಡಿಕೊಂಡು ತೊಗಲುಗೊಂಬೆ ಆಟದಲ್ಲಿ ತಂದೆ. ತಾಂತ್ರಿಕವಾಗಿ ತೊಗಲುಗೊಂಬೆ ಆಟವನ್ನು ಯಾವ ರೀತಿ ಜನರಿಗೆ ಮುಟ್ಟಿಸ್ಬೇಕು, ಉದಾಹರಣೆ ಅಲ್ಲಿ ಒಂದು ಸನ್ನಿವೇಶ ಬರ್ತದೆ, ದನಕಾಯ ಹುಡುಗರು ಹೋಗ್ತಿರ್ತಾರೆ, ಒಂದು ಬಂಡೆ ಮೇಲೆ ಹುಲಿ ಬರ್ತದೆ, ಅಯ್ಯೋ ಹುಲಿ ಹುಲಿ ಅಂತ ದನಕಾಯ ಹುಡುಗರು ಚೀರಿದ ತಕ್ಷಣನೇ ಅಲ್ಲಿ ಕರ್ಣ ಏನು ಮಾಡ್ತಾನೆ, ಬಾಣ ಬಿಡ್ತಾನೆ, ಆ ಬಾಣ ಹುಲಿಗೆ ತಾಕುತ್ತೆ, ಹುಲಿ ಉರುಳಿ ಬೀಳುತ್ತೆ. ಇಷ್ಟು ಅಸ್ಕ್ರಿ

0: ಇನ್ನಲ್ಲಿ ತೋರಿಸ್ಬೇಕು ನಾವು. ನಾವು ತೋರಿಸ್ತಾ ಇದ್ವಿ ಅದನ್ನು. ಅದರಲ್ಲಿ ಇನ್ನೂ ಏನೇನು ವಿಚಾರ ಬರೋದು ಅಂದರೆ, ನಮ್ಮ ಕೊಗ್ಗಾಕಾಮ್ ಹತ್ರ ಗೊಂಬೆ ಆಟ ಇದೆ, ಲಂಕಾದಹನ ಮಾಡ್ತಾರೆ. ಆಂಜನೇಯನ ಗೊಂಬೆ ಬಾಲಕ್ಕೆ ಬೆಂಕಿ ಇಟ್ಕೊಂಡು ಬಂದ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಎಲ್ಲ ಸುಟ್ಟಾಕತ್ತೆ. ನಮ್ಮ ತೊಗಲು ಗೊಂಬೆಯಲ್ಲಿ ಯಾಕೆ ಮಾಡಬಾರ್ದು ಅನ್ನೋದೊಂದು ನನಗೆ ಕಾಡ್ತು. ಲಂಕಾದಹನ ಗೊಂಬೆ ಆಟ ಮಾಡಲೇಬೇಕು ಅಂತ ಭಾಳ ಆಸೆ ಇತ್ತು. ಅಪ್ಪಾಜಿಗೆ ಹೇಳಿದ್ದೆ, ಅಪ್ಪಾಜಿ ನಾನು ಲಂಕಾದಹನ ಮಾಡ್ತೇನೆ, ಕುವೆಂಪು ರಾಮಾಯಣ ದರ್ಶನದ ಲಂಕಾದಹನವನ್ನೇ ನಾನು ಮಾಡ್ತೇನೆ. ಶರದಿ ದರ್ಶನಂ ತಾರಕಿತ ರಾತ್ರಿ ಆಕಾಶ ಸಂದರ್ಶನಂ ತುಂಗ ಶೃಂಗದ ತುಹಿನ ಶೈಲವನ ಶಿವ ಉಮಾ ದರ್ಶನಂ ವರ್ಷ ಭೈರವನ ಸಿಡಿಲು ಮಿಂಚಿನ ರುದ್ರ ನಟನಾಟ ನಾಟವಿಯ ಸಹ್ಯಾದ್ರಿ ದರ್ಶನಂ ಬುದ್ಧ ಜೀವನ ಮಹತ್ಯಾಗದ ತಪಸ್ಸಿದ್ಧಿ ಸಂದರ್ಶನಂ ಜೇಸುವಿನ ಜನನ ಜೀವನ ಮರಣ ಸಂದರ್ಶನಂ ದಿನ ದಿನದ ಜನ ಜನರ ಸಂಚಾರ ಸಾಗರದ ಕೀರ್ತಿ ಕಲುಷಿತವಾಗಲಿಗ ಪುಣ್ಯ ದರ್ಶನಂ ಅಂತಕ್ಕಂಥ ಮಾತುಗಳೆಲ್ಲ ಅಂಗದ ಆಂಜನೇಯ ಬೆಳೆದು ನಿಂತಾಗ ಹೇಳುವ ಮಾತುಗಳಿವೆಲ್ಲ. ಆ ಥರದ್ದು ಇದು ಮಹಾಛಂದಸ್ಸಿನ ಕಾವ್ಯ. ನನಗೆ ವೈರಾಘವೇಂದ್ರ ರಾಯರು ಒಂದು ಲಂಕಾದಹನದ ರೂಪಕವನ್ನು ಮಾಡಿ ಸುಂದರಕಾಂಡ ಅಂತ ಮಾಡಿದ್ರು. ಯಾಕಂದ್ರೆ ರಾಮಾಯಣ ದರ್ಶನದಲ್ಲಿ ಕುವೆಂಪು ಅವರು ಲಂಕೆಯನ್ನು ಸುಟ್ಟಿಲ್ಲ ಆ ರೂಪಕದಲ್ಲಿ, ಬಟ್ ನಾನು ಲಂಕಾದಹನ ಮಾಡ್ತಾ ಇದ್ದೀನಿ, ನಾನು ಸುಡಬೇಕಾಗಿದೆ. ಇದು ಕೃತಿಕಾರರಿಗೆ ಅಪಮಾನ ಮಾಡ್ದಂಗಾಗುತ್ತೆ. ಇಲ್ಲದ್ದು ನೀನು ವಿವಾದ ಮೈಮೇಲೆ ಇರಕತಿ ಅಂದ್ರೆ, ಇಲ್ಲ ಅದು ಏನೇ ಆಗಲಿ ನಾನು ಬೇರೆ ರೀತಿ ಸಾಂಕೇತಿಕವಾಗಿ ನಾನು ತೋರಿಸ್ತೇನೆ. ಸ್ಕ್ರಿಪ್ಟಿಂಗ್ ಇರಲಿ, ಬಿಲ್ಡಿಂಗ್ ಉರಿಬೇಕು ನನಗೆ. ಟೆಕ್ನಿಕಲಿ ತೊಗಲುಗೊಂಬೆ ಆಟದಲ್ಲಿ ಬೆಂಕಿ ಕಾಣಬೇಕಲ್ಲಿ, ರಿಯಲ್ ಫೈರ್ ಕಾಣಬೇಕು. ಸ್ಕ್ರೀನ್ ಎಲ್ಲ ಸುಟ್ಟೋಗುತ್ತೆ, ಥಿಯೇಟರ್ಗೆಲ್ಲ ಪ್ರಾಬ್ಲಮ್ ಇರುತ್ತೆ ನೋಡಿ ಅಂದರು. ನಾನು ಮಾಡ್ತೇನೆ ದೊಡ್ಡ ಸ್ಟೇಜ್, 20 feet ಆ್ಯಂಡ್ 15 feet ಸೆಲ್ಯುಲಾಯ್ಡ್ ಸ್ಕ್ರೀನಲ್ಲಿ. ಫಸ್ಟ್ ಟೈಮ್ ಅಲ್ಲಿ ಲಂಕಾದಹನನೇ ಆಗಿಲ್ಲ, ಅದು ಹೆಂಗೆ ಲಂಕಾದಹನ ಮಾಡ್ತಾನೆ ಇವರು ಅಂದಾಗ, ಆಂಜನೇಯನ ಪಾತ್ರ ಆ ರಾಕ್ಷಸರೊಟ್ಟಿಗೆ ಘರ್ಷಣೆಗಾದಾಗ ಹೊರಟೋಗ್ತಾನೆ ಆಂಜನೇಯ ಅಲ್ಲಿಂದ. ಆ ಹೋಗ್ಬೇಕಾದ್ರೆ ಬಿರುಗಾಳಿ ಏನು ಹೇಳುತ್ತೆ, ಅಲ್ಲಿ ಎರಡು ಮರಗಳು ಘರ್ಷಣೆಯಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಸುಟ್ಟುರಿದ ಬಿರುಬಿಂಗಿ ಲರಿಲ್ ಲರಿಲ್ ಮುರಿ ಮುರಿದು ಧರೆಗುರುಳಿತಿದೆ ಪೆರ್ ಮರಗಳು ಅಂತೇಳಿ ಇವಳು ತ್ರಿಜಟೆ ಸೀತೆಗೆ ಹೇಳ್ತಾಳೆ. ಆ ಸಂಭಾಷಣೆಗಳು ಸಾಂಕೇತಿಕವಾಗಿ ಇಲ್ಲಿ ಫೈರ್ ಕಾಣಿಸ್ಬೋದು ಅನ್ನೋದೊಂದು ಕ್ಲೂ ಕೊಟ್ಟಿದ್ದಾರೆ ಕವಿ ಅಂದಾಗ, ಅಲ್ಲೇ ನಾನು ಬೆಂಕಿಯನ್ನು ಸೃಷ್ಟಿ ಮಾಡಿ ಅದು ಸ್ವಲ್ಪ ರಿಸ್ಕಿನೇ, ಹೆದರ್ಬಿಡ್ತಿದ್ರು ಎಲ್ಲರೂ. ಬಟ್ ಅದು ನನಗೊಂದು ಒಂದು ಏನೋ ಒಂಥರ ಸಾಹಸದ ಉಮೇದೋ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಸೆಲ್ಯುಲಾಯ್ಡ್ ಸ್ಕ್ರೀನಲ್ಲಿ ಬೆಂಕಿ ತೋರಿಸಿದ್ದು ರಾಮಾಯಣ ದರ್ಶನ. ಸೊ ಅದು ಎಲ್ಲಾ ಕಡೆ ಶೋ ಆಯ್ತು.
1: ಹೊಸ ಪ್ರಯೋಗ ಏನಿಸ್ತು, ಜನರ ಮೆಚ್ಚುಗೆ ಪಡೀತಾ ಹೇಗೆ?
0: ತುಂಬಾ ನಮ್ಮ ಅಪ್ಪಾಜಿ ಅಂತ ತುಂಬಾ ಅಲ್ಲಿಂದ ಅವರು ನನ್ನ ಪಲ್ಸ್ ಅರ್ಥ ಆಯ್ತು ಅವ್ರಿಗೆ, ಹಿ ನೋಸ್ ಅಂಡ್ ಹಿ ಲೀಡ್ಸ್ ಅಂತೇಳಿ. ಸೊ ನನಗೆ ಸ್ವತಂತ್ರ ಕೊಟ್ಟರು ಅಲ್ಲಿಂದ.
1: ಈ ತರದ ಹೊಸ ಪ್ರಯೋಗಗಳನ್ನ ಏನ್ ಮಾಡ್ತಾ ಹೋದ್ರಲ್ಲ, ಇದನ್ನ ನೋಡಿದಂತ ಅನೇಕ ಹಿರಿಯ ಕಲಾವಿದರು ನಿಮಗೆ ಬೆನ್ನ ತಟ್ಟಿರ್ಬೇಕು.
0: ಖಂಡಿತ. ಇನ್ನೂ ಹೇಳ್ಬಿಡ್ತೇನೆ, ರಾಮಾಯಣ ದರ್ಶನ ಮುಗಿಸಿದ ಮೇಲೆ ನಾನು ಬುದ್ಧನ ಗೊಂಬೆ ಆಟ ಮಾಡಿದೆ. ಪ್ರಭುಶಂಕರ ನಾಟಕಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಸಾಹಿತ್ಯ ಸೇರಿಸ್ಬಿಟ್ಟು ಅದು ಒಂದು 3D ಶೈಲಿಯಲ್ಲಿ ಗೊಂಬೆ ಆಟವನ್ನು ಮಾಡಬೇಕು ಅಂತಕ್ಕಂಥದ್ದು ಲೆಕ್ಕ ಇಟ್ಕೊಂಡು ನಾನೇನು ಮಾಡಿಬಿಟ್ಟೆ ಅಂದರೆ, ಅದರಲ್ಲಿ ಪ್ರೊಜೆಕ್ಟರ್ ಆ್ಯಂಡ್ ಗ್ರಾಫಿಕ್ ಅನಿಮೇಷನ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಗೊಂಬೆ ಆಟಕ್ಕೆ ಕಂಪೋಸಿಟ್ ರೂಪವನ್ನು, ಮನುಷ್ಯರು ಹೊರಗಡೆ ಬರಬೇಕು, ಮನುಷ್ಯರು ಗೊಂಬೆಯೊಟ್ಟಿಗೆ ಮಾತಾಡಬೇಕು, ಗೊಂಬೆಗಳು ಮನುಷ್ಯರೊಟ್ಟಿಗೆ ಮಾತಾಡಬೇಕು, ಆಮೇಲೆ ಅಲ್ಲಿರ್ತಕ್ಕಂಥ ಗ್ರಾಫಿಕ್ ತಂತ್ರಜ್ಞಾನ ಏನಿತ್ತು ಜನರಿಗೆ ಅದು ಆಕರ್ಷಣೀಯವಾಗಿರಬೇಕು, ಆ ಪಲ್ಸ್ ಹಾಗೆ ಇಡಬೇಕು ಅಂತೇಳಿ ಹಂಗೆ ಶುರುವಾಯಿತು.
1: ನೀವು ಕನ್ನಡ ಉಪನ್ಯಾಸಕರಾಗಿರೋದ್ರಿಂದ ಸಾಹಿತ್ಯ ರಚನೆಯಲ್ಲೂ ತೊಡಗಿಕೊಂಡಿರಬಹುದು, ಏನೇನು ರಚನೆ ಮಾಡಿದಿರಾ?
0: ಸುಮಾರು 40 ತೊಗಲುಗೊಂಬೆ ಆಟದ ರೂಪಗಳನ್ನು ರಚನೆ ಮಾಡಿದೆ. 4ನೇ ಕ್ಲಾಸಲ್ಲಿ ನಾಟಕ ಬರೆದವನು ನಾನು, ಬಟ್ ಸಾಮಾಜಿಕ ರೂಪಗಳನ್ನೆಲ್ಲ ಮಾಡಿದ್ದೇನೆ. ಕೆಲವೊಂದು ನಂದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬುದ್ಧನ ರೂಪಗಳಿಗೆ ಸಾಹಿತ್ಯವನ್ನು ಒದಗಿಸಿದ್ದೇನೆ.
1: ಗೀತೆಗಳನ್ನು ಬರೆದು ಸಂಯೋಜನೆ ಏನಾದರೂ ಮಾಡಿದ್ದೇನೆ?
0: ಮಾಡಿದ್ದೇನೆ. ಇತ್ತೀಚೆಗೆ ಡಾಕ್ಟರ್ ಪ್ರಭುಶಂಕರ್ ಅವರ ನಾಟಕಕ್ಕೆ ಕೆಲವು ಹಾಡುಗಳನ್ನು ಬರೆದು ಸಂಯೋಜನೆ ಮಾಡೋದ್ರ ಮುಖಾಂತರ ವಾದ್ಯಗಳನ್ನು ನುಡಿಸೋದು. ಸಂಗೀತ ನನಗೆ ಧಾರವಾಡ ಒಂದು ಅದು ಸರಸ್ವತಿ ನಿಲಯ, ಅದರ ಒಂದು ಪ್ರಭಾವದಿಂದ ಇವತ್ತಿಗೂ ಕೂಡ ನಾನು ಹಾಡುಗಳನ್ನು ಕಂಪೋಸ್ ಮಾಡ್ತೇನೆ, ಸಂಯೋಜನೆ ಮಾಡ್ತೇನೆ, ಕೆಲವು ವಾದ್ಯಗಳನ್ನು ನಾನೇ ನುಡಿಸ್ತೇನೆ.
1: ಯಾವ್ಯಾವ ವಾದ್ಯಗಳನ್ನು ನುಡಿಸ್ತೀರಿ?
0: ನಾನು ಲೈವ್ ವಾದ್ಯಗಳಲ್ಲಿ ಸಿತಾರ್ ನುಡಿಸ್ತೇನೆ, ಹಾರ್ಮೋನಿಯಂ ನುಡಿಸ್ತೇನೆ, ತಬ್ಲಾ ಇವೆಲ್ಲ ಇತ್ಯಾದಿ ಸಣ್ಣ ಪುಟ್ಟ ನುಡಿಸ್ತೇನೆ. ಬಟ್ ನನಗೆ ಬೇಕಾಗಿರ್ತಕ್ಕಂಥ ವಾದ್ಯನ ಅಲ್ಲಿ ಹಾಕೊಳ್ತಾನೆ, ನುಡಿಸ್ಬಿಡ್ತೇನೆ. ಈ ರೀತಿ ಕಂಪೋಸ್ ಮಾಡಿಕೊಂಡು ಹಾಡುಗಳನ್ನು ಮಾಡಿದ್ದೀನಿ.

0: ರಂಗ ನಾಟಕಗಳನ್ನು ಕೂಡ ನೀವು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬಹುದಾ?
1: ನಾನು ದಿವಂಗತ ಕಂದಗಲ್ ಹನುಮಂತರಾಯರ ರಕ್ತರಾತ್ರಿ ನಾಟಕ, ಪುಟ್ಟಸ್ವಾಮಯ್ಯ ಅವರ ಕುರುಕ್ಷೇತ್ರ ನಾಟಕ ಮತ್ತು ಉತ್ತರ ಕರ್ನಾಟಕದ ಸಾಮಾಜಿಕ ನಾಟಕಗಳ ಪರಿಸರದಲ್ಲೇ ಬಂದವನು. ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡ್ ನಾಟಕಗಳು ನನಗೆ ಅಚ್ಚುಮೆಚ್ಚು. ಅದರಲ್ಲಿ ತಲೆದಂಡ 1995ರಲ್ಲಿ ರಂಗಾಯಣದವರು ಬಂದು ನಮ್ಮಲ್ಲಿ ತಲೆದಂಡ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ನಿರ್ದೇಶನ ಮಾಡಿದ್ರೆ ಈ ನಾಟಕ ಮಾಡಬೇಕು ಅಂತ ಹುಟ್ಟಿದ್ದ ಆಸೆ. 1993ರಲ್ಲಿ ಅವರು ಬಂದು ಪ್ರದರ್ಶನ ಕೊಟ್ಟಾಗ ನಾವು 2013ರಲ್ಲಿ 20 ವರ್ಷಕ್ಕಾದು ನಾವು ಬಳ್ಳಾರಿಯಲ್ಲಿ ಇರ್ತಕ್ಕಂತಹ ಕಲಾವಿದರು, ಎಂತೆಂಥ ಕಲಾವಿದರು ಅಂತೀರಿ, ಕಾಯಿಪಲ್ಲೆ ಮಾರೋರು, ಹಾವಿಡಿಯೋರು, ಮರದ ಕೆಲಸ ಮಾಡೋರು ಅಲ್ಲೆಲ್ಲೋ ಇರ್ತಾರ. ಅವರು ಪಾಪ ಒಂದು ನಾಟಕ ನೋಡಿ ಖುಷಿ ಪಡೋರು, ಅವ್ರು ನಾಟಕ ಮಾಡಿದವರಲ್ಲ. ಒಂದು 50 ಮಂದಿನ ಕೂಡಿ ಹಾಕಿ 3 ತಿಂಗಳು, ಆದರೆ ಅಷ್ಟು ಕಷ್ಟಪಟ್ಟು ಅವರೊಟ್ಟಿಗೆ 2013ರಲ್ಲಿ ಪ್ರಪ್ರಥಮ ತಲೆದಂಡ ನಾಟಕ. ನಾನು ಬಿಜ್ಜಳನ ಪಾತ್ರದ ಅಭಿಮಾನಿ, ನನ್ನ ಹೆಂಡತಿ ಬಿಜ್ಜಳನ ಪಾತ್ರ ನೀನೇ ಮಾಡಕ್ ಚಲೋ, ನೀ ಮಾಡು ಅಂತೇಳಿ ಬಹಳ ಸಪೋರ್ಟ್ ಮಾಡಿಲ್ಲ. ಹೆಂಗಾಗಿ ಬಿಜ್ಜಳನ ಪಾತ್ರದಲ್ಲಿ ನಿರ್ದೇಶನ ಮಾಡೋದ್ರೊಟ್ಟಿಗೆ ತಲೆದಂಡ, ಆಮೇಲೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಚಿತ್ರಪಟ, ಆಮೇಲೆ ಹಿರಣ್ಣಯ್ಯನವರ ಪಶ್ಚಾತ್ತಾಪ, ಆಮೇಲೆ ಬೇರೆ ಬೇರೆ ನಾಟಕಗಳೆಲ್ಲ ಹಂಗೆ ಮಾಡ್ತಾ ಮಾಡ್ತಾ ಸುಮಾರು ಓಡಾಡ್ತಾ ಪ್ರದರ್ಶನಗಳನ್ನು ಮಾಡ್ತಾನೆ ಬಂದಿದ್ದೀನಿ, ಮಾಡ್ತಾನೆ ಇದ್ದೀನಿ. ಖುಷಿ ಕೊಟ್ಟಿದೆ. ರಂಗಾಯಣದಲ್ಲೂ ತಲೆದಂಡ ಮಾಡಿದಾಗ ಅವತ್ತಿನ ಕಲಾವಿದರೆಲ್ಲ ಬಂದು ನಮ್ಮನ್ನೆಲ್ಲ ನೋಡಿ ನಾನು ಖುಷಿ ಪಟ್ಟು ನಾನು ಅದನ್ನು ಹೇಳಿದೆ, ನೀವು ನಮ್ಮಲ್ಲಿ ಬಂದು ಮಾಡಿದ್ರೆ ನಾವು ನಿಮ್ಮಲ್ಲಿ ಮಾಡಿದ್ವಿ, ಇದಕ್ಕಿಂತ ಖುಷಿ ನನ್ಗೆ ಬೇರೆ ಏನಿಲ್ಲ ಅಂತ ನನ್ನೊಂದು ಸ್ಮರಣಿಕೆ.
0: ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನೀವು ನಿರ್ವಹಿಸ್ತಾ ಇರಬೇಕಾದ್ರೆ ನಿಮಗೆ ಬೆನ್ನೆಲುಬಾಗಿ ಯಾರಾದರೂ ಇರಲೇಬೇಕಾಗತ್ತೆ, ಸ್ಫೂರ್ತಿ ನೀಡಲೇಬೇಕಾಗತ್ತೆ. ಅದ್ರ ಜೊತೆಗೆ ಕುಟುಂಬವನ್ನು ನಿರ್ವಹಿಸೋದು ತುಂಬಾ ಮುಖ್ಯ ಆಗುತ್ತೆ. ಅಂತದ್ರಲ್ಲಿ ನಿಮಗೆ ಸಪೋರ್ಟಿವ್ ಆಗಿರೋರು ಯಾರು?
1: ಯಾರು ಅಲ್ಲ, ನನ್ನ ಹೆಂಡತಿ, ಆಮೇಲೆ ನನ್ನ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿನಿಯರು, ಅದರಲ್ಲಿ ಇವತ್ತಿಗೂ ಬರ್ತಿರ್ತಾರೆ ಆ ಮಕ್ಕಳು. ವುಮೆನ್ಸ್ ಕಾಲೇಜಲ್ಲಿ ತೊಗಲ್ಗೊಂಬೆ ಆಟದ ತರಬೇತಿಯನ್ನು ಪಡೆದಂತ ಮಕ್ಕಳು, ತುಂಬಾ ಶಿಸ್ತಿನ ಮಕ್ಕಳು, ಮಧು ಮತ್ತೆ ಪೂಜಾ ಹಿಂಗೆಲ್ಲ ಮಕ್ಕಳಿದಾವೆ. ಇವತ್ತಿಗೂ ನನ್ನಿಂದ ನಿರೀಕ್ಷೆ ಮಾಡ್ತವೆ, ನೀವು ಏನಾದ್ರೂ ಮಾಡಿ, ದಯವಿಟ್ಟು ನಿಮ್ಮೊಟ್ಟಿಗೆ ನಾವಿರ್ತೇವೆ ಅಂತೇಳಿ. ಆ ಮಕ್ಕಳಿರೋದ್ರಿಂದ ಏನಾದ್ರೂ ಮಾಡಬೇಕು ಅಂತ ಅನಿಸುತ್ತೆ.
0: ಈಗ ನೀವು ಇಷ್ಟೊಂದು ಈ ಕಲೆಯ ಬಗ್ಗೆ ಆಸಕ್ತಿ ಹೊಂದಿದ್ದೀರಾ, ಈ ಸಂಸ್ಕೃತಿಯನ್ನ ಉಳಿಸಬೇಕು ಬೆಳೆಸಬೇಕು ಅನ್ನೋ ನಿಟ್ಟಿನೊಳಗೆ ನೀವೇನಾದ್ರೂ ತರಬೇತಿಗಳನ್ನ ಹಮ್ಮಿಕೊಳ್ತಾ ಇದ್ದೀರಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಅಥವಾ ನೀವು ಕಾಲೇಜಲ್ಲಿ ಉಪನ್ಯಾಸಕರಾಗಿರೋದ್ರಿಂದ ಈ ನಿಟ್ಟಿನೊಳಗೆ ನಿಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಏನಾದ್ರೂ ಹೇಳ್ಕೊಡ್ತಾ ಇದ್ದೀರಾ, ಕಲಿಸ್ತಾ ಇದ್ದೀರಾ, ಅಥವಾ ಅದರ ಪ್ರದರ್ಶನಗಳನ್ನ ಏನಾದ್ರೂ ಏರ್ಪಡಿಸ್ತಾ ಇದ್ದೀರಾ?
1: ಬಟ್ ಇಲ್ಲಿ ಬಹಳ ಸವಾಲುಗಳನ್ನ ಎದುರಿಸಿದ್ದೀನಿ ನಾನು. ಇಲ್ಲಿ ಯಾವಾಗ ಮಕ್ಕಳನ್ನ ನಾನು ಸಾಂಸ್ಕೃತಿಕ ವಾತಾವರಣಕ್ಕೆ ಒಗ್ಗಿಸ್ಕೊಳ್ತೀನಿ ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಬೇರೆ ರೀತಿಯಿಂದ ಹಿನ್ನಡೆ ಆಗಿರೋದು ಸಹಜ. ಇಡೀ ವೃತ್ತಿ ಬದುಕಿನಲ್ಲಿ ಆ ನೋವನ್ನು ನಾನು ಉಂಡಿದ್ದೇನೆ. ಆದರೂ ಅದನ್ನು ಮೀರಿ ಕೆಲವರೆಲ್ಲ ಮಕ್ಕಳು ನನ್ನ ಹಚ್ಕೊಂಡು, ಆಮೇಲೆ ಕೆಲವು ಸಹೋದ್ಯೋಗಿಗಳು ನನ್ನ ಪ್ರೋತ್ಸಾಹಿಸಿದ್ದು ಉಂಟು. ಆ ನಿಟ್ಟಿನಲ್ಲಿ ನಾನು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಚಿತ್ರಪಟದಲ್ಲಿ ಕಡಲಿ

0: ಅದಕ್ಕೆ ಇದು ಅವರ ಭಾಷೆ ಒಳಗಡೆ ಎಲ್ಲ ಕಂಪೋಸ್ ಮಾಡ್ಕೊಂಡು ಆ ಮಕ್ಕಳಿಗೆ ಮೂರು ನಾಲ್ಕು ತಿಂಗಳು ತರಬೇತಿಗಳನ್ನು ಕೊಟ್ಕೊಂಡು ಕರ್ನಾಟಕದಾದ್ಯಂತ ಅವರು ಅದನ್ನು ಪ್ರದರ್ಶನ ಸಮರ್ಥವಾಗಿ ಕೊಟ್ಟಿದ್ದು ಇದೆ. ಗೊಂಬೆ ಆಟದ ವಿಷಯಕ್ಕೂ ಹಾಗೆ ಅವರು ಕೂಡ ಅದರಲ್ಲಿ ಬಳಕೆ ಆಗ್ತಿದ್ದು ಇದೆ. ನಮ್ಮ ಮನೆಯವರು ತುಂಬಾ ಸಹಕಾರ ಇದೆ, ನನ್ನ ಅಣ್ಣ ತಮ್ಮಂದ್ರು ಸಹಕಾರ ಇದೆ, ಅಕ್ಕ ತಂಗಿಯರ ಸಹಕಾರನೂ ಇದೆ, ಕುಟುಂಬದ ಎಲ್ಲರ ಸಹಕಾರ ನನ್ನ ಮೇಲೆ ಸಾಕಷ್ಟು ಇದೆ, ನಡೀತಾ ಇದೆ.
1: ಈ ಒಂದು ಏನು ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಈ ಪ್ರಾಕ್ಟೀಸ್ ಗೆ ಬರಲಿಕ್ಕೆ ಆ ಮಕ್ಕಳು ಒಪ್ಕೊಳ್ಬೇಕು, ಜೊತೆಗೆ ಪ್ರಾಕ್ಟೀಸ್ ಗೆ ಬಂದಾಗ ಅದು ತುಂಬಾ ಖರ್ಚಾಗುತ್ತೆ.
0: ಪ್ರಾಕ್ಟೀಸ್ಗೆ ನಿಜವಾಗ್ಲೂ ಹೇಳಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ, ಕೆಲವು ಮಕ್ಕಳಂತೂ ತುಂಬಾ ಸಿನ್ಸಿಯರ್ ಆಗಿದ್ದಾರೆ. ಇವತ್ತು ನಾನು ಯಾವ ಚಟುವಟಿಕೆ ಮಾಡ್ತಿಲ್ಲ ಅಂದ್ರೂ ಕೂಡ ಇವತ್ತಿಗೂ ಬರ್ತಾರೆ ಮಕ್ಕಳು, ಬರ್ತಾರೆ, ನನ್ನೊಟ್ಟಿಗೆ ಸಮಯ ಕಳೀತಾರೆ, ಬಹಳ ಆತ್ಮೀಯ ಸಂಬಂಧ ಇಟ್ಕೊಂಡಿದ್ದಾರೆ. ಏನಾದ್ರೂ ಮಾಡ್ರಿ ಅಂತಾರೆ, ಆ ಮಕ್ಕಳೇ ನನಗೆ ಹೋಪ್ಸ್ ನಾಳೆ ಏನಾದ್ರೂ ಮಾಡಬೇಕು ಅಂದ್ರೆ. ಮತ್ತೆ ಈ ರೀತಿ ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಆಧುನಿಕ ವಿದ್ಯುನ್ಮಾನ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮೀಡಿಯಾ, ಮೊಬೈಲ್, ರೀಲ್ಸ್, ಯಾವ ನಮೂನಿ ಇದೆ ಅಂದ್ರೆ ಮನುಷ್ಯನಿಗೆ ಸಮಯವೇ ಇಲ್ಲ. ನಾವು ಏನೇ ಮಾತಾಡಿದ್ರು ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡೋದು, ಚಾಟ್ ಮಾಡೋದು, ಯೂಟ್ಯೂಬ್ ಕಳೆದೋಗ್ಬಿಟ್ಟಿದೀವಿ.
1: ಕೃತಕ ಬುದ್ಧಿಮತ್ತೆ ಇಂದಿನ ಕಾಲದೊಳಗ ಈ ಒಂದು ಕಲಾ ಪ್ರಕಾರವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಮುಂದಿನ ಯೋಜನೆಗಳು ಏನು ಅಂತ?
0: ಕೃತಕ ಬುದ್ಧಿಮತ್ತೆ ಏನೆಲ್ಲಾ ಸೃಷ್ಟಿಸಿದೆ ಗೊತ್ತು. ಟರ್ಮಿನೇಟರ್ 3 ಅಂತ ಒಂದು ಸಿನಿಮಾ ಬರ್ತದೆ, ಅದರಲ್ಲಿ ಮೋಸ್ಟ್ಲಿ ಕೃತಕ ಬುದ್ಧಿಮತ್ತೆ ಇಡೀ ಪ್ರಪಂಚವನ್ನು ಹಾಳು ಮಾಡುತ್ತೆ ಅನ್ನೋದೊಂದು ಸಂದೇಶ ಕೊಟ್ಟು ಹೋಗುತ್ತೆ. ಬಟ್ ಇವತ್ತಿನ ಕಾಲದಲ್ಲಿ ಅದರ ಸೂಕ್ಷ್ಮ ಸಂಕೇತಗಳು ಕಾಣಿಸ್ತಾ ಇದ್ದಾವೆ, ಕಲಾ ಪ್ರಕಾರಗಳು ಉಳಿತಾ ಇಲ್ಲ ಅಂತಕ್ಕಂಥದ್ದು. ನನ್ನ ಒಂದು ಯೋಚನೆ ಇದೆ, ಮನುಷ್ಯ ಏನೇ ಮಾಡಲಿ, ನಮ್ಮದು ಭಾರತ ಒಂದು

0: ಧರ್ಮವನ್ನು ನಂಬಿಕೊಂಡಿರೋ ರಾಷ್ಟ್ರದೆಲ್ಲ ಸರ್ವಧರ್ಮ ಸಮನ್ವಯ. ದೇವಸ್ಥಾನಕ್ಕೆ 50 ಜನ ಬರ್ತಾರೆ, ಕೃತಕ ಬುದ್ಧಿಮತ್ತೆ ಇದೆ. ಯಾಕೆ ಬರ್ತಾರೆ? ಶಾಲೆಗೆ ಮಕ್ಕಳು ಇವತ್ತಿಗೂ ಹೋಗ್ತಾರೆ, ಕೃತಕ ಬುದ್ಧಿಮತ್ತೆ ಇದೆ. ನಾನು ಆಯ್ಕೆ ಮಾಡ್ಕೋಬೇಕಾಗಿರೋದು ಆ ಜಾಗಗಳು. ದೇವಸ್ಥಾನದಲ್ಲಿ ನಾನು ದಿನಗಳಗಟ್ಟಲೆ ಕಾರ್ಯಕ್ರಮ ಕೊಡದೇ ಇರ್ಬೋದು, ಒಂದು ಗಣೇಶನ ಒಂದು ಹಾಡು, ಶಿವನ ಒಂದು ಹಾಡು, ಕೃಷ್ಣನ ಒಂದು ಹಾಡು, ಅವರ ಕಥೆಯನ್ನು ಹೇಳುವ ಒಂದು ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಅರ್ಧ ಗಂಟೆ ಅವಧಿಯನ್ನು, ನೀವು ಹಣ ಕೊಡಬೇಡ್ರಿ ದೇವಸ್ಥಾನದವರು, ನಾವಿಲ್ಲಿ ಬಂದು ಆಟ ಆಡಲಿಕ್ಕೆ ಅವಕಾಶ ಕೊಡ್ರಿ ಅಷ್ಟೇ ಅಂತ ನಾನು ಅಲ್ಲಿ ಕೂತು ಅಲ್ಲೇ ಒಂದು ಟವಲ್ ಹಾಸ್ತೇನೆ. ನಾನು ಹೇಳೋದು ನಿಮಗೆ ಒಂಥರ ಬೇರೆಯೇ ಅನಿಸ್ಬೋದು, ಅವರು ತಮಗೆ ಇಷ್ಟ ಬಂದದ್ದು ಹಾಕುವಾಗಲಿಲ್ಲಿ, ನಾನು ಯಾರಿಗೂ ಹಣ ಕೇಳೋದಿಲ್ಲ. ಅಲ್ಲಿ ಕಾರ್ಯಕ್ರಮ ಮಾಡ್ತೇನೆ, ಪ್ರತಿ ವಾರಕ್ಕೆ ಒಂದೊಂದು ದೇವಸ್ಥಾನವನ್ನು ಇಟ್ಕೊಂಡು, ಇಡೀ ಒಂದು ಊರನ್ನು, ಇಡೀ ಒಂದು ವರ್ಷದ ಯೋಜನೆಯಾಗಿಟ್ಕೊಂಡು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು. ದೇವಸ್ಥಾನನೇ ಯಾಕೆ ಅಂತೀರಿ ಅಂದರೆ, ಆ ದೇವಸ್ಥಾನವನ್ನು ನಂಬಿ ಜನ ಬರೋರಿದ್ದಾರೆ, ಅಲ್ಲಿ ನಮ್ಮ ಕಲೆಯ ಪ್ರಚಾರಕ್ಕೆ ಅವಕಾಶ ಸಿಗ್ತದೆ. ಶಾಲೆಗಳೇ ಅಂದಾಗ, ಶಾಲೆಗಳು ಇವತ್ತೆಲ್ಲ ಇದೆ, ಕೃತಕ ಬುದ್ಧಿಮತ್ತೆ ಮತ್ತೊಂದು ಮುಗಿದೊಂದಿದೆ, ಬಟ್ ಇದೊಂದು ಅಳಿವಿನಂಚಿನಲ್ಲಿರೋ ಕಲೆ, ಇದರ ಮಹತ್ವ ತಿಳ್ಕೊಬೇಕು ಅಂದಾಗ ಮಕ್ಕಳಿಗೆ ಇದು ಪರಿಚಯ ಇರಲಿ ಅಂದಾಗ ಅಲ್ಲಿ ಒಂದು ಸಣ್ಣ ಪುಟ್ಟ ಪ್ರದರ್ಶನಗಳು ಮಾಡ್ಬೋದು. ಬಸ್ ಸ್ಟ್ಯಾಂಡ್ಗಳಲ್ಲೂ ಮಾಡೋರಿದ್ದಾರೆ, ಹಾಸ್ಪಿಟಲ್ಗಳು, ಮಾಲ್ಗಳು, ಅಲ್ಲೆಲ್ಲ ಮಾಡೋರಿದ್ದಾರೆ. ಅಂತಹ ಜಾಗಗಳನ್ನು ಈ ಕಲಾ ಪ್ರಕಾರಗಳು ಒಂದು ಸಣ್ಣದಾಗಿ ಆಕ್ರಮಿಸ್ಕೋಬೇಕು, ಅಲ್ಲಿ ಬರಲೇಬೇಕು, ಉಳಿಬೇಕು ಆದರೆ ಮಾಡಲೇಬೇಕು. ಈಗ ನಾವು ಜರ್ಮನಿ, ಬೇರೆ ಬೇರೆ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಹೋದಾಗ ಪ್ರಖ್ಯಾತ ವಿದ್ವಾಂಸರ ನಿಟ್ಟಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ವಾಲಿನ್ ಬರೆಸಿರ್ತಾರೆ, ಪಕ್ಕಕ್ಕೆ ಅದನ್ನು ಓಪನ್ ಮಾಡಿಟ್ಟಿರ್ತಾರೆ. ಅಲ್ಲಿ ಜನ, ನಾನು ಹಾಕಿದ್ದೀನಿ, ಹಣ ಹಾಕಿದ್ದೀನಿ, 1 ಯೂರೋ 2 ಯೂರೋಸ್ ಅಲ್ಲ. ಅವರು ಸ್ಟೂಡೆಂಟ್ಸು, ಒಳ್ಳೆ ಸಂಗೀತಗಾರರು, ನುಡಿಸ್ತಿರ್ತಾರೆ, ಆ ಹಣ ಎಲ್ಲ ತಗೊಂಡೋಗಿ ತಮ್ಮ ಖರ್ಚಿಗೆ ಬಳಸ್ಕೊತಾರೆ. ಅಂದರೆ ಕಲಾ ಪ್ರಕಾರದೊಟ್ಟಿಗೆ ಜೀವನನೂ ಸಾಗಿಸ್ತಾ ಇದ್ದಾರೆ. ಈ ಕಲಾ ಪ್ರಕಾರ ಉಳಿಬೇಕಾದ್ರೆ ಮಾಡಲೇಬೇಕು, ಯಾಕಂದರೆ ಈ ರೀಲ್ಸು ಇವೆಲ್ಲ ಬಂದಾದ್ಮೇಲೆ ನಾವು ಅದ್ರ ವಶ ಆಗೋಗ್ಬಿಟ್ಟಿದ್ವಿ ಆಲ್ಮೋಸ್ಟ್ ಆಲ್. ಈ ಕಲಾ ಪ್ರಕಾರಗಳೆಲ್ಲ ಗೊಂಬೆನ ಹಿಡಿಯೋಕ್ಕೆ ಟೈಮ್ ಇಲ್ಲ ನಮಗೆ. ಪುನಃ ನಾವು ವಾಪಸ್ ಆ ಯುಗಕ್ಕೆ ಹೋದಾಗ ಮಾತ್ರ ಈ ಕಲಾ ಪ್ರಕಾರಗಳು ಉಳಿಲಿಕ್ಕೆ ಸಾಧ್ಯ, ಇಲ್ಲಿದ್ರೆ ಕಷ್ಟ.
1: ತುಂಬಾ ವಿವರವಾಗಿ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ತಮ್ಮ ಮುಂದಿನ ಯೋಜನೆಗಳಿಗೆ ಯಶಸ್ಸನ್ನ ಬಯಸ್ತಾ,
0: ಥ್ಯಾಂಕ್ಸ್ ಮಾ,
1: ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮಸ್ಕಾರ.
0: ಆಕಾಶವಾಣಿ ಅಂದ್ರೆ ನಮಗೆಲ್ಲ ಒಂದು ರೀತಿ ಒಂದು ಬಹುದೊಡ್ಡ ಸ್ಥಾನ, ಸರಸ್ವತಿ ನಿಲಯ ಅಂತೇಳಿ ನಾವು ಇದನ್ನ ಭಾವಿಸ್ತೇವೆ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ.
1: ಖಂಡಿತ.
0: ಧಾರವಾಡ ಆಕಾಶವಾಣಿ ನನ್ನ ಸಂದರ್ಶನ ಮಾಡಿರೋದು ನನ್ನ ವೈಯಕ್ತಿಕ ಜೀವನದ ಒಂದು ಸ್ಮರಣೀಯ ದಿನ ಅಂತ ಇದನ್ನು ಭಾವಿಸ್ತೇನೆ. ನಮಸ್ಕಾರ ಮಾ.
1: ನಮಸ್ಕಾರ. ಇದುವರೆಗೆ ಹೆಸರಾಂತ ತಗಲು ಗೊಂಬೆಯಾಟ ಕಲಾವಿದ ಪ್ರಕಾಶ್ ಬೆಳಗಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಿ ಸುರೇಖಾ ಸುರೇಶ್. ಸಂಕಲನ ತ್ರಿವೇಣಿ ಬೆಟಗೇರಿ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ನಲ್ಮೆಯ ಕೇಳುಗರೆ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
2: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ್ ಕಾರ್ಯಕ್ರಮದೊಳಗೆ ನಾನು ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14 ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
1: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ. ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:10.
3: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ್ 60 ಕರೋಡ್ ಲೋಕ್ ಬನೆ ಹೇ 5 ಲಾಖ್ ರೂಪಾಯಿ ಕೆ ಮುಫ್ತ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭಿ ಜ್ಯಾದಾ ಮುಫ್ತ ಉಪಚಾರ ಕಿಯೇ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋಂ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ್ 2 ಲಾಖ್ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆರ್ಜಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೆ. ಜ್ಯಾದಾ ಜಾನ್ಕಾರಿ ಕೆ ಲಿಯೇ 1-4-5-5-5 ಪರ್ ಕಾಲ್ ಕರೇ.
4: ನೋಡು, ಇದೇ ನನ್ನ ಫೇವರಿಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆತ್ಮೀಯ ಕೇಳುಗರೆ,
6: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
5: ಪ್ರತಿ ಶನಿವಾರ ಬೆಳಿಗ್ಗೆ 9:30 ದಿಂದ

0: 10:30 ಸಿನಿ ಕ್ವಿಜ್ ನಂದನ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಭಾರಿ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
3: ಕೆಳಗುರೆ, ಇನ್ನು ಮುಂದೆ 9:05 ಸುರೇಶ್ ಹೊದ್ಲೂರ್ ಅವರಿಂದ ಸುಗಮ ಸಂಗೀತವನ್ನು ಕೇಳುತ್ತೀರಿ. 9:15 ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದು ಬೆಳಗ್ಗೆ 9:30 ಸಿನಿ ಕ್ವಿಜ್ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್ ಪ್ರಸಾರವಾಗುವುದು 10:30. ಪ್ರಸ್ತುತಿ ರಾಖಿ ಹಾನ್ಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್. 11:00 ನೆನಪಿನಂಗಳದಿಂದ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 11:30 ಬೇಗಂ ಅಖ್ತರ್ ಅವರ ಠುಮರಿ ಗಾಯನ ಕೇಳುತ್ತೀರಿ. ವನಿತಾ ವಿಹಾರ 12:05. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಕಾಲುವೆಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ಇಂದು ಹಾಗೂ ಭವಿಷ್ಯಕ್ಕಾಗಿ ನನಸಾಗಿಸುವುದು, ಈ ವಿಷಯದ ಕುರಿತು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಪ್ರಧಾನಮಂತ್ರಿ ರಾಷ್ಟೀಯ ಡಿಜಿಟಲ್ ಆರೋಗ್ಯ ಮಿಷನ್ ಕುರಿತ ಮಾಹಿತಿ ನೀಡುತ್ತಾರೆ ಬಿ ದೇವರಾಜ್. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 1:20 ರಾಯಬಾಗ್ ತಾಲೂಕು ಕಟಕಭಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಹಾಗೂ ಮೇಳದವರಿಂದ ತಾಸೆವಾದನ ಕೇಳುತ್ತೀರಿ. 1:30 ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಾಸದಲ್ಲಿ ಆಟಿಕೆಗಳ ಪಾತ್ರ, ಈ ಕುರಿತು ಡಾಕ್ಟರ್ ಸೌಮ್ಯ ಕಮ್ಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಮ್ರಾಣಿ. ಇಂದು ಸಂಜೆಯ ಪ್ರಸಾರದಲ್ಲಿ 5:30 ಎಂದಿನಂತೆ ಟೀ ಟೈಮ್ ಚಿತ್ರಗೀತೆಗಳು, 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ವಿಜ್ಞಾನದ ಮುನ್ನಡೆ 6:30, 6:51 ಕೃಷಿರಂಗದಲ್ಲಿ ಕೃಷಿ ಮಾಹಿತಿ, ನಂತರ ಹುಕ್ಕೇರಿ ತಾಲೂಕು ಹುಲ್ಲೊಳ್ಳಿಯ ಭೀಮಪ್ಪ ರಾಮಪ್ಪ ಹುದ್ದಾರ್ ಹಾಗೂ ಸಂಗಡಿಗರಿಂದ ರಾಧಾನಾಟ, ಚಿಮುಣ ಗಲಪೂಜೆ ವಾಗ್ವಾದ ಸನ್ನಿವೇಶ ಕೇಳುವಿರಿ. 8:00 ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಯುವ ಸ್ವಯಂ ಸೇವಕಿ ಮಧುವಂತಿ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಇವರೊಂದಿಗೆ ಮಾಯಾರಾಮನ್. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30. 9:30 ಯುವವಾಣಿ. ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂದರ್ಬೆಟ್ಟು ಅವರೊಂದಿಗೆ ಮಾತುಕತೆ ಕೇಳುವಿರಿ. ಪ್ರಸ್ತುತಿ ಎಂ ಶಕುಂತಲಾ. ಇದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಡಾಕ್ಟರ್ ಆರ್ ಮಾಧುರಿ ದೇವಿಯವರ ವೀಣಾವಾದನವನ್ನು ಕೇಳಬಹುದು. ಇದುವರೆಗೆ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

0: ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ.
1: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
0: ಈಗ ಸುರೇಶ್ ಹೊದ್ಲೂರ್ ಅವರಿಂದ ಸುಗಮ ಸಂಗೀತವನ್ನು ಕೇಳೋಣ. ಮೊದಲಿಗೆ ದೇವರ ದಾಸಿಮಯ್ಯ ಅವರ ವಚನ.

ಇದುವರೆಗೆ ಸುರೇಶ್ ಹೊದ್ಲೂರ್ ಅವರಿಂದ ಸುಗಮ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. ಅರ್ಪಣ ಕಾರ್ಯಕ್ರಮದ ಆರಂಭದಲ್ಲಿ ವೆಂಕಟೇಶ್ ಗೂಡ್ಕಿಂಡಿಯವರು ಹಾಡಿರುವ ಪುರಂದರದಾಸರ ಕೃತಿ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೇ, ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
2: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
3: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
5: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
4: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
6: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
7: ಸಿಕ್ಕಿಬಿದ್ರು.
8: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.

ಸಿನಿ ಕ್ವಿಜ್ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಜಿ ಸುರೇಖಾ ಸುರೇಶ್.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇದು ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಿನಿಕ್ವೀಸ್ ಕಾರ್ಯಕ್ರಮ. ಚಂದನವನದ ಸಿಂಗಾರವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾರಂಗು ಹಾಡಿನ ಗುಂಗು ಸಿನಿಕ್ವೀಸ್ ನಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ಜಿ ಸುರೇಖಾ ಸುರೇಶ್. ನನ್ನ ಜೊತೆ ತಾಂತ್ರಿಕ ಸಹಕಾರಕ್ಕಾಗಿ ವಿಜಯ ಥಣಿ ಹಾಗೂ ನಾಗರಾಜ್ ಭಟ್ ಅವರಿದ್ದಾರೆ, ಜೊತೆಗೆ ಅಪೂರ್ವ ಕುಲಕರ್ಣಿ ಅವರು. ಸೊ ಮೊದಲ ಕರೆ ಯಾರ್ದು ಅಂತ ಹೇಳಿ ನೋಡ್ಬಿಡೋಣ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ತೆ. ಯಾರು ಮಾತಾಡೋದು?
1: ನಾವು ಕಿತ್ತೂರಿಂದ ಶೇಖರ್ ಅಂತ ಹೇಳಿ.
0: ಶೇಖರ್? ಶೇಖರ್ ಅವರಿಗೆ ಪ್ರಶ್ನೆ ಇದು. ಖ್ಯಾತ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಕಾವ್ಯವನ್ನು ಆಧರಿಸಿದ ಚಿತ್ರ ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದಲ್ಲಿ ಕನ್ನಡದ ಅತ್ಯುತ್ತಮ ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಗಳಿಸಿತ್ತು, ಅದು ಯಾವ ಚಿತ್ರ?
1: ಸುಧಾರಾಣಿ ಕಾಶಿನಾಥ್ ಮಾಡಿದ್ರಿ.
0: ಎಲ್ಲಾ ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ,
2: ಹಲೋ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡಿದ್ರಿ?
2: ಅನುಕುಮಾರ್ ಮೇಡಮ್, ಹರಿಹರದಿಂದ.
0: ನಿಮ್ಗೆ ಪ್ರಶ್ನೆ ಕೇಳಿದ್ರ ಈಗ ಹೇಳಿದ್ದನ್ನ?
2: ಇಲ್ಲ ಮೇಡಮ್, ಕೇಳಿಲ್ಲ.
0: ಸರಿ ಸರಿ, ಕೇಳಿ. ಖ್ಯಾತ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಕಾವ್ಯವನ್ನು ಆಧರಿಸಿದ ಚಿತ್ರವನ್ನ ಟಿ ಎಸ್ ನಾಗಾಭರಣ ಅವರು ನಿರ್ದೇಶನ ಮಾಡಿದ್ರು. ಈ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು, ಅದು ಯಾವ ಚಿತ್ರ?
2: ಅದು
0: ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ, ಅದು ಯಾವುದು?
2: ಬಂಗಾರದ ಜಿಂಕೆ.
0: ಇಲ್ಲ, ತಪ್ಪೋತ್ರ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
0: ಯಾರು ಮಾತಾಡಿದ್ರಿ?
3: ನಾನು ಮುಳಗಡ ತಾಲೂಕು ಮೈನಹಳ್ಳಿಯಿಂದ ಪ್ರಕಾಶ್ ಮಹಲ್ ಅಂತ.
0: ಪ್ರಕಾಶ್ ಹೇಳಿ. ಪ್ರಕಾಶ್, ಪ್ರಶ್ನೆ ಏನ್ ಕೇಳಿದ್ರ?
3: ಕೇಳಿಲ್ಲ ಮೇಡಮ್.
0: ಕೇಳಿಲ್ವಾ? ಸರಿ, ಕೇಳಿ. ಖ್ಯಾತ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಕಾವ್ಯವನ್ನು ಆಧರಿಸಿದ ಚಿತ್ರವನ್ನ ಟಿ ಎಸ್ ನಾಗಾಭರಣ ಅವರು ನಿರ್ದೇಶನ ಮಾಡಿದ್ರು. ಆ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು, ಅದು ಯಾವ ಚಿತ್ರ?
3: ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತ? ಗೊತ್ತಿಲ್ಲ ಮೇಡಮ್.
0: ಗೊತ್ತಿಲ್ವಾ? ಮುಂದಿನ ಕರೆನು ನೋಡ್ಬಿಡೋಣ. ಹಲೋ, ನಮಸ್ತೆ.
4: ನಮಸ್ತೆ ಮೇಡಮ್, ನಾವು ಚಿಕ್ಕೋಡಿಯಿಂದ ಆದಿತ್ಯ ಅಂತ ಮಾತಾಡೋದು.
0: ಆದಿತ್ಯ, ಆದಿತ್ಯ ಪ್ರಶ್ನೆ ಕೇಳಿದ್ರ?
4: ಆಕಸ್ಮಿಕ
0: ಅಲ್ಲ, ಆಕಸ್ಮಿಕ ಅಲ್ಲ. ಟಿ ಎಸ್ ನಾಗಾಭರಣ ನಿರ್ದೇಶನದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಕಾವ್ಯವನ್ನು ಆಧರಿಸಿದ ಚಿತ್ರ, ಅದು. ತಪ್ಪು ಉತ್ತರ ಇದೆ. ಹಲೋ, ನಮಸ್ತೆ.
3: ಹಲೋ,
0: ಯಾರು ಮಾತಾಡಿದ್ರಿ? ವೀರಪ್ಪ ಅವರೇ. ಪ್ರಶ್ನೆಯನ್ನ ಕೇಳಿದ್ರ? ಖ್ಯಾತ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಕಾವ್ಯವನ್ನು ಆಧರಿಸಿದ ಚಿತ್ರವನ್ನ ಟಿ ಎಸ್ ನಾಗಾಭರಣ ಅವರು ನಿರ್ದೇಶನ ಮಾಡಿದ್ರು, ಅದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು, ಅದು ಯಾವ ಚಿತ್ರ?
3: ಮೈಸೂರು ಮಲ್ಲಿಗೆ ಮೇಡಮ್.
0: ಸರಿಯಾದ ಉತ್ತರ, ಮೈಸೂರು ಮಲ್ಲಿಗೆ ಸರಿಯಾದ ಉತ್ತರ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಕೂಡ ಈ ಚಿತ್ರ ಬಾಚಿಕೊಂಡಿತ್ತು. ಗಿರೀಶ್ ಕಾರ್ನಾಡ್, ಸುಧಾರಾಣಿ, ಆನಂದ್ ಸುಂದರ್ ರಾಜ್ ಮತ್ತು ಎಚ್ ಜಿ ದತ್ತಾತ್ರೇಯ ಅವರು ನಟಿಸಿದ್ರು. 1992ರಲ್ಲಿ ಈ ಚಿತ್ರ ಬಿಡುಗಡೆಯಾಗಿತ್ತು. ತಮ್ಮ ಇಷ್ಟದ ಗೀತೆ
3: ಸತ್ಯ ಹರಿಶ್ಚಂದ್ರ ಚಿತ್ರದ ಯಾವ್ದಾದ್ರು ಒಂದು ಹಾಡು?
0: ಸತ್ಯ ಹರಿಶ್ಚಂದ್ರ ಆ ಚಿತ್ರದ ಯಾವ್ದು ಬೇಕಾದ್ದು ಗೀತೆ ಅಂದ್ರಿ?
3: ವಿಧಿ ವಿಪರೀತ ಅಂತ ಐತ್ ಮೇಡಮ್.
0: ವಿಧಿ
3: ವಿಧಿ ವಿಪರೀತ
0: ವಿಪರೀತ. ಓಕೆ, ಗೀತೆಯನ್ನ ಕೇಳ್ಬಿಡೋಣ.
3: ಓಕೆ.

0: ಮಾತಾಡಿದ್ರಿ?
1: ಗುಡಿಗೆರೆಯಿಂದ ಮಂಜುಳಾ ಅಂತ.
0: ಮಂಜುಳಾ? ಮಂಜುಳಾ?
1: ಹ್ಞೂನ್ರಿ ಮಂಜುಳಾ ರೀ.
0: ಸರಿ, ಈಗ ಕೇಳಿ, ಒಂದು ನುಡಿ ಕೇಳಿಸ್ತೀನಿ, ಅದರ ಮೊದಲ ಸಾಲು ಹೇಳಬೇಕು ನೀವು.
1: ಹ್ಞೂ.

0: ಗೊತ್ತಾಯ್ತಾ?
1: ಅಶ್ವಮೇಧ
0: ಸಿನಿಮಾ ಹೌದು, ಆದ್ರೆ ಅದರ ಮೊದಲ ಸಾಲು, ಆ ಗೀತೆಯ ಮೊದಲ ಸಾಲೇನು? ಟೆನ್ಷನ್ ಮಾಡ್ಕೋಬೇಡ್ರಿ, ಟೆನ್ಷನ್ ಮಾಡ್ಕೊಳ್ಳುವಂತಹದ್ದೇನು ಇಲ್ಲ, ನೆನ್ಪ್ ಮಾಡ್ಕೊಳ್ರಿ ಸ್ವಲ್ಪ. ಗೊತ್ತಾಗ್ತಾ ಇಲ್ಲ, ಅದೇ ಅದೇ ಅದೇ ಅದೇ. ಬೇರೆ ಕರೆ ತಗೊಳ್ಳ? ಸರಿ ಸರಿ,
1: ನಮಸ್ಕಾರ.
0: ನಮಸ್ಕಾರ. ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ,
0: ಯಾರು ಮಾತಾಡೋದು?
2: ಬೆಳಗಾವಿ ತಾಲೂಕು ಸೊಳೆಗಾವಿಂದ ದಕ್ಷಾಯಿಣಿ ಅಂತ.
0: ದಕ್ಷಾಯಿಣಿ, ಗೀತೆ ಕೇಳಿದ್ರ ಇದನ್ನ?
2: ಹೌದು ಕೇಳಿದೆ.
0: ಅದರ ಮೊದಲ ಸಾಲು ಯಾವುದು?
2: ಹೃದಯ ಸಮುದ್ರ ಕಲಿಕಿ.
0: ಸರಿಯಾದ ಉತ್ತರ ಹೇಳಿದ್ರಿ, ಮತ್ತೆ ನಿಮ್ಗೆ ಅಭಿನಂದನೆಗಳು. ಈಗ ಯಾವ ಗೀತೆನ ಪ್ರಸಾರ ಮಾಡೋಣ? ಯಾವ್ದು ಬೇಕು ನಿಮ್ಗೆ? ಚಲಿಸುವ ಮೋಡಗಳು ಚಿತ್ರದ ಗೀತೆ ಬೇಕು. ಸೋಕೆ ಕೇಳೋಣ ಈಗ ಚಲಿಸುವ ಮೋಡಗಳು ಚಿತ್ರದ ಗೀತೆನ. ಆದಷ್ಟು ಸಣ್ಣ ಗೀತೆಯನ್ನ ಕೇಳಿದ್ರೆ ತುಂಬಾ ಒಳ್ಳೇದು, ನೋಡೋಣ.
3: ಈ ಭಾಷೆ ಹಾಗೆ ಕಲಿಯೋದಕ್ಕೆ ಓದೋದಕ್ಕೆ ಬಹಳ ಸುಲಭ, ಕೇಳೋದಕ್ಕೆ ತುಂಬಾ ಹಿತ, ಅಕ್ಷರವೂ ಅಷ್ಟೇ ನೋಡೋದಕ್ಕೆ ಒಳ್ಳೆ ಮುತ್ತಿನ ಮಣಿ ಪೋಣಿಸದಾಗಿರುತ್ತೆ. ಯಾಕೆ ಹಾಗೆ ನೋಡ್ತಿದ್ದೆ?
4: ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ರಿಯಲಿ ಸ್ವೀಟ್ ಲ್ಯಾಂಗ್ವೇಜ್, ಲೈಕ್ ಅ ಹನಿ.
3: ಹನಿ ಹನಿ ಅಂದ್ರೆ ಕನ್ನಡದಲ್ಲಿ ಏನು ಗೊತ್ತಾ?
4: ಏನು?
3: ಜೇನು. ಜೇನು
4: ಜೇನು.

0: ಎದುರುಗ್ರೆ ಒಂದು ಪೆನ್ನು ಪೇಪರನ್ನು ಇಟ್ಕೊಂಡಿರಿ. ಮುಂದೆ ಪದಬಂಧ ಪ್ರಶ್ನೆ ಬರ್ತದೆ. ಈಗ ಯಾರು ಕರೆ ಮಾಡ್ತಿದ್ದಾರೆ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ರೇಣುಕಾ ಅಂತ ಹೇಳಿ, ಬಾಲಕೋಟೆ ಜಿಲ್ಲೆಯಿಂದ.
0: ಆಗ್ಲೇ ಮಂಜುಳ ಅವ್ರ ಧ್ವನಿನೂ ನಿಮ್ ತರಾನೇ ಇತ್ತಲ್ರಿ.
1: ಇಲ್ಲ, ನಾ ಬಾಲಕೋಟೆ ಜಿಲ್ಲಾ ಶಿರೂರಿಂದ ಈಗ ಹಚ್ಚಕತ್ತೀನಿ ಮೇಡಮ್.
0: ಯಾಕಂದ್ರೆ ನಮ್ಮ ಕೆಲವು ಕೇಳುಗರು ತಮ್ಮ ಅವರೇ ಮಾಡ್ತಿರ್ತಾರೆ, ಬೇರೆ ಊರು ಬೇರೆ ಹೆಸರು ಹಿಂಗ್ ಹೇಳ್ತಾರೆ. ಎಲ್ರಿಗೂ ಅವಕಾಶ ಸಿಗ್ಲಿ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಸರಿ ಸರಿ. ಈಗ ಒಂದು ಸುಳಿವು ಹೇಳ್ತೇನೆ, ನೀವು ಉತ್ತರ ಹೇಳ್ಬೇಕು.
1: ಹೇಳ್ರಿ.
0: ಕ್ರಿಕೆಟ್ ನ ಹೊಡೆತ ಒಂದು ಚಿತ್ರ ರೂಪದಲ್ಲಿ ಬಂತು.
1: ಕ್ರಿಕೆಟ್ ನ ಹೊಡೆತ
0: ಗುರ್ತಾಯ್ತಾ? ಗೊತ್ತಾಗವಲ್ದು. ಮುಂದಿನ ಕರೆ ನೋಡ್ಬಿಡೋಣ. ಹಾಗಿದ್ರೆ ಅಲ್ಲ ಅಲ್ಲ ತಪ್ಪೋತ್ರ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ? ತಿಪ್ಪೇಸ್ವಾಮಿ ಇವ್ರೆ. ಸುಳಿವು ಹೇಳ್ತಾ ಇದ್ದೇನೆ, ಸಿನಿಮಾದ ಹೆಸರು ಹೇಳ್ಬೇಕು. ಕ್ರಿಕೆಟ್ ನ ಹೊಡೆತ ಒಂದು ಚಿತ್ರ ರೂಪದಲ್ಲಿ ಬಂತು. ಕ್ರಿಕೆಟ್ ನ ಹೊಡೆತ ಒಂದು ಚಿತ್ರ ರೂಪದಲ್ಲಿ ಬಂತು.
2: ಇಲ್ಲ,
0: ನಾನ್ ಕೇಳ್ತಾ ಇರೋದು ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಅಂತ ಮೊದ್ಲೇನೆ ಹೇಳಿದೀನಿ ಕನ್ನಡ ಚಿತ್ರಗಳ ಬಗ್ಗೆ. ಓಕೆ ಓಕೆ. ಹಲೋ ನಮಸ್ತೆ. ಯಾರು ಮಾತಾಡೋದು? ಶಿವಲಿಂಗಯ್ಯ ಅವರೇ. ಪ್ರಶ್ನೆ, ಕ್ರಿಕೆಟ್ ನ ಹೊಡೆತ ಒಂದು ಚಿತ್ರ ರೂಪದಲ್ಲಿ ಬಂತು. ಈಗ ನಾ ಸುಳಿವು ಹೇಳ್ತಾ ಇದ್ದೀನಿ, ನೀವು ಉತ್ತರ ಹೇಳಬೇಕು. ಕ್ರಿಕೆಟ್ ನ ಹೊಡೆತ ಒಂದು ಚಿತ್ರ ರೂಪದಲ್ಲಿ ಬಂತು. ಕ್ರಿಕೆಟ್ ನ ಹೊಡೆತ ಅಂತ ಹೇಳ್ತಾ ಇದ್ದೀನಿ ನಾನು. ಸಾರಿ ಸಾರಿ. ಹಲೋ ನಮಸ್ತೆ. ಹಲೋ
3: ಹಲೋ.
0: ಯಾರು ಮಾತಾಡೋದು?
3: ಸಂಪ್ರಾಯಿಂದ ಪಾರ್ವತಿ ಮಾತಾಡೋದ್ರಿ.
0: ಪಾರ್ವತಿ, ಸುಳಿವು ಹೇಳ್ತಾ ಇದ್ದೀನಿ, ಉತ್ತರ ಹೇಳಬೇಕು ನೀವು. ಹಲೋ. ಹಾ, ಕ್ರಿಕೆಟ್ ನ ಹೊಡೆತ ಒಂದು ಚಿತ್ರ ರೂಪದಲ್ಲಿ ಬಂದ

0: എടുത്തു. ഇല്ല തപ്പൂത്ര. ഹലോ
1: ഹലോ,
0: യാർ മാത്താടുദ്രി? ಚಂದ್ರಶೇಖರ್ ಚಂದ್ರಶೇಖರ್ ನಿಮ್ಗೆ ಸುಳಿವು ಹೇಳ್ತೇನೆ. ಸರಿಯಾದ ಉತ್ತರ ಸಿಕ್ಸರ್ ಚಂದ್ರಶೇಖರ್. ನೀವು ಸಿಕ್ಸರ್ ಹೊಡೆದ್ಬಿಟ್ರಿ ಅಲ್ಲ. ಸೊ ಅಭಿನಂದನೆಗಳು. ನಿಮ್ಮ ಮೆಚ್ಚಿನ ಗೀತೆ ಯಾವುದು? ಯಾವ ಗೀತೆಯನ್ನು ಕೇಳ್ಬೇಕಂತೀರಾ?
1: ರಾಮ ಶಮ ಬಾಮ ಚಿತ್ರದಿಂದ ಪದೇ ಹಾಡ್ಬೇಕ್ರಿ.
0: ಯಾವ್ದು?
1: ಪದೇ ಪದೇ ಹಾಡು.
0: ಪದೇ ಪದೇ. ನೋಡೋಣ ನಿಮ್ಮ ಗೀತೆ ಸಿಗ್ತದ ಅಂತ ಹೇಳಿ.
1: ಸರಿ ಮೇಡಮ್,
0: ಗೀತೆಯನ್ನ ಕೇಳೋಣ ಹಾಗಿದ್ರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: हेलो,
1: हेलो,
0: नमस्ते
1: नमस्ते
0: यार, मतड़ी ಸರಿಯಾಗಿ ಕೇಳ್ತಾ ಇಲ್ಲ.
1: ರಾಯಬಾಗ್ ಚಾಲು ಸೌಸಿದಿನ ಮಾತಾಡತ್ತಿರಿ.
0: ಹೆಸರು?
1: ಶಿಲ್ಪಾ ಪಾಟೀಲ್ ರೀ.
0: ಶಿಲ್ಪಾ,
1: ಹಾ,
0: ನಿಮ್ಗೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಮ್ಮ ಕೇಳುಗರಿಗೆ ಹೇಳ್ತಾ ಇದ್ದೀನಿ, ಒಂದು ಪೇಪರು ಪೆನ್ನು ಇಟ್ಕೊಳ್ಳಿ ಅಂತ. ಸರಿ, ಈಗ ನಿಮ್ಗೆ ಪ್ರಶ್ನೆ. ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ 1983ರಲ್ಲಿ ಅಂಬರೀಷ್ ಅಂಬಿಕಾ ವಜ್ರಮುನಿ ಅವರು ಮುಖ್ಯ ಭೂಮಿಕೆ ನಿರ್ವಹಿಸಿದ ಚಿತ್ರ ಯಾವುದು? ಇಲ್ಲ, ತಪ್ಪೋತ್ರ. ಹಲೋ, ನಮಸ್ತೆ.
2: ಹಲೋ
0: ಹಲೋ, ಯಾರು ಮಾತಾಡೋದು?
2: ಅನುಷಾ ಅಂತಂದ್ರೆ.
0: ಅನುಷಾ,
2: ಬಾಗಲಕೋಟೆಯಿಂದ.
0: ಓ, ಅಂಬರೀಷ್ ಅಂಬಿಕಾ ವಜ್ರಮುನಿ ಅವರು ಮುಖ್ಯ ಭೂಮಿಕೆಯನ್ನ ನಿರ್ವಹಿಸಿದ್ರು ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ. ಅದು
2: ಚಕ್ರವ್ಯೂಹ.
0: ಚಕ್ರವ್ಯೂಹ, ಸರಿಯಾದ ಉತ್ತರ, ಚಕ್ರವ್ಯೂಹ. ಇದರಲ್ಲಿ ಟೈಗರ್ ಪ್ರಭಾಕರ್ ಮತ್ತು ವಿ ರವಿಚಂದ್ರನ್ ಕೂಡ ನಟಿಸಿದ್ರು. ಸರಿಯಾದ ಉತ್ತರವನ್ನ ಹೇಳಿದ್ರಿ. ನಿಮಗಾಗಿ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ?
2: ಅದರೊಳಗಿಂದ ಯಾವ್ದಾದ್ರು ಹಾಕ್ರಿ.
0: ಚಕ್ರವ್ಯೂಹದಲ್ಲಿ, ಓಕೆ, ಚಕ್ರವ್ಯೂಹದಲ್ಲಿ ನಿಜ ಹೇಳುವಿನೂ ಅಮ್ಮ ಕೇಳ್ಬಿಡೋಣವಾ?
2: ಆಯ್ತು,
0: ಓಕೆ, ಕೇಳಿ.

0: la la la la la la la la la la la la la la la la la la la la la la la la la la
1: la la la la la la la la la ನಮಸ್ಕಾರ ಮೇಡಮ್. ಯಾರು ಮಾತಾಡುದ್ರಿ? ಬಸಲಿಂಗಯ್ಯ ಅವರು. ಈಗ ಒಂದು ಧ್ವನಿ ಸುರುಳಿಯನ್ನ ಕೇಳಿಸ್ತೀನಿ, ಅದನ್ನ ಕೇಳಿ ಅದು ಯಾವ ಸಿನಿಮಾ ಅಂತ ಹೇಳ್ಬೇಕಾಯ್ತಾ? ಸರಿ, ಕೇಳಿ.
2: ನನ್ ಮಗ ಪ್ರಕಾಶ್ ಮನೆ ಖರ್ಚಿಗೆ ಅಂತ ಬಂದ್ ಸಂಬಳನೆಲ್ಲ ನನ್ ಕೈಗೆ ಕೊಟ್ಬಿಡ್ತಾ ಇದ್ದ.
3: ಸಂಸಾರ ನಿಭಾಯಿಸೋ ಜವಾಬ್ದಾರಿ ನನಗೂ ಗೊತ್ತಿದೆ. ನಂದಿನಿ ನಂದಿನಿ ತಗೊಮ್ಮ, ಇಷ್ಟೊಂದಿನ ಬೇಡಕ್ಕೆ ವಯಸ್ಸಿಗೆ ಬಂದ ಹುಡುಗಿ ನಡ್ಕೊಂಡು ಓಡಾಡಬಾರ್ದು, ಬಸ್ನಲ್ಲಿ ಹೋಗು.
4: ನಮ್ ಸುಸ್ತಿಲಿಂಗೆ ನಾದ್ನಿ ಕಂಡ್ರೆ ಎಷ್ಟೊಂದು ಪ್ರೀತಿ ಅಲ್ಲ.
2: ನನ್ ಮಗ ಪ್ರಕಾಶ್ಗೆ ಅವ್ನ್ ತಂಗಿ ಅಂದ್ರೆ ಪ್ರಾಣನೇ ಬಿಟ್ಬಿಡ್ತಾ ಇಲ್ಲ. ಇವಳಾಗೇನೆ
3: ಕೀರ್ತಿ, ಇದು ನಿಂಗೆ, ಇದು ನಿಂಗೆ. ಚೆನ್ನಾಗ್ ಓದ್ತಾ ಇದೀರ ತಾನೇ?
5: ಚೆನ್ನಾಗ್ ಓದ್ತಾ ಇದೀವ.
3: ಫಸ್ಟ್ ರ್ಯಾಂಕ್ ಬರ್ಬೇಕು.
5: ಪ್ರಕಾಶ್ ಮಮ್ಮಿಗೆ ತುಂಬಾ ಸಂತೋಷ ಆಗುತ್ತಲ್ವಾ ಅತ್ತೆ?
1: ಕೇಳಿದ್ರಾ?
0: ಕೇಳಿ ಮೇಡಮ್. ಸ್ವಲ್ಪ ಆಗ್ತಾ ಇಲ್ಲ,
1: ಯಾವ್ದೊಂದು ಗೊತ್ತಾಗ್ತಾ ಇಲ್ವಾ?
0: ಗೊತ್ತಾಗ್ತಾ ಇಲ್ಲ ಮೇಡಮ್.
1: ಸರಿ, ಮುಂದಿನ ಕರೆ ನೋಡ್ತೀನಿ. ಧನ್ಯವಾದ ನಿಮ್ಗೆ. ಹಲೋ ನಮಸ್ತೆ.
6: ಹಲೋ ನಮಸ್ತೆ.
1: ಯಾರು ಮಾತಾಡಿದ್ರಿ?
6: ನರ್ನೂರು ತಾಲೂಕ್ ಶಿರೋದಿಂದ ಕಾವೇರಿ ಅಂತ ಮಾತಾಡಿದ್ರಿ.
1: ಕಾವೇರಿ, ಧ್ವನಿ ಸುರುಳಿಯನ್ನ ಕೇಳಿದ್ರಾ?
6: ಹಾ ರೀ, ಕೇಳಿದ್ವಿ ರೀ. ಅದು ಅರಿಶಿನ ಕುಂಕುಮ ರೀ.
1: ಏನ್ರಿ ಕಾವೇರಿ, ಕರೆಕ್ಟ್ ಆಗಿ ಉತ್ತರ ಹೇಳ್ಬಿಟ್ರಲ್ಲ.
6: ಹಾ ರೀ, ಅದನ್ನ.

0: ನೋಡಿರಾ ಸಿನಿಮಾನಾ? ಓಕೆ ಓಕೆ, ಅಭಿನಂದನೆಗಳು ನಿಮ್ಗೆ. ಸರಿ, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ನಿಮ್ಗಾಗಿ?
1: ನಮಗ್ ಬಡವರ ಬಂಧು ಒಳಗೈತೆ ನೋಡಿ.
0: ಬಡವರ ಬಂಧು ಒಳಗೆ ಯಾವ ಗೀತೆ?
1: ನಿನ್ನ ಕಂಗಳ.
0: ಓಕೆ, ಗೀತೆಯನ್ನ ಕೇಳ್ಬಿಡೋಣ ಹಾಗಿದ್ರೆ.

0: ಹಲೋ ಹಲೋ, ಸಿನಿ ಕ್ವಿಜ್ ಕಾರ್ಯಕ್ರಮ, ಯಾರು ಮಾತಾಡೋದು? ಹಲೋ ಹಲೋ ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡೋದು?
1: ರೇಣುಕಾ ರೀ ಮೇಡಮ್, ಇನ್ನೇಗ ಹಚ್ಚಿದ್ನಲ್ರಿ, ಗೂತ್ರ ತಪ್ಪಾಗಿತ್ತು, ಅದಕ್ಕೆ ಹಚ್ಚಿದೀನ್ರಿ ಮತ್ತೊಮ್ಮೆ.
0: ರೇಣುಕಾ, ಬೇರೆಯವ್ರಿಗೂ ಕೊಡಿಯಪ್ಪ ಅವಕಾಶನ.
1: ಆಗಲ್ಲ, ತಪ್ಪ ಅಂತಲ್ರಿ, ಗೂತ್ರ ಸರಿ ಬರ್ತೈತೆ ಈ ಸಲ ಅಂತ ಹಚ್ಚಿದೀನಿ.
0: ಕರೆಕ್ಟ್, ನಾನ್ ತಗೋಬಾರ್ದು ಅಂತ ಏನಿರಲ್ಲ, ಆದ್ರೂ ಎಲ್ರಿಗೂ ಒಂದ್ ಅವಕಾಶ ಇರ್ಲಿ ಅಂತ ಹೇಳಿ.
1: ಮತ್ತೆ ಇನ್ನೊಂದ್ಸಲ ಹತ್ತಂಗಿಲ್ಲ.
0: ಹಂಗ್ ಮಾಡ್ರಿ, ಆಯ್ತಾ? ನಿಮ್ಗೇನು ಹಳೆ

0: ಏ ಹಳೆ ಸಿನಿಮಾದ ಕೇಳ್ಬಿಡ್ಲ? ಸರಿ, ವಿಜಯ್ ಸಾಸ್ನೂರ್ ಅವರ ಜ್ವಾಲಾಮುಖಿ ಕಾದಂಬರಿ ಆಧಾರಿತ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ನಾಯಕಿ ಯಾರು?
1: ಗಾಯತ್ರಿ ಅವರು.
0: ಗಾಯತ್ರಿ ಅವರು. ಸರಿಯಾದ ಉತ್ತರ ಹೇಳಿದ್ರಲ್ಲ ರೇಣುಕಾ. ಈ ಖುಷಿ ಆಯ್ತಾಗಿದ್ರೆ. ಈ ಚಿತ್ರದಲ್ಲಿ ಮತ್ತಾರು ನಟಿಸಿದ್ರು ಗೊತ್ತಾ? ನೆನಪಿಲ್ಲ. ತೂಗುದೀಪ್ ಶ್ರೀನಿವಾಸ್, ಕೆ ಎಸ್ ಅಶ್ವಥ್, ಮುಖ್ಯಮಂತ್ರಿ ಚಂದ್ರು ಇವರೆಲ್ಲ ನಟಿಸಿದ್ರು. 1985 ಈ ಚಿತ್ರ ಬಿಡುಗಡೆಯಾಗಿತ್ತು. ಇದನ್ನ ನಿರ್ದೇಶನ ಮಾಡಿದವರು ಸಿಂಗೀತಂ ಶ್ರೀನಿವಾಸರಾವ್ ಅವರು. ವಿಜಯ್ ಸಾಸ್ನೂರ್ ಅವರ ಕಾದಂಬರಿ ಆಧಾರಿತ ಚಿತ್ರ ಅದು, ಜ್ವಾಲಾಮುಖಿ. ಓಕೆ, ನಿಮ್ಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ರೇಣುಕಾ? ಜ್ವಾಲಾಮುಖಿ ಸಿನಿಮಾದೇ ಬೇಕಾ ಗೀತೆ?
1: ಚಂದ
0: ಅದ, ಚಂದದನಾ? ಸರಿ, ಕೇಳ್ಬಿಡಿ ಆಗಿದ್ರೆ.
1: ಹ್ಮ್, ಹ್ಮ್ ರೀ.

0: ರೇಣುಕಾ
1: ಅದ ಸಿನಿಮಾದನ್ ಹೇಳುವುದು ಒಂದು ಮಾಡುವುದು ಇನ್ನೊಂದ್ ಐತಲ್ರ ಅದ ಹಾರ
0: ಜ್ವಾಲಾಮುಖಿ ಸಿನಿಮಾದ್ದೇ ಬೇಕಾ ಗೀತೆ
1: ಚಂದ ಐತ ಅದ ಹಾರ
0: ಅದ ಚಂದದನ ಸರಿ ಕೇಳ್ಬಿಡಿ ಆಗಿದ್ರೆ
1: ಹ್ಮ್ ಹ್ಮ್ ರೀ.

0: ಹಲೋ ಮೇಡಮ್, ನಮಸ್ತೆ.
1: ಯಾರು ಮಾತಾಡೋದ್ರಿ?
0: ನಾವು ಭುವನ್ ಅಂತ ಮಾತಾಡುದು.
1: ಯಾರು? ಭುವನ?
0: ಹೌದು ಮೇಡಮ್.
1: ಹಾ ಭುವನ್, ಪೆನ್ನು ಪೇಪರ್ ಇಟ್ಕೊಂಡಿದ್ದೀರಾ?
0: ಇಟ್ಕೊಂಡಿ ಮೇಡಮ್.
1: ಸರಿ, ಬರ್ಕೊಳ್ಳಿ ಅಕ್ಷರಗಳನ್ನ
0: ಮೇಡಮ್.
1: ನ ನೀ ಬಾ ನ ಏ ಅಕ್ಷರಗಳನ್ನು ಬರ್ಕೊಳ್ಳಿ, ನಾ ಹೇಳ್ತಾ ಇದ್ದೀನಿ. ಎಷ್ಟ್ ಸಲ ಕೇಳಿ, ಸರಿಯಾಗಿ ಕೇಳಿ. ನ ನೀ ಬಾ ನ ರೇ ದಿ ನ ಮು ರಾ. ಹ್ಮ್, ಹಲೋ
0: ಹಲೋ ಮೇಡಮ್.
1: ಹಾ, ಒಂದ್ ಸ್ವಲ್ಪ ಸಂಗೀತ ಹಾಕ್ತೀನಿ, ವಿಚಾರ ಮಾಡಿ.

0: ஹலோ ஹலோ
1: மேடம்
0: சரி முந்தின் கரை நோட் விடுண ஹலோ நமஸ்தே
2: ஹலோ நமஸ்கார மேடம்
0: யார் மாத்தாடுது
2: ನಾವು ಗದಗಿನಿಂದ ಶಂಕರ್ ಮೇಡಮ್ ಅವ್ರು
0: ಶಂಕರ್ ಅವರೇ ಬರ್ಕೊಂಡ್ರ ಅಕ್ಷರಗಳನ್ನ
2: ಹೇಳ್ರಿ ಮೇಡಮ್ ಅವರೇ
0: ಅಕ್ಷರಗಳನ್ನ ಹೇಳಿದೆ ಪದ ಬಂಧ ಅಕ್ಷರಗಳನ್ನ ಹೇಳಿದೆ ಅದು ಯಾವ ಸಿನಿಮಾ ಟೈಟಲ್ ಹೇಳ್ಬೇಕು
2: ಮೇಡಮ್ ಅವರೇ
0: ಬರ್ಕೊಂಡಿದ್ದೀರಾ
2: ಇಲ್ಲ
0: ಬರ್ಕೊಂಡಿಲ್ವಾ ಬರ್ಕೊಳ್ಳಿ
2: ಒಂದ್ ನಿಮಿಷ ರೀ ಮೇಡಮ್ ಅವರೇ
0: ಹಲೋ ಹಲೋ
2: ಹೇಳ್ರಿ ಮೇಡಮ್ ಅವರೇ
3: ನಾಳೆ
0: ಬರ್ಕೊಳ್ಳಿ ನಾ
3: ಹೇಳ್ರಿ
0: ನೀ
3: ಈ
0: ನೀ ನೀ
3: ಈ
0: ಇಲ್ಲ ತಪ್ಪು ಹೇಳ್ತಾ ಇದ್ರಿ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ ಬರ್ಕೊಳ್ಳಿ
3: ಹೇಳ್ರಿ
0: ನಾ
3: ಹಲೋ ಹೇಳಿ ಮೇಡಮ್
0: ನೀ ಬಾ ನ ರೇ ದಿ ನ ಇಲ್ಲ ಇಲ್ಲ ನೀವು ಸರಿಯಾಗಿ ಕೇಳಿಸ್ಕೊಳ್ಬೇಕು ಬೇರೆ ಕರೆ ನೋಡ್ಬಿಡೋಣ ಹಲೋ ನಮಸ್ತೆ ಹಲೋ
4: ನಮಸ್ಕಾರ ಮೇಡಮ್
0: ನಮಸ್ಕಾರ ಪೆನ್ನು ಪೇಪರ್ ತಗೊಂಡ್ರ
4: ಮೇಡಮ್
0: ಬರ್ಕೊಳ್ಳಿ
4: ನೀ
0: ಬಾ
4: ನಾ
0: ರೇ ದಿ ಆದ್ಮೇಲೆ
4: ನಮ್ಮೂರ ಮಂದಾರ ಹೂವೆ ಹಾಕದನ್ರಿ ಮೇಡಮ್
0: ಇಲ್ಲ ತಪ್ಪು ಉತ್ತರ ಮುಂದಿನ ಕರೆ ನೋಡ್ಬಿಡೋಣ ಹಲೋ ನಮಸ್ತೆ ಹಲೋ
5: ಹಲೋ
0: ಯಾರು ಮಾತಾಡೋದು ತಿಪ್ಪೇಸ್ವಾಮಿ ಬರ್ಕೊಳ್ಳಿ ನೀ ಬಾ
5: ನಾ
0: ರೇ ದಿ
5: ದಿ ಮೇಡಮ್
0: ದಿ ದ ದ ದಿ ಅಂದ್ರೆ ದಿ ಕ ದಿ ಇದ್ವತ್ತು ದಿ ನ ನ ಕ ನ ದ್ವತ್ತು ನ ಅಲ್ಲ ಮೂ ಮೂ ಮಾಮಾ ಮೂ ಮೂ
5: ಸರಿ ಮೇಡಮ್
0: ರಾ ರಾ ರಾ
5: ಮೇಡಮ್ ಮುದ್ದಿನ ರಾಣಿ
0: ಸರಿಯಾದ ಉತ್ತರ ಬಾರೆ ನನ್ನ ಮುದ್ದಿನ ರಾಣಿ ಸರಿಯಾದ ಉತ್ತರ ಅಭಿನಂದನೆಗಳು ನಿಮ್ಗೆ ಯಾವ ಗೀತೆನ ಕೇಳ್ಬೇಕಂತೀರಾ
5: ಮೇಡಮ್ ಕನ್ನಡದ ಚಂದ ಅಂತ ವಿನೋದ್ ರಾಜ್ ಲೀಲಾವತಿ ಮೇಡಮ್ ಅವ್ರದ್ದು ಸಿನಿಮಾ ಇದೆಯಾ ಮೇಡಮ್
0: ಕನ್ನಡದ
5: ಕಂದ
0: ಕನ್ನಡದ ಕಂದ ಚಿತ್ರದ ಗೀತೆ ಬೇಕು ಯಾವ ಹಾಡು
5: ಅದರಲ್ಲಿ ಜಗದ ಬೆಳಕು ಮುಂಜಾನೆ ಅಂತ ಇದೆ
0: ಓಕೆ ಗೀತೆಯನ್ನ ಕೇಳ್ಬಿಡೋಣ ಬಾರೇ ನನ್ನ ಮುದ್ದಿನ ರಾಣಿ ಯಾರು ನಿರ್ದೇಶನ ಮಾಡಿದ್ರು ಗೊತ್ತಾ
5: ಡೈರೆಕ್ಷನ್ ಗೊತ್ತಾ
0: ಸಿದ್ದಲಿಂಗಯ್ಯ ಅವರು ನಿರ್ದೇಶನ ಮಾಡಿದ್ರು ಶಶಿಕುಮಾರ್ ಮಹಾಲಕ್ಷ್ಮಿ ಉಮಾ

ಶ್ರೀ ಮೈಸೂರು ಲೋಕೇಶ್ ಇವರೆಲ್ಲ ನಟಿಸಿದ್ರು. 1990 ಚಿತ್ರ ಬಿಡುಗಡೆಯಾಗಿತ್ತು. ಸೊ ನಿಮ್ಗೋಸ್ಕರ ಈಗ ಕನ್ನಡದ ಕಂದ ಚಿತ್ರದ ಜಗದ ಬೆಳಕು ಗೀತೆ

0: हेलो,
1: हेलो।
0: नमस्ते
1: नमस्ते मैडम, सुप्रीता
0: यार। मतड़ी
1: अंतंदु
0: ಎಲ್ಲಿಂದ ಸುಪ್ರೀತಾ?
1: ವಿಜಾಪುರ್।
0: ಬಿಜಾಪುರದಿಂದ. ಕೇಳಿ ಪ್ರಶ್ನೆ.
1: ಹಾಂ,
0: ಕನ್ನಡ ಚಲನಚಿತ್ರ ರಂಗದಲ್ಲಿ ಸಕ್ರಿಯರಾಗಿರುವ ಪ್ರತಿಭಾನ್ವಿತ ನಟ ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು?
1: ಅಚ್ಯುತ್ ಕುಮಾರಿ
0: ಹಾ, ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು?

0: हेलो।
1: हेलो, केजीएफ
0: हाँ सुप्रीता,
1: कौन
0: ಇಲ್ಲ ನಾಯಕ ನಟ ಅಂತ ಹೇಳಿದೆ ನಾನು. ನಾಯಕ ನಟರಾಗಿ ನಟಿಸಿದ ಮೊದಲ ಚಿತ್ರ ಯಾವುದು? ಮುಂದಿನ ಕರೆ ನೋಡ್ಲ. ಹಲೋ ನಮಸ್ತೆ.
2: ಹಲೋ ನಮಸ್ಕಾರ ಮೇಡಮ್.
0: ಯಾರು ಮಾತಾಡಿದ್ರಿ?
2: ಭರತ್ ಕುಮಾರ್ ಮೇಡಮ್, ವಿಜಯಪುರದಿಂದ.
0: ಭರತ್, ಕನ್ನಡ ಚಲನಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತಹ ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು? ಓ, ಕರೆ ಕಟ್ ಆಯ್ತು. ಹಲೋ ನಮಸ್ತೆ. ಹಲೋ
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡಿದ್ರಿ?
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಸುಬ್ರಹ್ಮಣ್ಯ,
3: ಹಾ ಮೇಡಮ್,
0: ಕೇಳಿ ಪ್ರಶ್ನೆನ. ಕನ್ನಡ ಚಲನಚಿತ್ರ
3: ಕೇಳಿ ಮೇಡಮ್ ಪ್ರಶ್ನೆ.
0: ಹಾ, ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ಪ್ರತಿಭಾನ್ವಿತ ನಟ ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ?
3: ಅಚ್ಯುತ್ ಕುಮಾರ್ ಮೇಡಮ್.
0: ಹಾ, ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ
3: ಆ ದಿನಗಳು
0: ಅಲ್ಲ, ಮೊದಲ ಚಿತ್ರ ಬೇಕು, ಆ ದಿನಗಳು ಅಲ್ಲ. ಹಲೋ ನಮಸ್ತೆ.
4: ಹಲೋ
0: ಹಲೋ, ಯಾರು ಮಾತಾಡೋದು? ಬೆಳಗಾವದಿಂದ ಯಾರ್ರಿ? ರೋಹಿಣಿ. ರೋಹಿಣಿ ಅವರೇ, ನಮ್ಮ ಕನ್ನಡ ಚಲನಚಿತ್ರರಂಗದ ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು?
4: ಮೌನಿ.
0: ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಕೇಳ್ತಾ ಇದ್ದೀನಿ, ತಪ್ಪು ಉತ್ತರ. ಹಲೋ ನಮಸ್ತೆ.
4: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
4: ಇವಾಗಲೇ ಕಾಲ್ ಮಾಡಿದ್ನಲ್ಲ, ಸುಪ್ರೀತಾ ಅಂತ.
0: ಸುಪ್ರೀತಾ ಹೇಳ್ರಿ.
4: ದೇವರನಾಡಲ್ಲಿ ಏನ್ರಿ?
0: ಅಲ್ಲ, ತಪ್ಪು ಉತ್ತರ ಸುಪ್ರೀತಾ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ.
5: ಹಲೋ
0: ಹಲೋ ನಮಸ್ತೆ, ಯಾರು ಮಾತಾಡೋದು?
5: ಹುಬ್ಳಿಯಿಂದ ಅಶೋಕ್ ಮಾತಾಡೋದು ಮೇಡಮ್.
0: ಅಶೋಕ್ ಅವರೇ, ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ನಟ ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು?
5: ಮೊದಲ ಚಿತ್ರ ಮೇಡಮ್,
0: ಅಚ್ಯುತ್ ಕುಮಾರ್
5: ಅಂದ್ರೆ
0: ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು?
5: ಬೆಂಕಿ ಬಿರುಗಾಳಿ ಅಂತ ಮೇಡಮ್.
0: ಇಲ್ಲ, ತಪ್ಪು ಉತ್ತರ. ಹಲೋ ನಮಸ್ತೆ.
6: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
6: ವರ್ಷಾ ಪಾಟೀಲ್ ಅಂತ, ಕಡಕ್ ಮನೆಯಿಂದ ಮಾತಾಡೋದು.
0: ವರ್ಷಾ, ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು?
6: ಅಮರಾವತಿ ರೀ.
0: ಇಲ್ಲ, ತಪ್ಪು ಉತ್ತರ. ಹಲೋ ನಮಸ್ತೆ.
7: ಹಲೋ
0: ಹಲೋ, ಯಾರು ಮಾತಾಡೋದು?
7: ನಾವು ಕೌದಲ್ಲಿಂದ ಚಂದ್ರಹಾಸ್ ಅಂತ ಮಾತಾಡೋದು.
0: ಚಂದ್ರಹಾಸ್ ಅವರೇ, ಕೇಳಿ ಪ್ರಶ್ನೆನ. ಕೇಳಿದ್ರ ಸರಿ, ಉತ್ತರ ಗೊತ್ತಾ? ಹಲೋ,
7: ಆ ದಿನಗಳು
0: ಅಲ್ಲ, ತಪ್ಪು ಉತ್ತರ. ಹಲೋ ನಮಸ್ತೆ.
8: ಹಲೋ ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡಿದ್ರಿ?
8: ಮೇಡಮ್ ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
0: ಮಹೇಶ್, ಪ್ರಶ್ನೆ ಕೇಳಿದ್ರಾ?
8: ಇಲ್ಲ ಮೇಡಮ್, ಇನ್ನೊಂದ್ಸಲಿ ಕೇಳಿ ಮೇಡಮ್, ಆಪಲ್ ಕೇಳ್ತಾ ಇದ್ದೆ ಮೇಡಮ್.
0: ಸರಿ ಕೇಳಿ. ನಮ್ಮ ಚಿತ್ರರಂಗದ ಪ್ರತಿಭಾನ್ವಿತ ನಟ ಅಚ್ಯುತ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು?
8: ಫೋರ್
0: ವಾಲ್ಸ್. ಕರೆಕ್ಟ್ ಉತ್ತರ ಹೇಳಿದ್ರಿ ನೀವು, ಅಭಿನಂದನೆಗಳು ನಿಮ್ಗೆ. ಇಷ್ಟು ಜನ ಕೇಳಿದ್ರು ಆದ್ರೆ ಉತ್ತರ ಸರಿಯಾಗಿ ನೀವ್ ಹೇಳಿದ್ರಿ. ನಿಮ್ಗೋಸ್ಕರ ಒಂದು ಗೀತೆಯನ್ನ ಪ್ರಸಾರ ಮಾಡೋಣ. ಯಾವ ಗೀತೆಯನ್ನ ಕೇಳ್ಬೇಕಂತೀರಾ?
8: ನನಗೆ ಇವತ್ತು ಅಪರ್ಣ ಅವರ ಪುಣ್ಯಸ್ಮರಣೆ ಇದೆ ಮೇಡಮ್, ಹಾಗಾಗಿ ಮಸಣದ ಹೂ ಫಿಲಮ್ಮಿಂದನೆ ಮೇಡಮ್. ಇದು ಉಪ್ಪಿನ ಸಾಗರಕ್ಕೂ ಉಪ್ಪಿಲ್ಲ ಮುಪ್ಪಿಲ್ಲವಂತ ಈ ಸಾಂಗ್.
0: ಆ ಗೀತೆಯನ್ನ ಪ್ರಸಾರ ಮಾಡೋಣ. ಫೋರ್ ವಾಲ್ಸ್ ಮೂರು ಹೆಣ್ಣು ಮಕ್ಕಳ ಮತ್ತು ಒಬ್ಬ ಮಗನಿಗಾಗಿ ತನ್ನ ಇಡೀ ಜೀವನವನ್ನ ಮುಡಿಪಿಟ್ಟ. ಹೌದು, ಇಡೀ ವಯಸ್ಸಿನ ಒಬ್ಬ ತಂದೆಯ ಪಾತ್ರವನ್ನ ಅವರು ನಿರ್ವಹಿಸಿದ್ರು. ನಾಲ್ಕು ಗೋಡೆಗಳ ನಡುವಿನ ಬಿರುಕು, ಬಾಂಧವ್ಯ, ಭಾವನೆಗಳ ಸುತ್ತಲಿನ ಚಿತ್ರಣ ಹೊತ್ತು ತಂದಿತ್ತು ಈ ಚಿತ್ರ. 2022 ಬಿಡುಗಡೆಯಾಗಿತ್ತು. SS ಸಜ್ಜನ್ ಅವರು ನಿರ್ದೇಶನ ಮಾಡಿದ್ರು. ದತ್ತಣ್ಣ, ಸುಜಯ್ ಶಾಸ್ತ್ರಿ, ಡಾಕ್ಟರ್ ಪವಿತ್ರ, ಭಾಸ್ಕರ್, ನಿನಾಜಂ, ಡಾಕ್ಟರ್ ಜಾನ್ವಿ, ಜ್ಯೋತಿ ಇವರೆಲ್ಲರೂ ಈ ಸಿನಿಮಾದಲ್ಲಿ ನಟಿಸಿದ್ರು. ಸರಿಯಾಗಿ ಉತ್ತರ ಕೊಟ್ಟಂತ ನಿಮಗೋಸ್ಕರ ಈಗ ನಾವು ಮಸಣದ ಹೂವು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.
8: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.

ಕೇಳುಗರೆ, ಚಂದನವನದ ಸಿಂಗಾರವನ್ನು ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿ ಕ್ವೇಜ್ ನಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ವಾರ ಸಿನಿ ಕ್ವೇಜ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಸಿನೆ ಕ್ವಿಜ್ ನಂದನ ನೇರ ಫೋನಿನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಜಿ ಸುರೇಖಾ ಸುರೇಶ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನಾಗರಾಜ್ ಭಟ್ ಹಾಗೂ ವಿಜಯ್ ಅಥಣಿಯವರದಾಗಿತ್ತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕಾರ್ಯಕ್ರಮ ಅನ್ಮೋಲ್ ಗೀತ್.
1: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार. अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई. आज ही आयुष्मान ऐप डाउनलोड कर आयुष्मान कार्ड बनाएं. ज्यादा जानकारी के लिए 1455 पर कॉल करें.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್.

ಪ್ರಸ್ತುತಿ ರಾಖಿ ಹಾನಗಲ್. ಅನಮೋಲ್ ಗೀತ ಸುನ್ನೆ ವಾಲೆ ಸಭೀ ಪ್ಯಾರೆ ಶ್ರೋತಾವೋ ಕೋ ರಾಖಿ ಕಾ ಪ್ಯಾರ ಭರಾ ನಮಸ್ಕಾರ. ಅನಮೋಲ್ ಗೀತ್ ಕೇಳುತ್ತಿರುವ ಎಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ದೋಸ್ತೋ, ಆಜ್ ಕೆ ಇಸ್ ಅನಮೋಲ್ ಗೀತ್ ಕಾರ್ಯಕ್ರಮ ಮೇ ಹಮ್ ಆಪ್ಕೋ ಸುನ್ವಾನೆ ಜಾ ರಹೇ ಹೈ ಅಲಗ್ ಅಲಗ್ ರಾಗ ಪರ್ ಆಧಾರಿತ ಫಿಲ್ಮಿ ಗಾನೆ.

ಸ್ನೇಹಿತರೆ, ಭಾರತೀಯ ಚಿತ್ರರಂಗದಲ್ಲಿ ವಿಶೇಷವಾಗಿ ಬಾಲಿವುಡ್ನಲ್ಲಿ ಹಿಂದೂಸ್ತಾನಿ ಸಂಗೀತದ ಬಳಕೆ ಅತ್ಯಂತ ಆಳವಾದದ್ದು ಮತ್ತು ಐತಿಹಾಸಿಕವಾಗಿದೆ. ರಾಗಗಳ ಆಧಾರಿತ ಸಂಯೋಜನೆಗಳು, ಭಾವನಾತ್ಮಕ ಹಾಡುಗಳು ಮತ್ತು ಶಾಸ್ತ್ರೀಯ ಗಾಯಕರ ಧ್ವನಿಯ ಮೂಲಕ ಹಿಂದೂಸ್ತಾನಿ ಸಂಗೀತವು ಚಲನಚಿತ್ರಗಳ ಸಂಗೀತಕ್ಕೆ ಜೀವ ತುಂಬಿದೆ. ಚಲನಚಿತ್ರಗಳಲ್ಲಿ ಮೂಡಿಬರುವ ಪ್ರತಿಯೊಂದು ಸನ್ನಿವೇಶಕ್ಕೂ ಹಾಗೂ ಭಾವನೆಗೆ, ಅಂದರೆ ರೋಮ್ಯಾನ್ಸ್, ವಿರಹ, ಭಕ್ತಿಗೆ ತಕ್ಕಂತೆ ಹಿಂದೂಸ್ತಾನಿ ರಾಗಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ರಾಗ್ ಯಮನ್ ಮತ್ತು ಬಹಾರ್ ಅನ್ನು ಪ್ರೇಮಗೀತೆಗಳಿಗೂ, ಶಿವರಂಜನಿ ರಾಗವನ್ನು ವಿಷಾದದ ಹಾಡುಗಳಿಗೂ, ಭೈರವಿ ರಾಗವನ್ನು ಭಕ್ತಿಗೀತೆಗಳಿಗೆ ಹೆಚ್ಚಾಗಿ ಬಳಸಲಾಗುತ್ತದೆ. ಚಿತ್ರರಂಗದ ಆರಂಭಿಕ ಕಾಲದಿಂದಲೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಪಂಡಿತ್ ರವಿಶಂಕರ್, ಉಸ್ತಾದ್ ಅಲಿ ಅಕ್ಬರ್ ಖಾನ್ ರಂತಹ ಮೇಧಾವಿಗಳು ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಬೇಗಂ ಅಖ್ತರ್, ಪಂಡಿತ್ ಭೀಮಸೇನ್ ಜೋಶಿ, ಕಿಶೋರಿ ಆಮೋಣ್ಕರ್ ರಂತಹ ದಿಗ್ಗಜರು ಚಲನಚಿತ್ರಗಳಿಗೆ ಹಾಡಿದ್ದಾರೆ. ಎಸ್ಟಿ ಬರ್ಮನ್, ಮದನ್ ಮೋಹನ್, ಸಿ ರಾಮಚಂದ್ರ ಮತ್ತು ಎಆರ್ ರೆಹಮಾನ್ ರಂತಹ ಸಂಗೀತ ನಿರ್ದೇಶಕರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಪಾಶ್ಚಾತ್ಯ ವಾದ್ಯಗಳೊಂದಿಗೆ, ಅಂದರೆ ಫ್ಯೂಷನ್ ಸಂಗೀತದೊಂದಿಗೆ ಬೆರೆಸಿ ಹಾಡುಗಳನ್ನು ಜನಪ್ರಿಯಗೊಳಿಸಿದ್ದಾರೆ. ಹಿಂದೂಸ್ತಾನಿ ಸಂಗೀತದ ಗಜಲ್ ಮತ್ತು ತರಾನಾ ಶೈಲಿಗಳು ವಿಶೇಷವಾಗಿ 1960 ಮತ್ತು 70 ದಶಕಗಳಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದವು. ಇದರಲ್ಲಿ ಬೈಜು ಬಾವರಾ, ಮೊಘಲೆ ಆಜಮ್, ಪಾಕಿಜಾದಂತಹ ಸಿನಿಮಾಗಳು ಹಿಂದೂಸ್ತಾನಿ ಸಂಗೀತದ ಸಂಪೂರ್ಣ ಸವಿಯನ್ನು ಕೇಳುಗರಿಗೆ ಹಾಗೂ ಪ್ರೇಕ್ಷಕರಿಗೆ ನೀಡಿವೆ. ದೋಸ್ತೋ, ಅಬ್ ಆಪ್ಕೋ ಸುನ್ವಾಉಂಗಿ ರಾಂಝಣಾ ಫಿಲ್ಮ್ ಕಾ ಯೀ ಗಾನಾ. ಇಸ್ಮೇ ಎಆರ್ ರೆಹಮಾನ್ ನೇ ಫೋಕ್ ಯಾನಿ ಲೋಕ್ ಸಂಗೀತ್ ಔರ್ ಶಾಸ್ತ್ರೀಯ ಸಂಗೀತ್ ಕಾ ಬೆಹತರೀನ್ ಇಸ್ತೇಮಾಲ್ ಕಿಯಾ ಹೈ. ಹಾಲಾಂಕಿ ಎಆರ್ ರೆಹಮಾನ್ ಕೇ ಸಂಗೀತ್ ಕೋ ಸುನ್ನೇ ವಾಲೋಂ ಕೋ ಯೇ ಜರೂರ್ ಪತಾ ಹೋಗಾ, ಉನ್ಕಿ ಸಂಗೀತ ಶೈಲಿ ಆಮ್ ತೌರ್ ಪರ್ ಕಿಸಿ ಏಕ್ ವಿಶಿಷ್ಟ ರಾಗ ತಕ್ ಸೀಮಿತ್ ನಹೀ ಹೋತಿ, ಫಿರ್ ಭೀ ಉನ್ಕಿ ಗಾನೋ ಮೇ ಶಾಸ್ತ್ರೀಯ ರಾಗೋಂ ಕಿ ಜಲಕ್ ಸಾಫ್ ದಿಖಾಯಿ ದೇತಿ ಹೈ. ತುಮ್ ತಕ್ ಯಹ ಗೀತ್ ರಾಗ ಕಲಾವತಿ ಸುರೋಂ ಪರ್ ಆಧಾರಿತ ಹೈ. ಇಸ್ ರಾಗ ಕಾ ಮಧುರ್ ಔರ್ ಭಕ್ತಿಪೂರ್ಣ ಅಹ್ಸಾಸ್ ಗೀತ್ ಮೇ ಸ್ಪಷ್ಟ ರೂಪ್ ಸೆ ಮೆಹಸೂಸ್ ಹೋತಾ ಹೈ, ಜೋ ಇಸೆ ಏಕ್ ಬಹುತ್ ಹೀ ರೋಮ್ಯಾಂಟಿಕ್ ಔರ್ ಆಧ್ಯಾತ್ಮಿಕ ರಂಗ ಪ್ರದಾನ ಕರ್ತಾ ಹೈ. ಇಸ್ ಗಾನೆ ಕೇ ಬೋಲ್ ಇರ್ಷಾದ್ ಕಾಮಿಲ್ ಕೇ ಇಸೆ ಗಾಯಾ ಹೈ ಜಾವೇದ್ ಅಲಿ ಔರ್ ಪೂಜಾ ವೈದ್ಯನಾಥ್.

0: ಕೇಳುಗರಿಗೆಲ್ಲ ನಮಸ್ಕಾರ.
1: ಇವತ್ತಿನ ಸ್ಮೃತಿ ಪಟಲದಿಂದ ಕಾರ್ಯಕ್ರಮದಲ್ಲಿ ಖ್ಯಾತ ನಾಟಕಕಾರ, ರಂಗ ನಟ, ನಿರ್ದೇಶಕ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರೊಂದಿಗೆ ಡಾಕ್ಟರ್ ಬಸವರಾಜ್ ಸಾದರ್ ಅವರು ನಡೆಸಿದ ಸಂದರ್ಶನ, ನಂತರ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಅವರಿಂದ ಕಾವ್ಯಧಾರೆಯನ್ನ ಕೇಳಬಹುದು. ಕೇಳುಗ್ರೆ, ಖ್ಯಾತ ರಂಗ ನಟ, ನಿರ್ದೇಶಕ, ರಂಗ ಕಲಾವಿದ, ನಾಟಕಕಾರ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರೊಂದಿಗೆ ಡಾಕ್ಟರ್ ಬಸವರಾಜ್ ಸಾದರ್ ಅವರು

0: ಬಿಸಿದ ಸಂದರ್ಶನ ನಮ್ಮ ಧ್ವನಿ ಮುದ್ರಣ ಭಂಡಾರದಲ್ಲಿದೆ. ಈ ಸಂದರ್ಶನವನ್ನ 1991 ಇಸ್ವಿಯಲ್ಲಿ ಧ್ವನಿ ಮುದ್ರಿಸಿಕೊಳ್ಳಲಾಗಿತ್ತು. ಅದರ ಭಾಗವನ್ನ ನಿಮ್ಗೆ ಕೇಳಿಸ್ತಾ ಇದ್ದೀವಿ.
1: ನೀವು ಕನ್ನಡದ ಒಬ್ಬ ಮಹತ್ವದ ನಾಟಕಕಾರರು, ಅದೇ ರೀತಿ ರಂಗ ನಾಟಕ ಕ್ಷೇತ್ರದಲ್ಲೂ ನಿಮ್ಮದು ವಿಶೇಷವಾದಂತ ಹೆಸರು. ದೂರದರ್ಶನದ ಸೀರಿಯಲ್ಗಳಲ್ಲಿ ನಟನೆಯ ನಿಮ್ಮದೇ ಛಾಪನ್ನು ಉಳಿಸಿದವರು ನೀವು. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಹತ್ವದ ಕೆಲಸ ಮಾಡಿರುವಂತಹ ನೀವು, ಇವುಗಳಲ್ಲಿ ಅತಿ ಹೆಚ್ಚಾಗಿ ಮೆಚ್ಚಿಕೊಂಡಂತಹ ರಂಗ ಯಾವುದು ಮತ್ತು ಅದರೊಂದಿಗೆ ನೀವು ನಿಮ್ಮನ್ನ ಗುರುತಿಸಿಕೊಳ್ಳುವಂತಹ ರೀತಿ ಹೇಗೆ?
2: ನಾನು ಮೂಲತಃ ನಾಟಕಕಾರ ಅಷ್ಟೇ. ನಿಜವಾಗ್ಲೂ ನಾಟಕ ಬರೆದು ಹೊಟ್ಟೆ ಹೊರಕೊಳ್ಳೋದು ಸಾಧ್ಯ ಇದ್ದಿದ್ರೆ ನಾನು ಬೇರೆ ಏನೂ ಮಾಡ್ತಿದ್ದಿಲ್ಲ, ಅಥವಾ ಒಂದು ಉತ್ಸಾಹಕ್ಕೋ ಒಂದು ವಿಲಾಸಿ ಪ್ರವೃತ್ತಿಯಾಗಿಯೋ ಮಾಡ್ತಿದ್ದೇನೋ, ಆದ್ರೆ ಅದರೊಳಗೆ ಈಗ ಎಷ್ಟು ಹೊತ್ತು ಹಾಳು ಮಾಡ್ತಿದ್ದೇನೋ ಅಷ್ಟು ಹಾಳು ಮಾಡ್ತಿದ್ದಿಲ್ಲ, ಖಂಡಿತವಾಗಿ ಮಾಡ್ತೀನಿ. ಆದ್ರೆ ಕನ್ನಡ ರಂಗಭೂಮಿಯ ಇಂದಿನ ಪರಿಸ್ಥಿತಿಯಲ್ಲಂತೂ, ಅಥವಾ ಇವನ್ ಭಾರತೀಯ ರಂಗಭೂಮಿಯ ಇಂದಿನ ಪರಿಸ್ಥಿತಿಯಲ್ಲಿ ನಾಟಕಕಾರನಾಗಿ ಜೀವಿಕೆ ಗಳಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಹಿಂಗಾಗಿ ಸಿನಿಮಾಗಳಲ್ಲಿ ಹೋಗ್ಬೇಕಾಗ್ತದೆ, ಆಕ್ಟ್ ಮಾಡ್ಬೇಕಾಗ್ತದೆ, ಇವೆಲ್ಲ ಮಾಡ್ಬೇಕಾಗ್ತದೆ, ದಂಧೆಯಾಗಿ ಮಾಡ್ತೇನೆ. ಆದ್ರೆ ನಿಜವಾಗಿ ನನಗೆ ಆತ್ಮೀಯವಾಗಿ ನನ್ನನ್ನು ತೊಡಗಿಸಿದ್ದು ನಾಟಕ ಲೇಖನ ಅಷ್ಟೇ.
1: ಅಂದ್ರೆ ಸಾಹಿತಿಯಾಗಿ ನಿಮ್ಮನ್ನು ಗುರುತಿಸಿಕೊಳ್ಳಕ್ಕೆ ಇಷ್ಟಪಡ್ತೀರಿ?
2: ಹಾ, ನಾಟಕ ಲೇಖನ ಸಾಹಿತ್ಯ ಅಂತಾನು ಲೆಕ್ಕ ಹಾಕಬಹುದು, ಆದ್ರೆ ಅದು ರಂಗ ಪ್ರದರ್ಶನಕ್ಕೂ ಬರೀತೀವಿ. ಹೀಗಾಗಿ ನನಗನ್ನಿಸ್ತದೆ ಉಳಿದ ಸಾಹಿತಿಗಳಿಗಿಂತ ನಾಟಕಕಾರಂದ ಅದೊಂದು ಸ್ವಲ್ಪ ಭೇದ ಇರ್ತದೆ. ಅದೇನಂತಂದ್ರೆ ಉಳಿದ ಸಾಹಿತಿ ಕವಿಯಾಗ್ಲಿ ಕಾದಂಬರಿಕಾರನಾಗ್ಲಿ ಕಥೆಗಾರನಾಗ್ಲಿ ತನ್ನ ವಾಚಕರ ಜೊತೆಗೆ ತನ್ನ ಪ್ರೇಕ್ಷಕರ ಜೊತೆಗೆ ಒನ್ ಟು ಒನ್ ರಿಲೇಷನ್ಶಿಪ್ ಮೇಲೆ ಅವನ ಸಂವಹನ ಆಗ್ತದೆ. ನಾ ಒಂದು ಹೇಳ್ತೀನಿ, ಒಬ್ಬ ಓದ್ತಿರ್ತಾನೆ, ಅದು ಒಂದು ಯಾವ್ದೋ ಖಾಸಗಿ ಒಂದು ಮೂಲೆಯಲ್ಲಿ ಕೂತು ಓದ್ತಿರ್ತೀವಿ. ನಾಟಕದಲ್ಲಿ ಹಾಗಲ್ಲ. ನಾಟಕ ಬರೆದ್ರೆ ಅದು ರಂಗಭೂಮಿಯ ಮೇಲೆ ಜೀವಂತವಾಗಿ ಬಂದಾಗೆ ಅದು ನಿಜವಾದ ಕಲೆ. ಅದು ಇಲ್ದಿದ್ರೆ ಅದು ಪೂರ್ಣ ಜೀವಂತವಾಗಿದೆ ಅಂತ ಹೇಳಲಿಕ್ಕೆ ಆಗುದು. ಜಿ ಎ ಕುಲಕರ್ಣಿ ಅಂತ ಮರಾಠಿ ಸುಪ್ರಸಿದ್ಧ ನಾಟಕಕಾರರಿದ್ರು, ಧಾರವಾಡದೊಳಗಿದ್ರು. ಅವ್ರು ಯಾವಾಗ್ಲೂ ಅಂತಿದ್ರು, ನೀವು ಗಿರೀಶ್, ನೀವು ಹ್ಯಾಂಗ್ ನಾಟಕ ಬರೀತೀರಿ, ಯಾಕಂತಂದ್ರೆ ಬಹಳ ಪರಾವಲಂಬಿ ಕಲೆ ಅದು ಅಂತ.
1: ಜನರನ್ನ ನಂಬೇಕಾಗ್ತದೆ
2: ಇಲ್ಲ, ಮತ್ತೆ ರಂಗಭೂಮಿಗೆ ಬರಬೇಕು, ನೀವು ನಟರನ್ನ ನಂಬಬೇಕು, ನಿರ್ದೇಶಕರನ್ನ ನಂಬಬೇಕು. ಅದು ರಂಗಭೂಮಿಗೆ ಬಂದು ಜನ ಮೆಚ್ಚಿದ ಮೇಲೆ
1: ಅದರ ಸಾರ್ಥಕತೆ ಅಂದ್ರೆ ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತ ಒಬ್ಬ ವ್ಯಕ್ತಿ ಮೂಲಭೂತವಾಗಿ ಒಬ್ಬ ಸಾಹಿತಿ ಆದ್ರೆ ಮಾತ್ರ ಇಂತಹ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೋ ಅನ್ನುವಂತಹ ಒಂದು ಧ್ವನಿಯನ್ನು ಹೊಂಡುತ್ತದೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು?
2: ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಹಿತ್ಯಕ್ಕೆ ಸಂಬಂಧ ಇಲ್ಲದೆ ಮಾಡಿದವರು ಇದ್ದಾರೆ. ಸಂಗೀತ, ನೃತ್ಯ ಇದಕ್ಕೆ ಸಂಬಂಧಿದ್ದರು, ಅಥವಾ ಪೇಂಟಿಂಗ್ ನಿಂದ ಮುಂದೆ ನಾಟಕಕ್ಕೆ ಬಂದು ನಾಟಕದ ಸೆಟ್ಸ್ ಗಳನ್ನು ಮಾಡಿದವರು, ಇಂಥ ಶಗಾಲ್ ಅಂತ ವ್ಯಕ್ತಿ ನೋಡಿದ್ರೆ, ಅಥವಾ ಜಾಂ ಕಾಕ್ಟೂರ್ ಅಂತ. ನಮ್ಮಲ್ಲಿ ದುರದೃಷ್ಟದಿಂದ ಏನಾಗಿದೆ ಅಂತಂದ್ರೆ ಒಂದು ತರ ನ್ಯಾರೋ ಸ್ಪೆಷಲೈಸೇಷನ್, ಒಂದು ಸಂಕುಚಿತ ಭಾವನೆ ಬಂದ್ಬಿಟ್ಟಿದೆ. ಒಬ್ಬ ಕಲಾಕಾರ ತನ್ನ ಕಲೆಯಲ್ಲಿದ್ರೆ ಉಳಿದ ಕಲೆಗಳ ಹತ್ರ ಲಕ್ಷಣ ಕೊಡುದು. ಅದು ನನಗನ್ನಿಸ್ತದೆ ಯಾವುದೇ ಒಂದು ಶ್ರೀಮಂತ ಸಾಂಸ್ಕೃತಿಕ ಸಂದರ್ಭದಲ್ಲಿ ಈ ಕಲೆಗಳ ನಡುವೆ ಬೇಕಾದಷ್ಟು ಕೊಡುಕೊಳ್ಳೋದು ಆಗ್ಬೇಕು. ಒಬ್ಬ ವ್ಯಕ್ತಿ ಒಂದೇ ಕ್ಷೇತ್ರದಲ್ಲಿ ಅಲ್ಲ, ಉಳಿದ ಕ್ಷೇತ್ರದಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡು ಅದನ್ನು ಅರ್ಥ ಮಾಡೋ ಪ್ರಯತ್ನ ಮಾಡ್ಕೊಡ್ತು.
1: ಇಂಟ್ರಾಕ್ಷನ್ ಇರಬೇಕು,
2: ಬೇಕೇ ಬೇಕು. ಈಗ ಉದಾಹರಣೆ ಸತ್ಯಜಿತ್ ರಾಯ್ ತಗೊಳ್ರಿ. ಸತ್ಯಜಿತ್ ರಾಯ್ ಮೂಲತಃ ಅವರೇ ಹೇಳದಂಗೆ ಚಿತ್ರ ನಿರ್ದೇಶಕರು, ಆದ್ರೆ ಒಳ್ಳೆ ಕಥೆಗಳನ್ನು ಬರೆದಿದ್ದಾರೆ, ಒಳ್ಳೆ ಲಿಪಿಕಾರರು, ಒಳ್ಳೆ ಚಿತ್ರಕಾರರು, ಇದೆಲ್ಲ ಮಾಡಿದ್ದಾರೆ.
1: ಇನ್ನೊಂದು ವಿಶೇಷ ಅಂದ್ರೆ ನಿಮ್ಮ ನಾಟಕಗಳ ಹಿನ್ನೆಲೆಯಲ್ಲಿ ಪ್ರಶ್ನೆ, ಈ ಐತಿಹಾಸಿಕ ಅಥವಾ ಪೌರಾಣಿಕ ಯಾವುದೇ ವಸ್ತು ಇದ್ರು ಕೂಡ ಅದನ್ನ ಪ್ರಚಲಿತ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅದನ್ನ ಅಭಿವ್ಯಕ್ತಿಪಡಿಸುವಂತ ಒಂದು ಕಲೆ ನಿಮ್ಮದು, ನಿಮ್ಮ ನಾಟಕಗಳಲ್ಲಿ ಕಂಡು ಬರುವಂತದ್ದು. ಇಂತಹ ವೈಶಿಷ್ಟ್ಯತೆ ನಿಮ್ಮ ನಾಟಕಗಳಲ್ಲಿದೆ. ನಿಮ್ಮ ಇತ್ತೀಚಿನ ಮಹತ್ವದ ನಾಟಕ ತಲೆದಂಡವಂತೂ ಈ ಮಾತಿಗೆ ಅತ್ಯಂತ ಸಮರ್ಥ ಉದಾಹರಣೆ ಅಂತ ನನಗೆ ಅನಿಸ್ತಾ ಇದೆ. ಈ ಒಂದು ತಂತ್ರವನ್ನು ಉಪಯೋಗಿಸಿಕೊಂಡು ಈ ನಾಟಕ ಏನು ಬರೆದಿಲ್ಲ, ಇದರ ಉದ್ದೇಶ ಮತ್ತು ಅದರ ಆಶಯಗಳು ಏನು, ಒಂದ್ ಎರಡು ಮಾತಲ್ಲಿ ಹೇಳಿ.
2: ಸಮಕಾಲೀನತೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾನು ಸಮಕಾಲೀನ ಜೀವನದಲ್ಲಿ ಇರೋದ್ರಿಂದ ನನ್ನ ಪ್ರತಿಯೊಂದು ವಿಚಾರ, ನನ್ನ ಪ್ರತಿಯೊಂದು ಪ್ರತಿಕ್ರಿಯೆ ನನ್ನ ಸಮಕಾಲೀನ ಘಟನೆಗಳಿಗೆ ಒಂದು ಪ್ರತಿಕ್ರಿಯೆ ಆಗಿರ್ತದೆ, ಅದು ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರಿಂದ ನಾನು ಪುರಾಣ ಕಥೆಗಳನ್ನು ತಗೊಳ್ಳಿ, ಯಾವುದೇ ಒಂದು ದಂತಕಥೆನೋ, ಫೋಕ್ ಟೇಲೋ, ಜಾನಪದ ಕಥೆನೋ, ಅಥವಾ ಐತಿಹಾಸಿಕ ಸಂದರ್ಭ ತಗೊಳ್ಳಿ, ಏನ್ ತಗೊಂಡ್ರು ಕೊನೆಗೂ ಅದು ನನ್ನ ಸಮಕಾಲೀನ ಪ್ರಜ್ಞೆಯೊಳಗಿಂದಲೇ ಮೂಡಿ ಬರಬೇಕು. ಹೀಗಾಗಿ ಸಮಕಾಲೀನ ಒಂದು ವೇದಿಕೆಯಿಂದ ಅದರ ಮೇಲೆ ಕಾಮೆಂಟ್ ಮಾಡೋದಂತೂ ತಪ್ಪುದಿಲ್ಲ. ನಾನು ನಾನಾಗಿರೋದ್ರಿಂದ 1991 ಜೀವಂತವಾಗಿರೋದ್ರಿಂದ ಇಲ್ಲಿಯ ಸಮಸ್ಯೆಗಳು ನನ್ನನ್ನ ಪ್ರಚೋದನೆ ಮಾಡಿದಾಗ ಮಾತ್ರ ಕೆಲವೊಂದು ಕಥೆಗಳು ಕ್ರಿಯೆಗಳು ನನಗವು ಇದರ ಮೇಲೆ ನಾಟಕ ಬರೀಬೇಕು ಅಂತ ಅನಿಸ್ತದೆ, ಅದ್ರ ನಾಟಕ ಮಾಡಬೇಕು ಅಂತ ಅನಿಸ್ತದೆ. ಅಂದಾಗ ಸಮಕಾಲೀನತೆ ಅದರೊಳಗೆ ಬರೋದು ತಪ್ಪಿಸ್ಕೊಳ್ಳಿಕ್ ಆಗುದಿಲ್ಲ ಅಂತ ಅನ್ಸುತ್ತೆ. ತಲೆದಂಡದಲ್ಲಿ ಅಂತೂ ಇದನ್ನ ನಾನು ನನಗೆ ಬರೀಬೇಕು ಅಂತ ಅನಿಸಿದ್ದು ಎಮರ್ಜೆನ್ಸಿ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಆರಂಭವಾದ ಆ ನಾಟಕ 15 ನನ್ನ ತಲೆಯಲ್ಲಿತ್ತು. ಅದು ಪೂರ್ಣಗೊಳ್ಳಬೇಕಾಗಿದ್ರೆ ಕಳೆದ ವರ್ಷ ಒಂದ್ ಕಡೆಗೆ ಮಂಡಲ್ ಕಮಿಷನ್ ಗದ್ದಲ, ಇನ್ನೊಂದ್ ಕಡೆಗೆ ಮಂದಿರ್ ಮಸ್ಜಿದ್ ಗದ್ದಲ. ಆಗ ನನಗನ್ನಿಸ್ತದೆ ಇವೆಲ್ಲ ಆ ನಾಟಕವನ್ನ ರೂಪಿಸಿದ್ರೆ ಅದ್ರೊಳಗೇನು ಆಶ್ಚರ್ಯ ಇಲ್ಲ.
1: ಆಮೇಲೆ ಈ ಉತ್ತರದ ಮೇಲೆ ಇನ್ನೊಂದು ಪ್ರಶ್ನೆ ಹೇಳ್ತದೆ. ಈಗ ನಾವು ಐತಿಹಾಸಿಕ ವಸ್ತುವನ್ನ ಈ ರೀತಿ ವರ್ತಮಾನದ ಸಂದರ್ಭಕ್ಕೆ ಹೊಂದಿಸಿ ಬರುವಂತಹದ್ದು ಒಂದು ಪ್ರವೃತ್ತಿ ಇದೆಯಲ್ಲ, ಇದು ಬಹುಶಃ ಇತಿಹಾಸಕ್ಕೆ ಒಂದು ರೀತಿಯಲ್ಲಿ ಅಪಚಾರ ಅನ್ನೋ ಅರ್ಥದಲ್ಲೆಲ್ಲ ಅದನ್ನ ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡುವಂತಹ ಒಂದು ಸಾಧ್ಯತೆ ಇರ್ತದಲ್ಲ. ಇದಕ್ಕೆ
2: ಇಂಟರ್ಪ್ರಿಟೇಷನ್ ಇಲ್ಲದೆ ಇತಿಹಾಸ ಇಲ್ಲೇ ಇಲ್ಲ. ವಸ್ತುನಿಷ್ಠವಾದ ಇತಿಹಾಸ ಅಂತ ಯಾರು ಯಾವ ಇತಿಹಾಸಕಾರನೂ ನಂಬುವುದಿಲ್ಲ. ಇತಿಹಾಸಕಾರರನ್ನೇ ಕೇಳಿದ್ರೆ ಇವತ್ತಿನ ಇತಿಹಾಸಕಾರ ಹೇಳಿದ್ದು ನಿನ್ನೆ ಇತಿಹಾಸಕಾರನ ವಿರುದ್ಧ ಇರಬಹುದು, ನಾಳೆ ಇತಿಹಾಸಕಾರ ಇನ್ನೊಂದ್ ತರ ಇಂಟರ್ಪ್ರಿಟೇಷನ್ ಇರ್ತಾನೆ. ಹೊಸ ಹೊಸ ಥಿಯರೀಸ್ ಬರ್ತವೆ, ಹೊಸ ಹೊಸ ತಾತ್ವಿಕ ನಿಲುವುಗಳು ಬರ್ತವೆ. ಆದ್ರಿಂದ ಇತಿಹಾಸ ಅನ್ನೋದು ಒಂದು ವಸ್ತುನಿಷ್ಠವಾದ ಯಾವುದೋ ಒಂದು ಸಂಗತಿ ಅನ್ನೋ ಈ ನಿಲುವೇ ತಪ್ಪು. ಇದು ಮೊದಲನೇದು. ಎರಡನೇದು, ನಾ ಮೊದಲೇ ಹೇಳಿದ ಹಾಗೆ ಯಾವುದೇ ವಸ್ತುನ ಹತ್ರ ನೋಡಿದ್ರು ಅದು ನಮ್ಮ ಸಾಂಸ್ಕೃತಿಕ ಸಂದರ್ಭದಿಂದ ಅದನ್ನು ಅರ್ಥೈಸೋದು ಇದು ಅನಿವಾರ್ಯ. ಅದು
1: ಇದನ್ನು ಬಿಟ್ಟು ಅಂದ್ರೆ ನೀವು ಇವೆಲ್ಲ ಯಯಾತಿ ಆಗಲಿ, ತೊಗಲಕ್ಕಾಗಲಿ, ಆಮೇಲೆ ತಲೆದಂಡ ಆಗಲಿ,

0: ಇವೆಲ್ಲ ನಾಟಕಗಳನ್ನು ನೋಡಿ ನೀವು ಹೆಚ್ಚಾಗಿ ಐತಿಹಾಸಿಕ ಅಥವಾ ಪೌರಾಣಿಕ ವಸ್ತುಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅವುಗಳನ್ನು ವರ್ತಮಾನದ ಸ್ಥಿತಿನಲ್ಲಿನೇ ಹೇಳಿದಿರಿ. ಆದರೆ ಇದನ್ನು ಬಿಟ್ಟು ವರ್ತಮಾನದ ಸಮಸ್ಯೆಗಳನ್ನೇ ನೇರವಾಗಿ ಹೇಳುವಂತ ನಾಟಕಗಳನ್ನು ನೀವು ಇನ್ನೂ ಬರೆದಿಲ್ಲ.
1: ನನಗೆ ಅನವಶ್ಯಕ ಅನಿಸ್ತದೆ. ಒಂದು ಅಂತಂದ್ರೆ ನನಗೆ ಇವತ್ತಿನ ವಾಸ್ತವವಾದಿ ಸಂಪ್ರದಾಯ ಏನಿದೆ ಅದರೊಳಗೆ ವರ್ತಮಾನದ ಸಮಸ್ಯೆಗಳನ್ನು ಬರೆಯೋದು ಯಾವುದೋ ಒಂದು, ಅದು ಬಹಳ ಬೋರಿಂಗ್ ಅಂತ. ಆ ಫಾರ್ಮೇ ಬಹಳ ನೋಡಿದ್ರೆ ಬೋರ್ ಆಗ್ತದೆ. ಒಂದು ಯಾವುದೋ ಒಂದು ಮನೆಯ ಪಡಸಾಲೆಯಲ್ಲಿ ಕೂತು ನಾಲ್ಕು ಜನ ಒಂದು ಸೋಫಾ ಇಟ್ಟು ಇತ್ತಲಾಗಿ ಒಂದು ಕುರ್ಚಿ ಇತ್ತಲಾಗಿ ಒಂದು ಕುರ್ಚಿ ಇಟ್ಟು ಅಸ್ಪೃಶ್ಯತೆಯ ಬಗ್ಗೆನೋ ಸ್ತ್ರೀ ಪ್ರಶ್ನೆಯ ಬಗ್ಗೆನೋ ಮಾತಾಡೋ ಆ ಸಂಪ್ರದಾಯನೇ ನನಗದು ಒಂಥರ ಅಸಹ್ಯ ಆಗಿಬಿಟ್ಟಿದೆ, ನನಗೆ ನೋಡ್ಲಿಕ್ಕೂ ಆಗೋಲ್ಲ. ಆದ್ದರಿಂದ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಬರೀಬೇಕಾಗಿದ್ರೆ ಯಾವುದಾದ್ರೂ ಒಂದು ಹೊಸ ಫಾರ್ಮ್ ಒಂದು ಕ್ರಿಯೇಟ್ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಸಮಕಾಲೀನ ಜೀವನದ ಬಗ್ಗೆ ಬರೀಬೇಕಾದ್ರೂ ಅದನ್ನು ವಾಸ್ತವಿಕತೆಯ ಸ್ಟೇಟ್ ಜಾಕೆಟ್ನಲ್ಲಿ ಹಾಕಿ ಬರೀಬೇಕು ಅಂತಿಲ್ಲ. ಆದರೆ ಆ ಹಿನ್ನೆಲೆ ಬಿಟ್ಟರೆ ಬೇರೆ ಫಾರ್ಮ್ ನನಗಿನ್ನೂ ಸಿಕ್ಕಿಲ್ಲ, ಸಿಕ್ಕರೆ ಬರೀತೀನಿ ಅಷ್ಟೇ.
0: ನಮ್ಮಲ್ಲಿ ಜನಪದ ರಂಗಭೂಮಿ, ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಈ ರೀತಿ ಮೂರನ್ನು ಪ್ರತ್ಯೇಕವಾಗಿ ಕಾಣುವಂತಹ ಒಂದು ಪರಂಪರೆಯನ್ನು ಬೆಳಕೊಂಡು ಬಂದಿದೆ. ಈ ಮೂರನ್ನು ಪ್ರತ್ಯೇಕೀಕರಣಗೊಳಿಸುವಂತಹ ಒಂದು ಮೇನ್ ಎಲಿಮೆಂಟ್ ಯಾವ್ದಂತೀರಿ ನಿಮ್ಮ ದೃಷ್ಟಿ?
1: ಹವ್ಯಾಸಿ ರಂಗಭೂಮಿನ ಬೇರೆಯಾಗಿ ಕಾಣಬೇಕು, ಕಾಣದೇ ಉಪಾಯ ಇಲ್ಲ. ಯಾಕಂತಂದ್ರೆ ವೃತ್ತಿ ಯಾವಾಗ ಆಗ್ತದೆ, ಆ ವೃತ್ತಿ ಮಾಡೋದ್ರಿಂದ

0: ಅಂತಿಲ್ಲ. ಆದ್ರೆ ಆ ಹಿನ್ನೆಲೆ ಬಿಟ್ಟರೆ ಬೇರೆ ಫಾರ್ಮ್ ನನಗಿನ್ನು ಸಿಕ್ಕಿಲ್ಲ, ಸಿಕ್ಕರೆ ಬರೀತೀನಿ ಅಷ್ಟೇ.
1: ನಮ್ಮಲ್ಲಿ ಜನಪದ ರಂಗಭೂಮಿ, ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಈ ರೀತಿ ಮೂರನ್ನು ಪ್ರತ್ಯೇಕವಾಗಿ ಕಾಣುವಂತಹ ಒಂದು ಪರಂಪರೆಯನ್ನು ಬೆಳ್ಕೊಂಡು ಬಂದಿದೆ. ಈ ಮೂರನ್ನು ಪ್ರತ್ಯೇಕೀಕರಣಗೊಳಿಸುವಂತಹ ಒಂದು ಮೇನ್ ಎಲಿಮೆಂಟ್ ಯಾವ್ದಂತೀರಿ ನಿಮ್ಮ ದೃಷ್ಟಿ?
0: ಹವ್ಯಾಸಿ ರಂಗಭೂಮಿನ ಬೇರೆಯಾಗಿ ಕಾಣಬೇಕು, ಕಾಣದೇ ಉಪಾಯ ಇಲ್ಲ. ಯಾಕಂತಂದ್ರೆ ವೃತ್ತಿ ಯಾವಾಗ್ತದೆ, ಆ ವೃತ್ತಿ ಮಾಡೋದ್ರಿಂದ ನಿಮ್ ಹೊಟ್ಟೆ ಹೊರ್ಕೊಳ್ಳೋದು ಸಾಧ್ಯ ಇದ್ರೆ, ನಿಮ್ ಉಪಜೀವಿಕೆ ಮಾಡೋದು ಸಾಧ್ಯ ಇದ್ರೆ ಅದು ವೃತ್ತಿ, ಇಲ್ಲದ್ರೆ ಅದು ವೃತ್ತಿ ಅಲ್ಲ. ಹವ್ಯಾಸಿ ಅಂದ ಕೂಡಲೇ ಅದ್ರ ಅರ್ಥ ಏನು, ನಾವು ಬ್ಯಾಂಕ್ ನಲ್ಲೋ ಇನ್ಶೂರೆನ್ಸ್ ನಲ್ಲೋ ಇನ್ನೆಲ್ಲೋ ಕೆಲಸ ಮಾಡಿ ನಮ್ಮ ಮೂಜಿಗೆ ಒಂದು ವಿಲಾಸಕ್ಕೆ ಅಂತ ನಾಟಕ ಆಡೋದು, ಅದು ಹವ್ಯಾಸಿ. ಆದ್ರಿಂದ ಹವ್ಯಾಸಿ ರಂಗಭೂಮಿ ಮತ್ತು ವೃತ್ತಿ ರಂಗಭೂಮಿ ಯಾವ್ದು ಇದನ್ನ ಒಂದುಗೂಡಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇನ್ನು ವೃತ್ತಿ ರಂಗಭೂಮಿಯಲ್ಲಿ ಜಾನಪದ ರಂಗಭೂಮಿ ಮತ್ತೆ ವೃತ್ತಿ ರಂಗಭೂಮಿ ಅನ್ನೋ ಭೇದ ಇರಬೇಕೋ ಇಲ್ಲೋ ಅನ್ನೋದು ಒಂದು ಮುಖ್ಯವಾದ ಅಂಶ. ಐತಿಹಾಸಿಕವಾಗಿ ಖಂಡಿತವಾಗಿ ಭೇದ ಇದೆ. ಯಾಕಂತಂದ್ರೆ ಕನ್ನಡದ ವೃತ್ತಿ ರಂಗಭೂಮಿ ಇದು ಮಹಾರಾಷ್ಟ್ರದ ವೃತ್ತಿ ರಂಗಭೂಮಿಯ ಪರಿಣಾಮ ಹುಟ್ಟಿಕೊಂಡದ್ದು, ಅದು ಪಾರ್ಸಿ ರಂಗಭೂಮಿಯ ಪರಿಣಾಮ ಹುಟ್ಟಿದ್ದು, ಅದು ಇಂಗ್ಲಿಷ್ ರಂಗಭೂಮಿಯ ಪರಿಣಾಮ ಹುಟ್ಟಿದ್ದು ಅಂದ್ರೆ 19ನೇ ಶತಮಾನದಲ್ಲಿ. ಹೀಗಾಗಿ ರಂಗಭೂಮಿಗೆ ಚೌಕಟ್ಟು ಹಾಕಿ, ಅಥವಾ ನನಗೆ ಗೊತ್ತದೆ ನಾನು ಸಣ್ಣವಿರ್ತ ನನ್ನ ತಂದೆಯವರು ಶಿರಸಿಯಲ್ಲಿ ಡಾಕ್ಟರ್ ಆಗಿದ್ರು, ಆವಾಗ ನಾವು ಕಂಪನಿ ನಾಟಕಗಳನ್ನು ನೋಡ್ಲಿಕ್ಕೆ ಊರಿನ ಶಿಕ್ಷಕರು ಲಾಯರು ತಾವು ಯಾರು ಮಧ್ಯಮ ವರ್ಗದವರು ಅಥವಾ ಸುಶಿಕ್ಷಿತರು ಬಿಳಿಛಾಯಿ ಮಂದಿ ಅಂತ ಯಾರು ತಿಳ್ಕೊತಾರೋ ಅವರೆಲ್ಲ ಕಂಪನಿ ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ರು. ಆದ್ರೆ ಯಕ್ಷಗಾನ ನೋಡ್ಲಿಕ್ಕೆ ನಮ್ಮ ಮನೆ ಆಳ ಮಕ್ಕಳ ಸಂಖ್ಯೆ ಕಳಿಸ್ತಿದ್ರು. ನನಗನ್ನಿಸ್ತದೆ ಇದು ನಿಜವಾದ ಒಂದು ಅರ್ಥಪೂರ್ಣವಾದ ಪ್ರವೃತ್ತಿಯನ್ನು ತೋರಿಸ್ತದೆ. ಯಾಕಂತಂದ್ರೆ ವೃತ್ತಿ ರಂಗಭೂಮಿ ಮೇನ್ಲಿ ಬೆಳೆದದ್ದು, ಮುಖ್ಯವಾಗಿ ಬೆಳೆದದ್ದು ಉಳಿದದ್ದು ನಗರಗಳಲ್ಲಿ, ಊರುಗಳ ಹಳ್ಳಿಗಳಲ್ಲ. ಯಾಕಂದ್ರೆ ಹಳ್ಳಿಗಳಲ್ಲಿ ಹೋಗಿ ನಾಟಕ ಆಡೋದು ಅವ್ರಿಗೆ ಪೂರೈಸಿದ್ದು ಸಾಧ್ಯವೂ ಇಲ್ಲ, ಎಕನಾಮಿಕ್ಸ್ ಸಹ ಇವತ್ತಿಗೂ ಸಾಧ್ಯ ಇಲ್ಲ. ಆದ್ರೆ ಜನಪದ ರಂಗಭೂಮಿ ಆ ಜೀವನದ ಜಾನಪದ ಜೀವನದಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಇವತ್ತು ಸುಗ್ಗಿ ಆದ್ಮೇಲೆ ನಾಳೆ ಕುಣಿಯೋದು ಇನ್ನೇನು ಆ ಪರಿಸರದಲ್ಲಿ ಬಂದ
1: ಹಳ್ಳಿಗಳೇ.
0: ಆದ್ರಿಂದ ಆ ಭೇದನೂ ನಾವು ಒಪ್ಕೊಳ್ಳಿಕ್ಕೆ ಬೇಕು. ಯಾಕಂತಂದ್ರೆ ನನಗನ್ನಿಸ್ತದೆ ಯಾವುದೇ ದೃಷ್ಟಿಯಿಂದ ಅವೆರಡನ್ನ ಒಂದುಗೂಡಿಸ್ಲಿಕ್ಕೆ ಆಗುದಿಲ್ಲ.
1: ಆಮೇಲೆ ಈ ರೀತಿ ಪ್ರತ್ಯೇಕೀಕರಣ ಇದೆಯಲ್ಲ, ಇದು ಎಲ್ಲರಿಗೂ ತಲುಪಬಹುದಾದಂತ ನಾಟಕ ರಂಗವನ್ನ ಅದರದೇ ಆದಂತ ಕ್ರಿಯಾ ಕ್ಷೇತ್ರದೊಳಗೆ ಜನರನ್ನು ಕೂಡ ಅಂದ್ರೆ ಅದರಲ್ಲಿ ತೊಡಗುವ ಜನರನ್ನು ಕೂಡ ಹಿಂಗ ಪ್ರತ್ಯೇಕ ಪ್ರತ್ಯೇಕ ಮಾಡ್ತದಲ್ಲ. ಇದರಿಂದ
0: ಸಾಂಸ್ಕೃತಿಕ ಸಂದರ್ಭನೇ ಹಂಗದ, ಹಳ್ಳಿ ಜನ ಬೇರೆ, ಊರು ಜನ ಬೇರೆ, ನಮ್ಮ ಇದು ಬೇರೆ. ಒಂದ್ ಮಾತಾದ್ರೆ ಹೇಳ್ಬೇಕು, ವೃತ್ತಿ ರಂಗಭೂಮಿ ಅನ್ನೋದು ಕರ್ನಾಟಕದಲ್ಲಿ ಎಷ್ಟದ? ನನಗನ್ನಿಸ್ತದೆ ಉತ್ತರ ಕರ್ನಾಟಕದಲ್ಲಿ ಒಂದು 30-32 ಕಂಪನಿಗಳ ಇರ್ಬೇಕು. ಪಾಪ ಅವುಗಳ ಪರಿಸ್ಥಿತಿ ನೋಡ್ಲಾಸಲ್ಲ ಅಂದ್ರೆ ಅಷ್ಟು ಆರ್ಥಿಕವಾಗಿ ಇಲ್ಲಿಂದ ಫಿಲ್ಮ್ ಇನ್ ಸ್ಟಾರ್ಸ್ ಅನ್ನೆಲ್ಲ ಕರೆದು ಒಂಥರ ಕ್ಯಾಬರೆ ಮಾಡ್ದಂಗ್ ಮಾಡಿ ಅವ್ರು ಉಳ್ಕೋಬೇಕಾಗ್ತದೆ. ಅದು ನಿಜವಾಗ್ಲಿ ಕನಿಕರ ತರುವಂತಹ ಪರಿಸ್ಥಿತಿ. ಜಾನಪದ ರಂಗಭೂಮಿ ಹಲವು ಕಡೆ ಸಮೃದ್ಧವಾಗಿ ಬೆಳೀತಾ ಇದೆ, ಅದಕ್ಕೆ ನನಗನ್ನಿಸ್ತದೆ ಇದು ಸಾಕಷ್ಟು ಉತ್ತೇಜನನೂ ದೊರೆತದೆ. ಯಕ್ಷಗಾನ ಕಮರ್ಷಿಯಲ್ ಆಗಿ 1,000-2,000 ಜನ ನೋಡ್ತಾರೆ. ಏನು ಹೇಳೋ ಉದ್ದೇಶ ಏನು ಅಂತಂದ್ರೆ, ನಿಜವಾಗಿ ಬೆಂಗಳೂರಿನಂತಹ ಊರಿನಲ್ಲಿ ರಂಗಭೂಮಿ ಇಲ್ಲ. ನಮ್ಮ ನಗರಗಳಲ್ಲಿ, ಕರ್ನಾಟಕದಲ್ಲಿ ವ್ಯಾವಸಾಯಿಕ ರಂಗಭೂಮಿ ಅಂತ ಏನಾದ್ರೂ ನಗರದ ಸಂದರ್ಭದಲ್ಲಿ ಮಾತಾಡಬೇಕಾದ್ರೆ ಇದು ನಾವು ನಮ್ಮನ್ನ ಮೋಸ ಮಾಡ್ಕೊತೀವಿ. ಕೆಲವರು ನೀನಾಸಂನಂತವರು, ಕೆವಿ ಸುಬ್ಬಣ್ಣಂತವರು ತಿರುಗಾಟ ಮಾಡಿ ಇನ್ನೂ ಒಂಥರ ನಾಟಕಗಳನ್ನು ಬೇರೆ ಬೇರೆ ಕಡೆ ತಗೊಂಡು ಹೋಗಿ ಆಡೋ ಒಂದು ಬಹಳ ಅಪೂರ್ವವಾದ ಇದನ್ನ ಪ್ರಯತ್ನ ಮಾಡಿದ್ದಾರೆ. ಕಾರಂತರು ಅದನ್ನ ರಂಗಾಯಣದಿಂದ ಮಾಡ್ತೀನಿ ಅಂತಂತಾರೆ, ಮುಂದಿನ ವರ್ಷ ಮಾಡಬಹುದು. ಅದು ನಿಜವಾದ ನನಗನ್ನಿಸ್ತದೆ ವ್ಯಾವಸಾಯಿಕ ರಂಗಭೂಮಿ. ಯಾರೋ 6 ತಿಂಗಳಿಗೆ ಒಮ್ಮೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ಆಡಿದ್ರು, ಅದನ್ನ ನೋಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಅದು ಕನ್ನಡ ರಂಗಭೂಮಿ ಅಂತ ಅನ್ನೋದು ರಂಗಭೂಮಿಯ ಬಡತನಕ್ಕೆ ಸಾಕ್ಷಿ ಹೊರತು ಅದು ರಂಗಭೂಮಿ ಅಂತ ಅನ್ಸೋದಿಲ್ಲ.
1: ಈ ಮೂರು ಬಗೆಯ ನಾಟಕಗಳನ್ನ ಒಂದು ರೀತಿ ಏಕತ್ರಗೊಳಿಸುವಂತಹ ಸಾಧ್ಯತೆ ಏನಾದರೂ ಕಾಣಿಸಿದೆ? ಈ ಉದಾಹರಣೆಗೆ ಕೆ ವಿ ಸುಬ್ಬಣ್ಣನವರು ಆಮೇಲೆ ಕಾರಂತರು ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ, ಈ ಹಿನ್ನೆಲೆಯೊಳಗೆ ಇನ್ನೂ ಏನಾದರೂ ಅದಕ್ಕೆ ಆಡ್ ಮಾಡಿ ಈ ಮೂರನ್ನು ಒಂದು ರೀತಿ ಸಮನ್ವಯಗೊಳಿಸುವ ಸಾಧ್ಯತೆಗಳು?
0: ಸಾಧ್ಯತೆ ಏನ ನಮ್ಮಲ್ಲಿ ಏನ್ ಬೇಕು ಅಂತಂದ್ರೆ, ಈಗ ನಾಟಕಕ್ಕೆ ಬರೋರೆಲ್ಲ ಕ್ರಿಯಾಶೀಲ ಜನ, ಸೃಷ್ಟಿಶೀಲ ಜನ, ಟ್ಯಾಲೆಂಟೆಡ್ ಆಕ್ಟರ್ಸ್. ಇವರು ನಿಜವಾಗಿ ಏನ್ ಬೇಕು ಅಂತಂದ್ರೆ ಮ್ಯಾನೇಜರಿಯಲ್ ಬುದ್ಧಿ ಇರೋರ್ಬೇಕು. ಹಣ ಹೇಗೆ ಯೂಸ್ ಮಾಡ್ಕೋಬೇಕು, ಅದನ್ನ ಹೇಗೆ ಬಳಸ್ಕೋಬೇಕು, ಹೇಗೆ ಅದನ್ನ ಇನ್ವೆಸ್ಟ್ ಮಾಡ್ಬೇಕು, ಕಮರ್ಷಿಯಲ್ ಆಗಿ ನೋಡೋರೇ ಬೇಕು. ಯಾಕಂದ್ರೆ ಕಂಪನಿ ನಾಟಕಗಳಲ್ಲಿ ಆ ಒಂದು ಶಕ್ತಿ ಇದ್ದು ಹೊರತು ಕಂಪನಿ ನಾಟಕಗಳು ಉಳಿತಿಲ್ಲ. ಈ ಗುಬ್ಬಿ ವೀರಣ್ಣ ಅವ್ರ ಚರಿತ್ರೆ ನೋಡಿದ್ರೆ ಅವ್ರು ಎಷ್ಟು ದೊಡ್ಡ ಕಲಾಕಾರರಿದ್ರು, ಅಷ್ಟೇ
1: ವ್ಯಾವಹಾರಿಕವಾಗಿ
0: ಹೇಗೆ ನಡೆಸ್ಕೋಬೇಕು, ಯಾವ ಎಷ್ಟು ಖರ್ಚು ಮಾಡಬೇಕು, ಯಾವ ತರದ ಡ್ರೆಸ್ ಬೇಕು, ಕಾಸ್ಟ್ಯೂಮ್ ಬೇಕು, ಅದು ಆ ರೊಕ್ಕ ಎಲ್ಲೆಂದು ತರಬೇಕು, ಎಲ್ಲಿ ಅದನ್ನೆಲ್ಲ ವಿಚಾರ ಮಾಡೋ ಶಕ್ತಿ ಇದ್ದ ವ್ಯಕ್ತಿ. ಆದ್ರಿಂದ ಅವ್ರು ಅಷ್ಟು ಯಶಸ್ವಿ ಆದ್ರು, ಸುಮಾರು 80 ವರ್ಷಗಳ ಕಾಲ ಕಂಪನಿ ನಡೆಸ್ಕೊಂಡು ಬಂದ್ರು. ಅದು ನನಗನ್ನಿಸ್ತದೆ ಇಂದು ರಂಗಭೂಮಿಯಲ್ಲಿ ನಾವೆಲ್ಲ ರೊಕ್ಕದ ಅರ್ಥ ಆಗದಿದ್ದವರು ಬರೀ ಹುರುಪಿಗೆ ಹೋಗಿ ಸೇರ್ಕು, ಅದಿರೋ ತನಕ ರಂಗಭೂಮಿ ಬೆಳೆಯೋದು ಸಾಧ್ಯ
1: ಇಷ್ಟೆಲ್ಲ ಆಯ್ತಲ್ಲ. ಈ ನಾಟಕವನ್ನ ಹಿಡಿದು ನಡೆಸುವಂತಹ ಒಂದು ಮೂಲ ಸೂತ್ರ ಅಂದ್ರೆ ನಾಟಕದ ಯಶಸ್ಸಿನ ಗುಟ್ಟು ಎಲ್ಲಿರ್ತದೆ ನಿಮ್ಮ ಪ್ರಕಾರ?
0: ಒಂದು ನಾಟಕ ಯಶಸ್ವಿ ಆದ್ರೆ ಅದು ಸುಶಿಕ್ಷಿತರಾಗಿ ಬರೆದದ್ದು, ಅಶಿಕ್ಷಿತರಾಗಿ ಬರೆದದ್ದು, ಈ ಯಾವ ಪ್ರಮೇಯಗಳು ಈಗಬಾರದು. ನಾಟಕ ಯಶಸ್ವಿ ಆದ್ರೆ 100 ಜನ ಇರಲಿ, 1,000 ಜನ ಇರಲಿ, ಅದು ಯಶಸ್ವಿ ಆಗ. ಯಾಕಂತಂದ್ರೆ ಒಮ್ಮೆ ಒಂದು ಪ್ರೇಕ್ಷಾಗೃಹದಲ್ಲಿ ಒಬ್ಬ ಪ್ರೇಕ್ಷಕ ಬಂದು ಕೂತ ಅಂತಂದಾಗ ನಾನು ಎಂ ಎ ಮಾಡಿದ್ದೀನಿ, ಬಿ ಎ ಮಾಡಿದ್ದೀನಿ ಎಲ್ಲ ಮರ್ತು ಹೋಗ್ತಾನೆ. ಇದು ಇದು ಏನು ಇವ ಆನಂದವರ್ಧನ, ಅಭಿನವ ಗುಪ್ತ ಎಲ್ಲ ಹೇಳಿದ ಮಾತ್ರ ಸಾಧಾರಣೀಕರಣ ಆಗ್ತದೆ. ಹಾಗಾಗಬೇಕು, ಅದಾದಾಗ ಮಾತ್ರ
2: ಅದಕ್ಕೆ ನಾವು ಈ ಸುಶಿಕ್ಷಿತ ರಂಗಭೂಮಿ ಅಶಿಕ್ಷಿತರ ಅಶಿಕ್ಷಿತರಿಗೆ ಟೇಸ್ಟ್ ಇರುವುದಿಲ್ಲ ಇನ್ಯಾರಿಗೂ ಇರುವುದಿಲ್ಲ ಅಂತಂದಾಗ ಹಾಸ್ಯಾಸ್ಪದ ಅಂತ ಅನಿಸ್ತದೆ. ಯಾಕಂದ್ರೆ ಶೇಕ್ಸ್ಪಿಯರ್ನಂತವ್ರು ಯಾರಿಗಾಗಿ ಬರೆದ್ರು? ಕಾದಂಬರಿಗಳಲ್ಲಿ ಅಥವಾ ಪುಸ್ತಕೀಯ ಶಾಸ್ತ್ರಗಳಲ್ಲಿ ಇದು ಉಚ್ಚ ಮಟ್ಟದ ಕಾದಂಬರಿ, ಇದು ಹೆಣ್ಣುಮಕ್ಕಳಿಗಾಗಿ ಬರೆದ ಕಾದಂಬರಿ, ಇದು ಮಧ್ಯಮ ಮಟ್ಟದ ಕಾದಂಬರಿ, ಇದು ಪತ್ತೆದಾರಿ ಕಾದಂಬರಿ, ಇದು ಹುಡುಗರಿಗಾಗಿ ಬರೆದ, ಈ ತರಹದ ಇದು ಸಾಧ್ಯ. ಆದ್ರೆ ನಾಟಕದಲ್ಲಿ ನಾಟಕ ಯಶಸ್ವಿ ಆಗಬೇಕು, ಇಲ್ಲದ್ರೆ ಆಗಲಿ.

0: ಇಲ್ಲ ಅಷ್ಟೇ. ಅಂದ್ರೆ ಪ್ರೇಕ್ಷಕನ ದೃಷ್ಟಿಯಲ್ಲಿ ಬಹಳ ಮತ್ತೆ ಎಲ್ಲ ಪ್ರೇಕ್ಷಕ ಅದರೊಳಗೆ ಗ್ರೇಡೇಷನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ.
1: ಇನ್ನು ರೇಡಿಯೋ ನಾಟಕಕ್ಕೆ ಸಂಬಂಧಪಟ್ಟಿದ ಒಂದು ಪ್ರಶ್ನೆ, ಈ ರಂಗ ಸಜ್ಜಿಕೆ ಆಗ್ಲಿ, ಪ್ರಸಾದನ, ಹಾವಭಾವ, ನಟನೆ, ಇವು ಯಾವ ಇಲ್ಲದೇನೆ ಕೇವಲ ತನ್ನ ಶಬ್ದ ಮಾಧ್ಯಮದ ಮೂಲಕ ಜನರನ್ನ ತಲುಪದಲ್ಲ ರೇಡಿಯೋ ಮಾಧ್ಯಮದ ಮೂಲಕ. ಈ ರೇಡಿಯೋ ನಾಟಕಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ರೇಡಿಯೋ ನಾಟಕಗಳು ಒಂದು ದೊಡ್ಡ ಕೊಡುಗೆ, ಬಹಳ ದೊಡ್ಡ ಕೊಡುಗೆ ಅಂತಂದ್ರೆ ಶಬ್ದವನ್ನ ಹಾಗೆ ಯೂಸ್ ಮಾಡ್ಕೊಂಡು. ಶಬ್ದ ಅಂತಂದಾಗ ನಮ್ಮ ಸಮಾಧ ಅನ್ನೋದಿಲ್ಲ, ಅದರ ಜೊತೆಗೆ ಯಾವ ಇಫೆಕ್ಟ್ಸ್ ಸಂಗೀತ ಹೇಗೆ ಬಳಸ್ಕೋಬೇಕು ಅಥವಾ ಬೇರೆ ಬೇರೆ ತರದ ಇಫೆಕ್ಟ್ಸ್ ಅನ್ನ ಹೇಗೆ ಯೂಸ್ ಬೇಕು, ಒಂದು ಮಳೆ ಬಂತು, ಒಂದು ಗಾಳಿ ಬಂತು, ಅದನ್ನ ಅಮೆರಿಕನಲ್ಲಿ ಹಾಲಿವುಡ್ ನಲ್ಲಿ ಬಹಳ ಸರ್ವಶ್ರೇಷ್ಠ ಚಿತ್ರಪಟ ಅಂತಂದ್ಕೊಂಡ ಚಿತ್ರಪಟ ಅಂತಂದ್ರೆ ಸಿಟಿಜನ್ ಕೇನ್. ಅದನ್ನ ಮಾಡಿರೋ ವ್ಯಕ್ತಿ ಆರ್ಸನ್ ವೆಲ್ಸ್, ಅವ್ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಇದ್ದಾಗ ಅದನ್ನ ಮಾಡಿದ. ಅದ್ರ ಮೊದಲು ಅವ್ನು ರೇಡಿಯೋದಲ್ಲಿದ್ದ. ಈಗ ಅದು ಸಿಟಿಜನ್ ಕೇನ್ ನೋಡಿದಾಗ ಅವನ ಹತ್ರ ರೊಕ್ಕ ಇಲ್ದಿದ್ರು ಕೆಲವು ಸರ್ತಿ ಕೇವಲ ಸೌಂಡ್ ಯೂಸ್ ಮಾಡಿ ಅವನು ಸೀನ್ ಮಾಡೋದು ನೋಡಿದ್ರೆ ಅದ್ಭುತ ಅನ್ಸಿಬಿಡ್ತ. ಮತ್ತೆ ಆ ಒಂದು ಪ್ರಜ್ಞೆ ನಮ್ಮಲ್ಲಿ ಬಂದೇ ಇಲ್ಲ, ನಮ್ಮ ಚಿತ್ರಪಟಗಳಿಗೂ ಬಂದಿಲ್ಲ. ನಮ್ಮ ಚಿತ್ರಪಟಗಳಲ್ಲಂತೂ ಸೌಂಡ್ ಬಹಳ ಕೆಟ್ಟದಾಗಿರ್ತದೆ. ನನಗನ್ನಿಸ್ತದೆ ಈ ರೇಡಿಯೋ ಮಾಧ್ಯಮವನ್ನ ನಾವು ನಿಜವಾಗಿ ಅರ್ಥ ಮಾಡ್ಕೊಂಡು, ಜಾನ್ ಫೋರ್ಡ್ ಇದ್ರ ಬಗ್ಗೆ ಒಂದು ಬಹಳ ಮಹತ್ವದ ಬಹಳ ಸುಪ್ರಸಿದ್ಧವಾದ ಒಂದು ದೃಶ್ಯ ಬರ್ತದೆ. ಇಬ್ರು ಬೆಟ್ಟ ತುದಿ ಮೇಲೆ ನಿಂತಿರ್ತಾರೆ, ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಕೆಳಗೆ ಒಂದು ಬಾಟ್ಲಿ ಬಿದ್ದಿರ್ತದೆ, ಒಬ್ಬ ಆ ಬಾಟ್ಲಿನ ಒದಿತಾನೆ ಬೆಟ್ಟ ತುದಿ ಮೇಲೆ. ಸುಮಾರು ಹೊತ್ತಾದ್ಮೇಲೆ ಅವ್ರು ಮಾತಾಡ್ತಾ ಇದ್ರು, ದೂರದಲ್ಲಿ ಟನ್ ಅಂತ ಬಾಟ್ಲಿ ಒಡೆದ ಸಪ್ಪಳ ಬರ್ತದೆ. ಅದ್ರ ಮೇಲಿಂದ ಆ ಬೆಟ್ಟ ಎಷ್ಟು ಎತ್ತರ ಇತ್ತು ಅಂತ ನಮಗೊಂದು ಕಲ್ಪನಾ ಬರ್ತದೆ. ನನಗನ್ನಿಸ್ತದೆ ರೇಡಿಯೋ ನಾಟಕಗಳಿಂದ ಇದನ್ನ ನಾವು ನಿಜವಾಗಿ ಕಲ್ಕೋಬಹುದಾಗಿತ್ತು. ಇನ್ನಾದ್ರೂ ನಮ್ಮಲ್ಲಿ ಫೋಟೋಗ್ರಫಿ ಈಗ ಒಳ್ಳೇದಾಗಿದ್ದು, ಉಳಿದದ್ದು ಒಳ್ಳೇದಾಗಿದ್ರು ಶಬ್ದ ಇನ್ನೂ ಇಂಪ್ರೂವ್ ಆಗಿಲ್ಲ.
1: ಇನ್ನು ಈ ಕನ್ನಡ ನಾಟಕ ಸಾಹಿತ್ಯದ ಇತ್ತೀಚಿನ ಒಲವುಗಳು, ನಾಟಕ ಪ್ರಕಟಣೆ, ವಿಮರ್ಶೆ, ಹೊಸ ಹೊಸ ರಂಗ ಸಾಧ್ಯತೆಗಳ ಬಗ್ಗೆ ಏನಾದರೂ ನಿಮ್ಮ ಎರಡು ಮೂರು ಮಾತುಗಳನ್ನು ಹೇಳಿ.
0: ಒಂದು ಅಂತಂದ್ರೆ ಕನ್ನಡದಲ್ಲಿ ಹೊಸದಾಗಿ ನಾಟಕಕಾರರೇ ಬಂದಿಲ್ಲ, ಶಿವಪ್ರಸಾದ್ ಅಂತ ಒಂದಿಬ್ರು ಬಂದಿದ್ದಾರೆ. ಆದ್ರೆ ನಿಜವಾಗ್ಲೂ ಒಂದು 30 ವರ್ಷದಿಂದ ಏನು ಬಹಳ ನಾಟಕಗಳು ಬರಬಹುದು ಅಂತ ಅನಿಸ್ತಿತ್ತು. ಆ ಮಾನದಿಂದ ನಾಟಕಗಳು ಬರಲಿಲ್ಲ, ಒಳ್ಳೆ ನಾಟಕಗಳು ಬರಲಿಲ್ಲ. ಇನ್ನಾದ್ರೂ ನಾಟಕ ಬರೆಯೋರು ಯಾರು ಅಂತಂದ್ರೆ ತಿರುಗಿ ಮತ್ತೆ ಕಂಬಾರ ಮತ್ತೆ ಲಂಕೇಶ್ ಮತ್ತೆ ಚಂದ್ರಶೇಖರ್ ಕಾರ್ನಾಡ್, 30 ವರ್ಷದ ಹಿಂದಿನ ಜನನೇ ನೋಡಬೇಕಾಗ್ತದೆ. ಹೇಳಿದ್ರೆ ಶಿವಪ್ರಕಾಶ್ ಒಬ್ರು ಹೊಸದಾಗಿ ಬಂದವರಲ್ಲಿ ಸಮರ್ಥವಾಗಿ ಬರೀಬಲ್ಲರು, ಚೆನ್ನಾಗಿ ಬರೆದಿದ್ದಾರೆ. ಇನ್ನು ರಂಗಭೂಮಿಯಲ್ಲಿ ನೀನಾಸಂದವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ರಂಗಾಯಣ ಏನ್ ಮಾಡ್ತದೆ ನೋಡ್ಬೇಕು. ಆದ್ರೂ ಒಂದು ಕಂಪ್ಲೀಟ್ ಆಗಿ ವೃತ್ತಿ ರಂಗಭೂಮಿ ನಮ್ಮಲ್ಲಿ ಉಂಟಾಗಿಲ್ಲ. ವೃತ್ತಿ ರಂಗಭೂಮಿ ನಾ ಅಂದ ಹಾಗೆ ದಿನ ನಾಟಕಗಳ ಒಂದ್ ನಾಟಕ ಮಾಡಿದ್ರೆ ಅದ್ರದೊಂದು 40-50 ಪ್ರಯೋಗಗಳು ಒಂದ್ 2 ತಿಂಗಳು ಒಳಗ ಆಗ್ಬೇಕು. ಅಲ್ಲಿ ರೊಕ್ಕ ಮಾಡಬೇಕು, ಎಲ್ಲರಿಗೆ ಪಗಾರ ಕೊಡುವಂತ ಪರಿಸ್ಥಿತಿ ಬರಬೇಕು. ಇದು ನನಗನ್ನಿಸ್ತದೆ ಮುಖ್ಯತಃ ನಮ್ಮಲ್ಲಿ ಇಲ್ದಿರೋದು, ನಾ ಹೇಳಿದ್ನಿಲ್ಲ, ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಇಲ್ಲದ್ರಿಂದ. ಯಾಕಂತಂದ್ರೆ ಉಳಿದ ಕಡೆಗೆ ಕಲ್ಕತ್ತಾದಲ್ಲಿ ಆಗ್ಲಿ ಮುಂಬೈಯಲ್ಲಾಗ್ಲಿ ಇದಾಗ್ತಿರೋದನ್ನ ನಾವು ನೋಡ್ತೀವಿ, ಭಾರತದಲ್ಲಿ ನೋಡ್ತೀವಿ.
1: ನಿಮ್ಮ ಕ್ರಿಯಾಶೀಲ ಪ್ರವೃತ್ತಿಗೆ ಮಾನಸ ಅನ್ನೋದು ವಿಶಿಷ್ಟ ಅಭಿವ್ಯಕ್ತಿ ಆಗ್ತಾ ಇದೆ ಅನ್ನೋದು ಎಲ್ಲ ಗೊತ್ತಿರುವಂತಹ ವಿಷಯ. ಈ ಮೂಲಕ ನೀವು ಮಾಡಬಯಸಿದಂತ ಕೆಲಸ ಏನು?
0: ಇಲ್ಲ, ಅದು ದೂರದರ್ಶನಕ್ಕಾಗಿ ಒಂದು ಸೀರಿಯಲ್ ಮಾಡ್ತಾ ಇದ್ದೇನೆ. ನನಗೆ ಇಲ್ಲಿ ತನಕ ದೂರದರ್ಶನಕ್ಕೆ ಮಾಡಬೇಕು ಅಂತ ಮನಸ್ಸಿದ್ರು ಎಂದು ಯಾವ್ದಾರೆ ಹಾಗೆ ಒಂದು ಸೀರಿಯಲ್ ಮಾಡಿ ಸೋಪ್ ಆಪರನೋ ಏನೋ ಮಾಡಿ ಕತೆ ಹೇಳಿಬಿಡೋ, ಅದ್ರೊಳಗೆ ಏನೇನೋ
1: ಅರ್ಥ ಇಲ್ಲ,
0: ಅರ್ಥ ಆಸಕ್ತಿ ಇದ್ದಿದ್ದಿಲ್ಲ. ಇಲ್ಲಿ ಡಾಕ್ಟರ್ ಅಶೋಕ್ ಪೈ ಅಂತ ಮಾನಸ ಶಾಸ್ತ್ರಜ್ಞರಿದ್ದಾರೆ, ಅವರು ಕೊಟ್ಟ ಸಾಮಗ್ರಿಯನ್ನು ತಗೊಂಡು ಅದನ್ನು ತಗೊಂಡು ಜನರಿಗೆ ಮಾನಸಿಕ ರೋಗ ಅಂತಂದ್ರೇನು, ಮಾನಸಿಕ ಚಿಕಿತ್ಸೆ ಅಂತಂದ್ರೇನು, ಅದನ್ನ ಏನ್ ಮಾಡ್ಕು ಇತ್ಯಾದಿ ವಿಷಯಗಳ ಗೊತ್ತಾಗೋ ಹಾಗೆ ಒಂದು ಶೈಕ್ಷಣಿಕವಾದರೂ ನಾಟಕೀಯವಾದ ಒಂದು ಸೀರಿಯಲ್ ಮಾಡೋ ಸಾಧ್ಯತೆ ಇದೆ ಅಂತ ಅನ್ನಿಸ್ತು. ಅದು ಮಾಡ್ತಾ ಇದೆ, ಹೀಗಾಗಿ ಮಾನಸ ಆಗ್ತಾ ಇದೆ. ಇನ್ನು ಹೇಗಾಗ್ತದೆ ನೋಡ್ಬೋದು.
1: ಆಮೇಲೆ ನಾಟಕಗಳ ರಚನೆ, ಚಲನಚಿತ್ರರಂಗ, ರಂಗ ನಾಟಕ ಸಾಧ್ಯತೆ, ಈ ಕ್ಷೇತ್ರಗಳಲ್ಲಿ ಇನ್ನು ಮುಂದೆ ನೀವು ತೊಡಗಿಸಿಕೊಳ್ಬೇಕು ಅಂತ ಹಾಕೊಂಡಿರುವಂತಹ ಯೋಜನೆಗಳೇನು?
0: ನಾನು ಬಹಳ ದೂರ ಪ್ಲಾನ್ ಮಾಡುವುದಿಲ್ಲ. ಯಾವುದು ಅಂದ್ರೆ ಮುಂದಿನ ವರ್ಷ ಯಾವ ನಾಟಕ ಮಾಡಬೇಕು, ಫಿಲ್ಮ್ ಮಾಡಬೇಕು, ಅದ್ರ ಮುಂದಿನ ವರ್ಷ ನಂಗೆ ಗೊತ್ತಿಲ್ಲ. ಇನ್ನೇನಾಗ್ತದೆ, ಬಹುಶಃ ನಾನು ನಾಟಕಕಾರನಿರೋದ್ರಿಂದ ಕೆಲವೊಂದು ನಾಟಕದ ವಿಷಯಗಳು ನನ್ನ ತಲೆಯಲ್ಲಿ ಹಾಗೆ ನೆನಗುದಿಗೆ ಬಿದ್ದಿರ್ತವೆ. ಅವು ಮೊಳಕೆ ಬರ್ತವೆ, ಚಿಗಿರ್ತವೆ. ಒಂದೊಂದು ಸತಿ ನಾಟಕ ಆಗ್ತದೆ ಅಂದ್ರೆ ಹಿಟ್ಟಿನ ಹುಂಜ ನಾಟಕ ನಾನು 12 ವರ್ಷ ಅದನ್ನು ತಿದ್ದುತ್ತಾ ಇದೆ. ಈಗ ಹೇಳಿದ್ನಲ್ಲ, ತಲೆದಂಡ ನಾಟಕ 15 ವರ್ಷದೊಳಗೆ ತಲೆಗೊಳಗಿತ್ತು. ಇವು ಇನ್ನು ಕೆಲವು ಹಯವದನ ನಾಗಮಂಡಲ ಮಂಡಲ ಅಂತ 6 ತಿಂಗಳೊಳಗೆ ಒಮ್ಮೆಲೆ ಹುರುಪು ಬಂದು ಬರೆಯುವ ಹಂಗೂ ಆಗ್ತದೆ. ಈಗ ಹೇಳಲಿಕ್ಕೆ ಆಗುದಿಲ್ಲ. ನಾಟಕಗಳ ಹೊರಗೆ ನಾನು ಹೆಚ್ಚು ಯೋಜನೆಗಳನ್ನು ಹಾಕೊಳ್ಳುವುದಿಲ್ಲ, ಅದು ಹೇಗೆ ಬರ್ತದೋ ಹಾಗೆ.
1: ಸಂತೋಷ ಶ್ರೀ ಗಿರೀಶ್ ಕನ್ನಡ ಅವರೇ,
0: ತುಂಬಾ ಥ್ಯಾಂಕ್ಸ್.
1: ಈವರೆಗೆ ನೀವು ಮುಕ್ತವಾಗಿ ಮಾತಾಡಿ ನಮ್ಮೊಂದಿಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದಗಳು.
0: ನಮಸ್ಕಾರ.
2: ರಂಗ ನಟ ನಿರ್ದೇಶಕ ಜ್ಞಾನಪೀಠ ಪುರಸ್ಕೃತರಾದ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರೊಂದಿಗೆ ಡಾಕ್ಟರ್ ಬಸವರಾಜ್ ಸಾದರ್ ಅವರು ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಈಗ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಅವರಿಂದ ಕಾವ್ಯಧಾರೆಯನ್ನ ಕೇಳೋಣ. ಈ ಕಾವ್ಯಧಾರೆ ನಮ್ಮ ಧ್ವನಿ ಮುದ್ರಣ ಭಂಡಾರದಲ್ಲಿ 2013 ಧ್ವನಿ ಮುದ್ರಣಗೊಂಡಿತ್ತು. ಅದರ ಕೆಲವು ಕವಿತೆಗಳು.
3: ಮೊದಲನೆಯ ಕವಿತೆ ಹೊಸಬಾಳಿಗೆ ಆಹ್ವಾನ. 100 ಧರ್ಮ 100 ಜಾತಿ 100 ಪಂಥ 100 ತರ್ಕ ಈ ವಿತರ್ಕಗಳೆಲ್ಲ ನಿಲ್ಲಲಿ. 100 ಧರ್ಮ 100 ಜಾತಿ 100 ಪಂಥ 100 ತರ್ಕ ಈ ವಿತರ್ಕಗಳೆಲ್ಲ ನಿಲ್ಲಲಿ. ಪ್ರೇಮ ಒಂದೇ ವಿಶ್ವಧರ್ಮ, ಸಮತೆಯೊಂದೇ ಎಲ್ಲ ನಿಯಮ. ಒಡನೆ ಮೂಡಿ ಬೆಳಗಲಿ, ಒಡನೆ ಮೂಡಿ ಬೆಳಗಲಿ. ಸತ್ಯಪಥವು ಸದ್ವಿವೇಕ, ಸದಾಚಾರ ಸಾಮಗಾನ. ಸದಾ

ಸತ್ಯ ನೆಲೆಸಲಿ, ಸದಾ ಸತ್ಯ ನೆಲೆಸಲಿ. ಪುಷ್ಪದಲ್ಲಿ ಪುಟ್ಟ ದುಂಬಿಗೆಯ ಗೈದು ಸುಖಿಸುವಂತೆ, ಪುಷ್ಪದಲ್ಲಿ ಪುಟ್ಟ ದುಂಬಿಗೆಯ ಗೈದು ಸುಖಿಸುವಂತೆ, ನಮ್ಮ ಜನತೆ ಸುಖಿಸಲಿ, ನಮ್ಮ ಜನತೆ ಸುಖಿಸಲಿ. ಈ ನಿರಾಶೆ ದುಃಖ ದುಗುಡ ದುರ್ವಿಲಾಸಗಳನ್ನು ಬರುವ ಹೊಸತು ಬಾಳು ಮೆಟ್ಟಲಿ, ಈ ನಿರಾಶೆ ದುಃಖ ದುಗುಡ ದುರ್ವಿಲಾಸಗಳನ್ನು ಬರುವ ಹೊಸತು ಬಾಳು ಮೆಟ್ಟಲಿ. ಅಂದು ನಿಖಿಲ ಜೀವಕೋಟಿ ಸರ್ವ ಜಗದ ನಿರುತ ಶಾಂತಿ, ಪ್ರೇಮ ಒಂದೇ ಧರ್ಮಕಾಂತಿ, ಪ್ರೇಮ ಒಂದೇ ಧರ್ಮಕಾಂತಿ. ಎರಡನೆಯ ಕವಿತೆ ಬೆಳಗು ಬಂದಿದೆ. ಬೆಳಗು ಬಂದಿದೆ, ಬೆಳಕು ತಂದಿದೆ, ಬಾಗಿಲ ತೆರೆತಾಯೆ, ಬೆಳಗು ಬಂದಿದೆ. ಮೂಡಾಣ ಕೆಂಪಾಗಿ ನೆಲಜಲ ರಂಗಾಗಿ ಬಂದಿದೆ, ಬೆಳಗು ಬಂದಿದೆ, ಬೆಳಕು ತಂದಿದೆ, ಬಾಗಿಲ ತೆರೆತಾಯೆ, ಬೆಳಗು ಬಂದಿದೆ. ಅರುಣ ದುದಯದಿ ಸಕಿರ್ಣ ಚಂದದಿ ಚೆಲುವಾಗಿ ಬಂದಿದೆ, ಬಾಗಿಲ ತೆರೆತಾಯೆ, ಬೆಳಗು ಬಂದಿದೆ. ಬೆಳಗಿನ ಮಹಾಬೆಳಗು ನಿತ್ಯ ಚಿನ್ಮಯ ಬೆಳಕು ಬಂದಿದೆ, ಬಾಗಿಲ ತೆರೆತಾಯೆ, ಬೆಳಗು ಬಂದಿದೆ. ಮರೆವೆಯ ಕತ್ತಲೆಯ ಓಡಿಸಲು ತಾ ಅರಿವಿನ ಬೆಳಕು ಬಂದಿದೆ, ಅರಿವಿನ ಬೆಳಕು ಬಂದಿದೆ, ಬಾಗಿಲ ತೆರೆತಾಯೆ, ಬೆಳಗು ಬಂದಿದೆ. ಹೊತ್ತು ಹೋಗುತ್ತಲಿಹುದು ಮತ್ತೆ ಬಾರದು ತಾಯೆ, ಬೆಳಕು ಬಂದಿದೆ, ಬಾಗಿಲ ತೆರೆತಾಯೆ, ಬೆಳಗು ಬಂದಿದೆ. ಹೊತ್ತು ಹೋಗುವ ಮುನ್ನ ಬೆಳಕು ಕಳೆಯದ ಮುನ್ನ, ಬಾಗಿಲ ತೆರೆತಾಯೆ. ಹೊತ್ತು ಹೋಗುವ ಮುನ್ನ ಬೆಳಕು ಕಳೆಯದ ಮುನ್ನ, ಬಾಗಿಲ ತೆರೆತಾಯೆ, ಬೆಳಗು ಬಂದಿದೆ. ಮನದ ಬಾಗಿಲ ತೆರೆತಾಯೆ, ಬೆಳಗು ಬಂದಿದೆ, ತಾ ಬೆಳಕ ತಂದಿದೆ, ಬಾಗಿಲ ತೆರೆತಾಯೆ, ಬೆಳಗು ಬಂದಿದೆ, ಬೆಳಗು ಬಂದಿದೆ. ಮೂರನೇ ಕವಿತೆ ಕುಸುಮಜೀವಿ ಅಂತ. ಆವುದನು ಕಂಗಳಿವು ನೋಡುತ್ತಿವೆ ಪ್ರೀತಿಯಂ, ಅಂಗಾಂಗದಲ್ಲಿ ರಸವು ಕಣ್ಣಿನೊಳಗಮೃತಂ. ಉಸಿರೆ ತೆರೆತೆರೆಯೊಳಗೆ ಕುಸುಮ ಜೀವಂ, ರೆಪ್ಪೆಯಾಳಗಳಲ್ಲಿ ಕನಸು ನೆನಸಪೊತ್ತು, ಕುರುಳುಗಳ ಹೊರಳಿನಲ್ಲಿ ಮೋಹಮಂಬೊತ್ತು. ಮಾತನಾಡಿದರದೋ ಹೂಮಳೆ ಸುರಿದುದು, ಕುಳಿತು ಬಿಟ್ಟರೆ ಅವಳು ತಾಳಿ ಚಿರಮೌನಮಂ. ನಿಶಬ್ದತೆಯ ನೊಡೆದು ಸೂಸುತ್ತಿದೆ ಸಂಗೀತ, ಸೂಸುತ್ತಿದೆ ಸಂಗೀತ. ಆವುದನು ಕಂಗಳಿವು ನೋಡುತ್ತಿವೆ ಪ್ರೀತಿಯಂ, ಅಂಗಾಂಗದಲ್ಲಿ ರಸವು ಕಣ್ಣಿನೊಳಗಮೃತಂ. ಕಣ್ಣೆತ್ತಿ ಅವಳು ಮತ್ತೊಮ್ಮೆ ನೋಡಿದಳೋ, ನೇಸರನ ತೇಜವೇ ಒಂದಾಗಬಹುದೇನೋ. ಆದರೂ ಕೆನ್ನೆಯಲ್ಲಿ ನೆಲೆಸಿರುವ ದೌದಾಸ್ಯ ಪುಷ್ಪಗಳ ಮೇಲಿರುವ ಮಂಜುಮಣಿಯಂತೆ, ಬಾನಿನಲ್ಲಿ ಸುತ್ತಲೂ ಹಬ್ಬಿರುವ ಪ್ರತಿಬಿಂಬದಂತೆ. ಆದರೂ ಕೆನ್ನೆಯಲ್ಲಿ ನೆಲೆಸಿರುವ ದೌದಾಸ್ಯ ಪುಷ್ಪಗಳ ಮೇಲಿರುವ ಮಂಜುಮಣಿಯಂತೆ, ಬಾನಿನಲ್ಲಿ ಸುತ್ತಲೂ ಹಬ್ಬಿರುವ ಪ್ರತಿಬಿಂಬದಂತೆ, ಬೆಳಗಿನಲ್ಲಿ ಮುಸುಕಿರುವ ಮಂಜಿನಂತೆ, ಮುಸುಕಿರುವ ಮಂಜಿನಂತೆ. ಪೂರ್ಣ ಚಂದ್ರನ ಕಾಂತಿಗೆ ಮೋಡಗಳ ಹೊದಿಕೆಯಂತೆ, ಆವುದನು ಕಂಗಳಿವು ನೋಡುತ್ತಿವೆ ಪ್ರೀತಿಯಂ, ಅಂಗಾಂಗದಲ್ಲಿ ರಸವು ಕಣ್ಣಿನೊಳಗಮೃತಂ. ನಾಲ್ಕನೆಯ ಕವಿತೆ ಓ ಕಾಲಪುರುಷ. ನೃತ್ಯಗೈ ಓ ಕಾಲಪುರುಷ ನೃತ್ಯಗೈ, ದಿಕ್ತಟಕು ಸುತ್ತಿ ಬರುವಂತೆ ನೃತ್ಯಗೈ. ಭಸ್ಮ ತ್ರಿಪುಂಡ್ರ ಮಾರ್ತಂಡ ಚಂದ್ರಯುಗ ದೀಪ್ತಿ ನೇತ್ರ, ಭಸ್ಮ ತ್ರಿಪುಂಡ್ರ ಮಾರ್ತಂಡ ಚಂದ್ರಯುಗ ದೀಪ್ತಿ ನೇತ್ರ, ಬ್ರಹ್ಮಾಂಡವು ನಡುಗುವಂತೆ ನೃತ್ಯಗೈ, ನೃತ್ಯಗೈ ಓ ಕಾಲಪುರುಷ ನೃತ್ಯಗೈ. ರುದ್ರಾಕ್ಷಿ ಸರ್ಪಭೂಷಣ ತಾಂಡವಲಾಸ್ಯ ಉಭಯ ಮುದ್ರ, ರುದ್ರಾಕ್ಷಿ ಸರ್ಪಭೂಷಣ ತಾಂಡವಲಾಸ್ಯ ಉಭಯ ಮುದ್ರ, ಪ್ರತಿ ಹೆಜ್ಜೆಗೂ ಹೊಸಗತಿ ನೃತ್ಯಗೈ, ನೃತ್ಯಗೈ ಓ ಕಾಲಪುರುಷ ನೃತ್ಯಗೈ, ದಿಕ್ತಟಕೂ ಸುತ್ತಿ ಬರುವಂತೆ ನೃತ್ಯಗೈ. ತ್ರಿಶೂಲ ಗಂಗಾಧರ ಗಜವ್ಯಾಘ್ರ ಚರ್ಮಧಾರಿ ಜಟಾಜೂಟ ಓ ವಿಶ್ವಚಂದದ ಭಾಸ್ಕರ ನೃತ್ಯಗೈ, ನೃತ್ಯಗೈ ಓ ಕಾಲಪುರುಷ ನೃತ್ಯಗೈ. ಸರ್ವೇಶ ಈಶ ಗೌರೀಶ ಓ ಮಹಾಕಾಲ ಓ ಕಾಲಪುರುಷ, ಪ್ರಚಂಡ ಭವ್ಯಾಕಾರ ಸಾಕಾರ ನೃತ್ಯಗೈ, ನೃತ್ಯಗೈ ಓ ಕಾಲಪುರುಷ ನೃತ್ಯಗೈ. ನೂತನ ನರ್ತನ ಕರಪದ ಮುದ್ರೆ ನೂತನ ನೂಪುರ, ಢಮರುಗದ ನವೀನ ಸ್ವರದಿಂ ನೃತ್ಯಗೈ, ನೃತ್ಯಗೈ ಓ ಕಾಲಪುರುಷ ನೃತ್ಯಗೈ, ದಿಕ್ತಟಕೂ ಸುತ್ತಿ ಬರುವಂತೆ ನೃತ್ಯಗೈ. ಸಕಳ ಕಲಾನಿಧಿ ಸರ್ವ ಅಲಂಕೃತ ಭೂಷಣ, ಸಕಳ ಸಚ್ಚಿದಾನಂದ ನಿರ್ಮಲ ನೃತ್ಯಗೈ, ನೃತ್ಯಗೈ ಓ ಕಾಲಪುರುಷ ನೃತ್ಯಗೈ. ಆಕಾರ ನಿರಾಕಾರ ನಿರ್ವಿಕಾರ, ಲೇಸೊಂದು ಉಳಿದು ಕೆಡುಕೆಲ್ಲ ಅಳಿವಂತೆ ಓ ಮಹಾಕಾಲ ನೃತ್ಯಗೈ.

0: ನೃತ್ಯಗೈ ಓ ಕಾಲಪುರುಷ ನೃತ್ಯಗೈ, ದಿಕ್ತಟಕು ಸುತ್ತಿ ಬರುವಂತೆ ನೃತ್ಯಗೈ ನೃತ್ಯಗೈ ಓ ಕಾಲಪುರುಷ ನೃತ್ಯಗೈ. ಪ್ರಕೃತಿ ಪುರುಷ, ಮಧುಮಾಸ ಬಂದಿತ್ತು ಹೂವರಳಿ ನಿಂದಿತ್ತು ಪರಾಗ ತುಂಬಿ ಸೂಸಿತ್ತು ಭ್ರಮರ ಗುಯಿ ಗುಯಿ ಗುಟ್ಟಿತ್ತು. ಮಧುಮಾಸ ಬಂದಿತ್ತು ಹೂವರಳಿ ನಿಂದಿತ್ತು ಪರಾಗ ತುಂಬಿ ಸೂಸಿತ್ತು ಭ್ರಮರ ಗುಯಿ ಗುಟ್ಟಿತ್ತು. ಹರೆಯು ಎದೆಯಲ್ಲಿ ತುಳುಕಿತ್ತು ಅಂತೆ ಎದೆ ತುಂಬಿ ಬಂದಿತ್ತು. ಹರೆಯು ಎದೆಯಲ್ಲಿ ತುಳುಕಿತ್ತು ಅಂತೆ ಎದೆ ತುಂಬಿ ಬಂದಿತ್ತು. ಪಕ್ಕಳಗಳಲ್ಲಿ ನಗೆ ತುಳುಕಿ ಚೆಲ್ಲಿತ್ತು ಬಾಯೆಂದು ಕರೆಯ ನೀಡಿತ್ತು. ಮಧುಮಾಸ ಬಂದಿತ್ತು ಹೂವರಳಿ ನಿಂದಿತ್ತು ಪರಾಗ ತುಂಬಿ ಸೂಸಿತ್ತು. ತುಂಬಿ ಬಂದಾಗ ಹರ್ಷ ಉಕ್ಕಿತ್ತು ನಸುಗೆಂಪು ಗಲ್ಲಗಳಲ್ಲಿ ಮಿರುಗಿತ್ತು. ತುಂಬಿ ಬಂದಾಗ ಹರ್ಷ ಉಕ್ಕಿತ್ತು ನಸುಗೆಂಪು ಗಲ್ಲಗಳಲ್ಲಿ ಮಿರುಗಿತ್ತು. ಸಂತಸದ ಹೊನಲು ಹರಿದಿತ್ತು ಆಗ ಆರಡಿ ಮುದ್ದಿಟ್ಟು ಹುಚ್ಚಾಗಿ ಹಾಡಿತ್ತು. ಮಧುಮಾಸ ಬಂದಿತ್ತು ಹೂವರಳಿ ನಿಂದಿತ್ತು ಪರಾಗ ತುಂಬಿ ಸೂಸಿತ್ತು ಭ್ರಮರ ಗುಯಿ ಗುಂಗುಟ್ಟಿತ್ತು. ಕವಿ ಕಂಡ ಈ ದೃಶ್ಯ ರಮ್ಯವಾಗಿತ್ತು. ಕವಿ ತಿಳಿದ ಈ ರಹಸ್ಯ ಗೂಢವಾಗಿತ್ತು. ಮಧುಮಾಸ ಬಂದಿತ್ತು ಹೂವರಳಿ ನಿಂದಿತ್ತು. ನಾಳಿನ ಕನಸು, ಹಾರುವ ಹಕ್ಕಿಯ ಬೀಸುವ ಗಾಳಿಯ ವೈಶಾಖದ ಉರಿ ಬಿಸಿಲನೇ ಹಿಡಿಯಬಲ್ಲೆವು ನಾವು. ಹಾರುವ ಹಕ್ಕಿಯ ಬೀಸುವ ಗಾಳಿಯ ವೈಶಾಖದ ಉರಿ ಬಿಸಿಲನೇ ಹಿಡಿಯಬಲ್ಲೆವು ನಾವು. ಉರಗನ ಫಣಾಮಣಿಯ ಬೆಳಗಿನಲ್ಲಿ ಶೂಂವದ ಹಲ್ಲ ಎಣಿಸಬಲ್ಲೆವು ನಾವು. ಬಯಲ ಗಾಳಿಯ ಮೆಟ್ಟಿ ಮುಗಿಲ ಮುಟ್ಟಬಲ್ಲೆವು ನಾವು. ಹಾರುವ ಹಕ್ಕಿಯ ಬೀಸುವ ಗಾಳಿಯ ವೈಶಾಖದ ಉರಿ ಬಿಸಿಲನೇ ಹಿಡಿಯಬಲ್ಲೆವು ನಾವು.
1: ಗುಡುಗು ಮಿಂಚುಗಳ ಹಿಡಿದೆಳೆದು ತಂದು
0: ಬಯಲನೆ ಹಿಡಿದು ಹೆಡಗುಡಿಯ ಕಟ್ಟಬಲ್ಲೆವು ನಾವು. ಗುಡುಗು ಮಿಂಚುಗಳ ಹಿಡಿದೆಳೆದು ತಂದು ಬಯಲನೆ ಹಿಡಿದು ಹೆಡಗುಡಿಯ ಕಟ್ಟಬಲ್ಲೆವು ನಾವು. ಜಗದ ನೆತ್ತಿಗಿಯ ಬುಟ್ಟಿಯಲ್ಲಿ ಮಿನುಗುವ ನಕ್ಷತ್ರಗಳ ಕಿತ್ತು ತಂದು ನಮ್ಮೆದೆಯ ಗೂಡಿನಲ್ಲಿ ಬೆಳಕ ಹಚ್ಚಬಲ್ಲೆವು ನಾವು. ಉರಿಗೆ ಅರಗವ ತೋರಿ ಗಾಳಿಯಲ್ಲಿ ಸೊಡರ ಉರಿಸಬಲ್ಲೆವು ನಾವು. ನೀರ ಮೂಡಿಯ ಕಟ್ಟಿ ಬಯಲಿಗೆ ಬಲೆಯ ಬೀಸಬಲ್ಲೆವು ನಾವು. ಸಪ್ತ ಸಮುದ್ರಗಳಲ್ಲಿ ಕಡುಗೋಲ ಹಾಕಿ ನವನೀತ ತೆಗೆಯಬಲ್ಲೆವು ನಾವು. ಬಯಲ ಘಟಕ್ಕೆ ಆಕಾಶವು ಬಿಗಿದು ಧಿಂ ಧಿಮಿಕಿಟೆಂದು ಧಿಂಕಿಡಿಸಬಲ್ಲೆವು ನಾವು. ಶಶಿಯ ಕಿರಣವ ಹಿಡಿದು ಮೂರು ಲೋಕವ ತಿರುಗಿ ನಮ್ಮೆದೆಯ ಎತ್ತರವ ತೋರಬಲ್ಲೆವು ನಾವು. ನೆಲವ ಬಿಟ್ಟು ಆಕಾಶದಲ್ಲಿ ನಿಂದು ಮುಗಿಲ ಹಲಗೆಯ ಮೇಲೆ ನಮ್ಮ ಕೀರ್ತಿಯನ್ನು ಬರೆಸಬಲ್ಲೆವು ನಾವು. ಲೋಕಲೋಕಕ್ಕೂ ಸಂಚರಿಸಿ ಬೆಳಕಿನಾಡಳಿತ ಬಿತ್ತರಿಸಿ ಪ್ರಣತಿಗೂ ನಮ್ಮೆದೆಯ ಜ್ಯೋತಿ ಮುಟ್ಟಿಸಬಲ್ಲೆವು ನಾವು. ಕೆಲವು ಮುಕ್ತಕಗಳು ಕೊಲ್ಲುತ್ತಿದೆ. ಓ ಏಕಾಂತವೇ, ಏನಾದರೂ ಕಥೆ ಹೇಳಿ ರಮಿಸು. ಅಗಲಿದ ಈ ರಾತ್ರಿ ನಿರ್ದಯಿಯಾಗಿ ಕೊಲ್ಲುತ್ತಿದೆ. ಹೊಳಪೆಲ್ಲಿ ನೀನಿಲ್ಲದೆ ಈ ಜೀವಕ್ಕೆ ಚೇತನವೆಲ್ಲಿ, ಗುಲಾಬಿಗೆ ಬಣ್ಣ ನಕ್ಷತ್ರಕ್ಕೆ ಹೊಳಪೆಲ್ಲಿ ಕೆಳದೆ.
1: ಇರಬಹುದು ಯಾವ ಗಾಳಿ ನಿನ್ನವರೆಗೂ ಬಂದು ನಿನ್ನ ರಮಿಸಿದೆಯೋ ಅದರಲ್ಲಿ ನನ್ನ ಗೀತದ ಗಂಧ ಇರಬಹುದು.
0: ಕೆಳದಿ ನೀನಿದ್ದಾಗ ತಲೆತುಂಬ ಬೆಳಕಿನ ಪಂಜು. ನೀನಿಲ್ಲದಾಗ ಬರೀ ಕತ್ತಲೆಯ ಗವಿ. ನೀನಿದ್ದಾಗ ಮನೆಯ ಗೋಡೆಗಳೂ ಸಜೀವ. ನೀನಿಲ್ಲದಾಗ ಚೇತನವೂ ಜಡ ಕೆಳದಿ ಕಾಯುವೆ.
1: ನೀ ಬರುವ ದಾರಿಯಲ್ಲಿ ಹೂ ಹಡದಿ ಹಾಸಿ
0: ಪನ್ನೀರ ಚಳಿ ತಟ್ಟಿ ಕಾಯುವೆ ನಿನಗಾಗಿ ಕೆಳದಿ.
1: ಆಸೆ ಲೋಕವಿತ್ತ ನಂಜ ನಿನ್ನೆದೆಯ ಕಾವಿನಲ್ಲಿ ಅಮೃತಗೊಳಿಸುವ ಆಸೆಯನಗೆ.
0: ಬೆಳೆದಿಂಗಳಾಗಿ ಭೂಯುಬಾನಿಗೂ ಹಬ್ಬಿ ನೀನೆಲ್ಲಿದ್ದರೂ ಕೂಡುವಾಸೆಯನಗೆ.
2: ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಅವರಿಂದ ಕಾವ್ಯಧಾರೆಯನ್ನ ಕೇಳಿದಿರಿ. ನಮಸ್ಕಾರ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಲಘುಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಲಘುಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬೇಗಂ ಅಖ್ತರ್ ಅವರ ಗಾಯನದಲ್ಲಿ ಮೊದಲಿಗೆ ಕೇಳಿ ಮಿಶ್ರ ಪೀಲು ಠುಮ್ರಿ.

ಇದುವರೆಗೂ ಲಘುಶಾಸ್ತ್ರೀಯ ಸಂಗೀತದಲ್ಲಿ ಬೇಗಂ ಅಖ್ತರ್ ಅವರ ಠುಮರಿ ಗಾಯನ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 11:59:15 ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ನಮ್ಮ ನಿಲಯದಿಂದ.

0: ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಜನ ಬರ ಮತ್ತು ನೆರೆ ಸಂಕಷ್ಟಕ್ಕೆ ಸಿಲುಕಿ ಉದ್ಯೋಗ ಅರಸಿ ಬೃಹನ್ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಕೇಂದ್ರ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಕೃಷ್ಣರಾಜಸಾಗರ, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಚರ್ಚಿಸಲು ಮೈಸೂರು, ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಜರುಗಿತು. ಮೋಡ ಬಿತ್ತನೆ ಬಗ್ಗೆ ವಿಷಯ ತಜ್ಞರ ಸಲಹೆ ಪಡೆದು ತೀರ್ಮಾನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಬೆಳಗಾವಿಯ ಅನಗೋಳದ ಸಂತಮೀರಾ ಶಾಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಿನ್ನೆ ಆರಂಭಗೊಂಡಿದೆ. 3 ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟ್ರೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಸಹಮತಿಯೊಂದಿಗೆ ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲು ವಿಚಾರಣೆಗೆ ಇಂದು ನಿಗದಿಗೊಳಿಸಲಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹಾಗೂ ಖ್ಯಾತ ಮಣ್ಣು ತಜ್ಞ ಪ್ರೊಫೆಸರ್ ಎನ್ಬಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಕೃಷಿಯಲ್ಲಿ ಸಿಲಿಕಾನ್ ಬಳಕೆಯ ಮಹತ್ವ ಕುರಿತ ಅವರ ಸಂಶೋಧನೆಗಳು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಾಯೋಗಿಕ ಕಲಿಕೆ ಹಾಗೂ ಆಸಕ್ತಿ ಉದ್ದೀಪಿಸಲು ಆಂಧ್ರಪ್ರದೇಶದ ಕುಪ್ಪಂನ ಅಗಸ್ತ್ಯ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರದಲ್ಲಿ ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 4 ದಿನಗಳ ಕಾಲ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಜೆಎಚ್ ಭೂಮಿ, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಭೂಮಿ ಜೆಎಚ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ವಿಜ್ಞಾನವನ್ನು ಸುಮ್ಮನೆ ಓದಬೇಡಿ, ಮಾಡಿ ಕಲಿಯಿರಿ. ಪ್ರಯೋಗಗಳೇ ನಿಜವಾದ ವಿಜ್ಞಾನದ ಮೂಲ ಎಂಬುದನ್ನು

0: ಗುರುಗಳಿಂದ ಕೇಳಿದ್ದೆ. ಈಗ ಅದರ ಆಳವಾದ ಅನುಭವ ಹೊಂದುವ ಅಪೂರ್ವ ಅವಕಾಶ ದೊರೆತದ್ದು ಆಂಧ್ರ ಪ್ರದೇಶದ ಕುಪ್ಪಂನಲ್ಲಿರುವ ಅಗಸ್ತ್ಯ ಇಂಟರ್ನ್ಯಾಷನಲ್ ವಿಜ್ಞಾನ ಕೇಂದ್ರದಲ್ಲಿ. 4 ದಿನಗಳ ವಿಜ್ಞಾನ ಕಾರ್ಯಾಗಾರದಲ್ಲಿ ಕರ್ನಾಟಕದಿಂದ ನಾವು 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದೆವು. ಅಲ್ಲಿ ನಮಗೆ ವಿಜ್ಞಾನದ ಅನೇಕ ಅಮೂರ್ತ ಕಲ್ಪನೆಗಳಿಗೆ ಮೂರ್ತ ರೂಪದ ಅನುಭವ ದೊರೆಯಿತು. ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ಮಾಡಿದಾಗ ಈ ವಿಷಯಗಳ ಕಠಿಣತೆ ಮಾಯವಾಗಿ ವಿಸ್ಮಯದ ಅನುಭವವಾಯಿತು. ಅಲ್ಲಿ ಪ್ರತಿದಿನ ಆಗಮಿಸಿದ ಕ್ರಿಯಾಶೀಲ ಮಾರ್ಗದರ್ಶಕರು ನಮಗೆ ನವನವೀನ ವಿಷಯಗಳನ್ನು ಮಾಡಿ ಕಲಿ ತತ್ವದೊಂದಿಗೆ ತಿಳಿಸಿಕೊಟ್ಟರು. ಈ ವೈಜ್ಞಾನಿಕ ಪಯಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿಲ್ವಿಯಾ, ಉಪಪ್ರಾಂಶುಪಾಲರಾದ ಸಿಸ್ಟರ್ ರುಫೀನಾ ಹಾಗೂ ವಿಜ್ಞಾನ ಗುರುಗಳಾದ ಮೇಡಮ್ ದೀಪಾರವರಿಗೆ ಧನ್ಯವಾದಗಳು.
1: ಧಾರವಾಡದ ಹಾಲಗೇರಿ ಹನುಮಂತ ದೇವರ ಕೆರೆಯಲ್ಲಿ 5 ಎಕರೆ 35 ಗುಂಟೆ ಜಾಗೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ರೂಪಿಸುವಂತೆ ಧಾರವಾಡ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಆಗ್ರಹಿಸಿದ್ದಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾಳೆ ಬೆಳಗ್ಗೆ KGF ಅಲ್ಟ್ರಾ ಮ್ಯಾರಥಾನ್ ನಡೆಯಲಿದ್ದು 1,500ಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಕಲಬುರಗಿಯ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಇಂದು ಸಂಜೆ 6 ಗಂಟೆಗೆ ಸ್ವಾತಂತ್ರ್ಯ ಓಟ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಸುಜಾತಾ ಜಂಗಮಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿಚಿತ್ರಮಾಲೆ ಅಡಿ ಮರುಮುದ್ರಿತ ಡೆಪ್ಯುಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ವಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ.
1: ಜನಪದ ಸಾಹಿತ್ಯವು ಜನರ ಬದುಕಿನ ಸಾಹಿತ್ಯ, ಬಾಯಿಂದ ಬಾಯಿಗೆ ತಲೆಮಾರುಗಳಿಂದ ಸಾಗಿ ಬಂದ ಅಮೂಲ್ಯ ಸಾಂಸ್ಕೃತಿಕ ಸಂಪತ್ತು. ಜನಪದ ಗೀತೆಗಳು, ಕತೆಗಳು, ಗಾದೆಗಳು, ಒಗಟುಗಳು, ವೀರಗಾಥೆಗಳು, ಲಾಲಿ ಹಾಡುಗಳು ಹಾಗೂ ಹಬ್ಬ ಹರಿದಿನಗಳ ಹಾಡುಗಳು ಜನಪದಾಹಿತ್ಯದ ಪ್ರಮುಖ ಭಾಗಗಳಾಗಿದೆ. ಇದೀಗ ವಸಂತಮ್ಮ ಮತ್ತು ತಂಡದವರಿಂದ ವಿವಿಧ ರೀತಿಯ ಜನಪದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಆರಂಭದಲ್ಲಿ ಕೇಳಿ ದೇವರ ನಾಮ.

ಮೊರೆಯನ್ನುವಂಥದ್ದು ಎರಡು ಕುಟುಂಬಗಳನ್ನು ಬೆಸೆಯುವ ಪವಿತ್ರ ಸಂಪ್ರದಾಯ. ಕನ್ನಡ ನಾಡಿನ ಗ್ರಾಮೀಣ ಜೀವನದಲ್ಲಿ ಮದುವೆಯ ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಜಾನಪದ ಹಾಡುಗಳಿದೆ. ಈ ಹಾಡುಗಳು ಸಂತೋಷ, ಸಂಭ್ರಮ, ಆಶೀರ್ವಾದ, ಹಾಸ್ಯ, ಕುಟುಂಬದ ಬಾಂಧವ್ಯವನ್ನ ಅಭಿವ್ಯಕ್ತಿಸುತ್ತೆ. ಮದುವೆಯ ವಿವಿಧ ಹಂತಗಳಲ್ಲಿ ಮಹಿಳೆಯರು ಗುಂಪಾಗಿ ಹಾಡುವ ಈ ಹಾಡುಗಳು ತಲೆಮಾರಿನಿಂದ ತಲೆಮಾರಿಗೆ

ಸಂತೋಷ, ಸಂಭ್ರಮ, ಆಶೀರ್ವಾದ, ಹಾಸ್ಯ, ಕುಟುಂಬದ ಬಾಂಧವ್ಯವನ್ನ ಅಭಿವ್ಯಕ್ತಿಸುತ್ತೆ. ಮದುವೆಯ ವಿವಿಧ ಹಂತಗಳಲ್ಲಿ ಮಹಿಳೆಯರು ಗುಂಪಾಗಿ ಹಾಡುವ ಈ ಹಾಡುಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದಿವೆ. ಮದುವೆಯ ಸಿದ್ದತೆ ಆರಂಭವಾಗುವಾಗ ಅರಿಶಿನ ಕುಟ್ಟುವ ಶಾಸ್ತ, ಬೀಸಕಲ್ಲು ಪೂಜೆ, ವರನ ಸ್ವಾಗತ, ಕನ್ಯಾದಾನ, ಧಾರೆ ಮುಹೂರ್ತ, ತಾಳಿ ಕಟ್ಟುವ ಶಾಸ್ತ್ರ, ಸಪ್ತಪದಿ ಹಾಗೂ ಆರತಿ ಸಂದರ್ಭಗಳಲ್ಲಿ ವಿಭಿನ್ನ ಜನಪದ ಹಾಡುಗಳನ್ನು ಹಾಡಲಾಗುತ್ತೆ. ಪ್ರತಿಯೊಂದು ಹಾಡು ಆ ಶಾಸ್ತ್ರದ ಮಹತ್ವವನ್ನು ಸಾರುತ್ತೆ ಹಾಗೂ ನವದಂಪತಿಗಳಿಗೆ ಶುಭ ಹಾರೈಸುತ್ತೆ. ಈ ಹಾಡುಗಳಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಕುಟುಂಬದ ಮೌಲ್ಯಗಳು ಹಾಗೂ ಗ್ರಾಮೀಣ ಬದುಕಿನ ಸೊಗಡು ಅಡಗಿದೆ. ಹಾಡಿನ ಮೂಲಕ ಹಿರಿಯರು ಕಿರಿಯರಿಗೆ ಜೀವನ ಮೌಲ್ಯಗಳನ್ನು ತಿಳಿಸುತ್ತಾರೆ. ಅದಕ್ಕಾಗಿಯೇ ಮದುವೆ ಜನಪದ ಹಾಡುಗಳು ಕೇವಲ ಮನೋರಂಜನೆಯ ಸಾಧನವಲ್ಲ, ಅವು ನಮ್ಮ ಸಂಸ್ಕೃತಿಯ ಪರಂಪರೆಯ ಜೀವಂತ ದಾಖಲೆಗಳಾಗಿವೆ. ಇದೀಗ ಒಳಕಲ್ಲು ಹಾಡು.

0: ಇಂದಿನ ಆಧುನಿಕ ಯುಗದಲ್ಲಿಯೂ ಈ ಅಮೂಲ್ಯ ಜನಪದ ಪರಂಪರೆಯ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮದುವೆ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಜನಪದ ಹಾಡುಗಳಿಗೆ ಆದ್ಯತೆ ನೀಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ಪರಿಚಯಿಸಬಹುದು.
1: ಇದುವರೆಗೂ ಇಂದಿರಾ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ತಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ ಆಲಿಸಿದಿರಿ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ನಲ್ಮೆಯ ಕೇಳುಗರೆ ನಿಮ್ಮ ಮಕ್ಕಳು ಓದುತ್ತಿಲ್ಲವೇ ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ ಇದಕ್ಕೆ ಪರಿಹಾರ ಇಲ್ಲಿದೆ
2: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್ ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ ಕಾರ್ಯಕ್ರಮದೊಳಗೆ ನಾನು ಬರ್ತೀನಿ ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14ನೇ ತಾರೀಕಿಗೆ ಮುಂಜಾನೆ 11 ಗಂಟೆಗೆ
1: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 ಹಾಗೂ 244-344-16 ಎಸ್ಟಿಡಿ ಸಂಖ್ಯೆ 0836 ತಪ್ಪದೆ ಕೇಳಿ ಸುಬೋಧ ಸಮಾಲೋಚನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ
3: ಆತ್ಮೀಯ ಕೇಳುಗರೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50
4: ನಾನು ಡಾಕ್ಟರ್ ವಸೀಂ ಅಹಮದ್ ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ ವಾರ್ಷಿಕವಾಗಿ ಜುಲೈ 20ರಂದು ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14ರಂದು ಸಂಜೆ 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
3: ದೂರವಾಣಿ ಸಂಖ್ಯೆಗಳು 244-344-14 244-344-15 ಹಾಗೂ 244-344-16 ಎಸ್ಟಿಡಿ ಕೋಡ್ 0836

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಕಾರ್ಯಕ್ರಮ ವಿವರಣೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದು ಹಾಗೂ ಭವಿಷ್ಯಕ್ಕಾಗಿ ನನಸಾಗಿಸುವುದು ಎನ್ನುವ ವಿಷಯದ ಕುರಿತು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ. ಹೇಮಗಿರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ. ಶ್ಯಾಮಪ್ರಸಾದ್.

0: ಒಂದು ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ರಾಷ್ಟೀಯ ಡಿಜಿಟಲ್ ಆರೋಗ್ಯ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಬಿ ದೇವರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾಯಬಾಗ ತಾಲೂಕು ಕಟಕಬಾವಿಯ ರೇವಣ್ಣ ಕಾಮಣ್ಣ ಭಜಂತ್ರಿ ಹಾಗೂ ಸಂಗಡಿಗರಿಂದ ತಾಸೆವಾದನ ಕೇಳುತ್ತೀರಿ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕೇಳುಗರ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಎಳೆಯರ ಬಳಗ, ಮಕ್ಕಳ ವ್ಯಕ್ತಿತ್ವ ವಿಕಾಸದಲ್ಲಿ ಆಟಿಕೆಗಳ ಪಾತ್ರ, ಈ ಕುರಿತು ಡಾಕ್ಟರ್ ಸೌಮ್ಯ ಕಮ್ಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಂಬ್ರಾಣಿ. ಇದುವರೆಗೂ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.
1: ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಅವರೊಡನೆ ಸಂದರ್ಶನ.
2: ಆತ್ಮೀಯ ಕೇಳುಗರೇ, ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಈ ಬಾರಿಯ ಘೋಷವಾಕ್ಯ ರಿಯಲೈಸಿಂಗ್ ದ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದ ಫ್ಯೂಚರ್. ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಚಾರವಾಗಿ ಹೆಚ್ಚಿನ ವಿಷಯವನ್ನು ಚರ್ಚಿಸುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹೇಮಗಿರಿ ಕೆ. ಇವರು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಲ್ಲಿಯ ಸಮುದಾಯ ವೈದ್ಯಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು. ನಮಸ್ಕಾರ ಡಾಕ್ಟರ್ ಹೇಮಗಿರಿ ಅವರೇ.
3: ನಮಸ್ಕಾರ ಸರ್.
2: ಜುಲೈ 11 ತಾರೀಕು ವಿಶ್ವ ಜನಸಂಖ್ಯಾ ದಿನ, ಈ ಒಂದು ಹಿನ್ನೆಲೆಯಲ್ಲಿ ಈ ಜನಸಂಖ್ಯಾ ದಿನಾಚರಣೆಯ ಒಂದು ಮಹತ್ವ ಏನು, ಇದರ ಒಂದು ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ತೀರಾ
3: ಸರ್? ವಿಶ್ವ ಜನಸಂಖ್ಯಾ ದಿನಾಚರಣೆ ಇದರ ಹಿನ್ನೆಲೆ ಹೇಳಬೇಕು ಅಂತಂದ್ರೆ, ಜುಲೈ 11, 1987 ನಮ್ಮ ವಿಶ್ವದ ಜನಸಂಖ್ಯೆ 5 ಬಿಲಿಯನ್ನಷ್ಟು ರೀಚ್ ಆಯ್ತು, ಅಂತಂದ್ರೆ 500 ಕೋಟಿಗಳಷ್ಟು ರೀಚ್ ಆಯ್ತು. ಸೊ ಇದರ ಸ್ಮರಣೆಗೋಸ್ಕರ ವಿಶ್ವದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಮೊದಲಿಗೆ 1990 ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾದ ಗವರ್ನಿಂಗ್ ಕೌನ್ಸಿಲ್ ಆಫ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಶ್ವವ್ಯಾಪಿ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮತ್ತು ಭವಿಷ್ಯದ ಪೀಳಿಗೆಗೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ ಒಂದೊಂದು ಘೋಷವಾಕ್ಯದ ಜೊತೆ. ಈ ವರ್ಷದ ಘೋಷವಾಕ್ಯ ರಿಯಲೈಸಿಂಗ್ ದಿ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದಿ ಫ್ಯೂಚರ್,
2: ಅಂದ್ರೆ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಇಂದು ಮತ್ತು ಭವಿಷ್ಯಕ್ಕಾಗಿ ಅನ್ನುವಂತ.
3: ಹೌದು,
2: ಸದ್ಯದೊಂದು ಪರಿಸ್ಥಿತಿ ಹೇಗಿದೆ, ವಿಶ್ವದ ಜನಸಂಖ್ಯೆ ಮತ್ತು ಭಾರತದ ಪರಿಸ್ಥಿತಿ ಎಲ್ಲ ಹೇಗಿದೆ
3: ಸರ್? ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಪ್ರಪಂಚದ ಒಟ್ಟು ಜನಸಂಖ್ಯೆ ಈಗ 8.3 ಬಿಲಿಯನ್ನಷ್ಟಿದೆ, ಅಂತಂದ್ರೆ 830 ಕೋಟಿ. ಇದರಲ್ಲಿ ಭಾರತದ ಜನಸಂಖ್ಯೆ 1.47 ಬಿಲಿಯನ್, ಅಂತಂದ್ರೆ 147 ಕೋಟಿಯಷ್ಟಿದೆ. ಚೈನಾದ್ದು 141 ಕೋಟಿ. ಅಮೆರಿಕದ ಜನಸಂಖ್ಯೆ ಕೇವಲ 34 ಕೋಟಿಯಾಗಿದೆ ಅಂತಂದೇಳಿ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. 2011 ಸೆನ್ಸಸ್ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿಗಳಷ್ಟಿತ್ತು. ಇದು ಯಾಕೆ ನಾವು ಒತ್ತು ನೀಡಬೇಕಾಗಿದೆ ಅಂತಂದ್ರೆ, ಸೊ ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು 17.79% ಅಷ್ಟು ಇದೆ. ಇದು ಅತಿ ದೊಡ್ಡ ಪ್ರಮಾಣದಲ್ಲಿದೆ.
2: ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ ಚೀನಾವೇ ಮೊದಲ ದೇಶ ಅಂತ ಹೇಳಿ.
3: ಇಲ್ಲ ಸರ್, ಈಗ 2 ವರ್ಷಗಳ ಹಿಂದೆ ಚೀನಾವನ್ನು ಬೀಟ್ ಮಾಡಿ ಭಾರತ ಅಗ್ರಸ್ಥಾನಕ್ಕೆ
2: 147 ಕೋಟಿ ಆಗಿದೆ.
3: ಹೌದು ಸರ್.
2: ಇದರಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಜನನ ಮತ್ತು ಮರಣದ ಒಂದು ಪ್ರಮಾಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೋ, ಈ ಹಿಂದೆ ಹೇಗಿತ್ತು ಈಗ ಹೇಗಿದೆ ಪರಿಸ್ಥಿತಿ ಅಂತ.
3: ಸರ್, ಮುಂಚೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಜಾಸ್ತಿ ಇತ್ತು. ಸೊ ಈಗ ಎರಡೂ ಕೂಡ ನಿಯಂತ್ರಣವಿದೆ. ಭಾರತ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದೆ. ಸೊ ಅದರ ಫಲವಾಗಿ ಈಗ ಜನನ ಪ್ರಮಾಣ

0: ಕೂಡ ನಿಯಂತ್ರಣದಲ್ಲಿ ಬಂದಿದೆ. ಸೊ ಮರಣ ಪ್ರಮಾಣ ಕೂಡ ನಿಯಂತ್ರಣದಲ್ಲಿದೆ. ಜನನ ಪ್ರಮಾಣ ಸದ್ಯದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅದರ ಪ್ರಕಾರ 17.1 ಬರ್ತ್ ಪ್ರತಿ 1,000 ಜನಸಂಖ್ಯೆಗೆ, ಮರಣ ಪ್ರಮಾಣ 6.2 ಡೆತ್ ಪ್ರತಿ 1,000 ಜನಸಂಖ್ಯೆಗೆ. ಸೊ ಒಟ್ಟಾರೆ ಗ್ರೋತ್ ರೇಟ್ 10.9 ಪ್ರತಿ 1,000 ಪಾಪ್ಯುಲೇಷನ್ಗಷ್ಟು ಆಗಿದೆ.
1: ಡಾಕ್ಟರ್, ಈಗ ಈ ಜನಸಂಖ್ಯೆಯ ಹೆಚ್ಚುವರಿ ಆಗ್ತಾ ಇರುವಂತಹದ್ದು, ಅದರ ಒಂದು ಗತಿ ಹೇಗಿದೆ ನಮ್ಮ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ?
0: ಸರ್, ಹೇಳಬೇಕು ಅಂತಂದ್ರೆ ಇದು ಶರವೇಗದಲ್ಲಿ ಹೋಗ್ತಾ ಇದೆ. ಸೊ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಪ್ರತಿ ದಿನಕ್ಕೆ 67,000 ಹೊಸದಾಗಿ ಮಕ್ಕಳುಗಳು ಹುಡ್ತಾ ಇದೆ. ಅಂತಂದ್ರೆ 2,600 ಮಕ್ಕಳು ಪ್ರತಿ ಗಂಟೆಗೆ ಜನನ ಹೊಂದುತ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಸರ್.
1: ಅಂದ್ರೆ ಬಹುಶಃ ನಮ್ಮ ಕೈಯಲ್ಲಿ ಇಲ್ದೇ ಇರುವಂತಹದ್ದು ಇದು?
0: ಇಲ್ಲ ಸರ್, ಇದು ಅಷ್ಟು ಸುಲಭವಾಗಿ ನಿಯಂತ್ರಣಕ್ಕೆ ಸಿಗದಂತ ಒಂದು ಪರಿಸ್ಥಿತಿಯಲ್ಲಿದೆ.
1: ಆಮೇಲೆ ಈಗ ಈ ಜನಸಂಖ್ಯಾ ಹೆಚ್ಚಳ ಎನ್ನುವಂತಹದ್ದನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡಬೇಕು ಅಂತ ಹೇಳಿ, ಸಾಮಾನ್ಯವಾಗಿ ಜನಸಂಖ್ಯೆ ಅಂದ ತಕ್ಷಣ ಅದರಲ್ಲಿ ಜೊತೆಗೆ ನಾವು ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಜನಸಂಖ್ಯಾ ಹೆಚ್ಚಳದಿಂದ ಆಗುವಂತಹ ಒಂದು ಸವಾಲುಗಳು, ದುಷ್ಪರಿಣಾಮಗಳು ಏನೇನು?
0: ಸರ್, ಇದನ್ನ ನಾನಾ ಶೀರ್ಷಿಕೆ ಅಡಿಯಲ್ಲಿ ನಾನು ಇದು ಹೇಳಬೇಕಾಗಿದೆ. ಒಂದೇದಾಗಿ ಭೌತಿಕ ಸವಾಲುಗಳು ಏನಂತಂದ್ರೆ ಆಹಾರದ ಮತ್ತೆ ನೀರಿನ ಕೊರತೆ ಆರಂಭ ಆಗುತ್ತೆ. ಆಮೇಲೆ ಪೂರ್ ಲಿವಿಂಗ್ ಕಂಡೀಷನ್ಸ್, ಜೀವನ ಶೈಲಿ ಕುಂಠಿತಗೊಳ್ತದೆ. ಕೊಳಗೇರಿಗಳು ಹೆಚ್ಚು ಹೆಚ್ಚಾಗಿ ವಸತಿ ಸಮಸ್ಯೆ ಹೊಸದಾಗಿ ಕಂಡು ಬರ್ತದೆ. ಆಮೇಲೆ ಗಾಳಿ, ನೀರು, ಶಬ್ದ, ಮಣ್ಣು ಮಾಲಿನ್ಯಗೊಳ್ಳುವ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಇದರೊಂದಿಗೆ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮಾನಸಿಕ ಪರಿಸ್ಥಿತಿ ಪ್ರಕಾರ ಹೇಳಬೇಕಂದ್ರೆ ಮಾನಸಿಕ ಒತ್ತಡ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದ್ರೆ ಜನರಲ್ಲಿ ಮಾನಸಿಕ ಒತ್ತಡ, ಖಿನ್ನತೆ, ಕಿರುಕುಳ, ಆತಂಕ, ಆತ್ಮಹತ್ಯೆಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಆಮೇಲೆ ಸಾಮಾಜಿಕ ಪರಿಸ್ಥಿತಿ ಪ್ರಕಾರ ಹೇಳಬೇಕು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತಿದೆ. ಸೊ ಶಾಲೆಗಳು ಕಮ್ಮಿ ಇದೆ, ಶಾಲೆಗಳು ಕೂಡ ಅಲ್ಲಿ ಕೆಲವರಿಗೆ ಸಿಗದೇ ಇರಬಹುದು, ಶಿಕ್ಷಣ ಸಿಗದೇ ಇರಬಹುದು. ಭ್ರಷ್ಟಾಚಾರ, ವರದಕ್ಷಿಣೆ, ಮಾದಕ ವಸ್ತುಗಳ ವ್ಯಸನ, ಜೂಜಾಟ, ಭಿಕ್ಷಾಟನೆ, ದಾಂಪತ್ಯ ಕಲಹ, ವಿಚ್ಛೇದನೆ, ಮದುವೆಯಾಗದ ತಾಯಂದಿರು, ಅತಿ ಹೆಚ್ಚು ವಯಸ್ಸಾದ ವೃದ್ಧರಲ್ಲಿ ಕಾಯಿಲೆಗಳು, ಇನ್ನು ಆರೋಗ್ಯದ ಮೇಲೆ ಪರಿಣಾಮ ಯಾವ ರೀತಿ ಬೀಳ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮಾಲ್ ನ್ಯೂಟ್ರಿಷನ್ ಜಾಸ್ತಿಯಾಗಿ ಕಂಡು ಬರ್ತದೆ. ಆಮೇಲೆ ಇನ್ಫೆಕ್ಷನ್ಸ್ ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು, ಎಸ್ಟಿಡಿಸ್, ಏಡ್ಸ್ಗಳು ಕೂಡ ಜಾಸ್ತಿ ಜನರಲ್ಲಿ ಕಂಡು ಬರುವ ಸಾಧ್ಯತೆ ಇದೆ. ಇನ್ನು ಸಮಾಜ ಘಾತುಕ ಚಟುವಟಿಕೆಗಳು ಕೂಡ ಇದು ಜಾಸ್ತಿಯಾಗಿ ಕಂಡು ಬರುವ ಸಾಧ್ಯತೆ ಇದೆ. ಉದಾಹರಣೆ ಕಳ್ಳತನ, ಸುಲಿಗೆ, ಕೊಲೆ, ದರೋಡೆ, ಆಮೇಲೆ ಸೆಕ್ಸ್ ಕ್ರೈಮ್ಸ್, ಮಹಿಳೆಯರ ಮೇಲೆ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯ, ಇವು ಕೂಡ ಆಗುವ ಸಾಧ್ಯತೆಗಳಿದೆ. ಇನ್ನು ಇತರೆ ಪ್ರಕರಣಗಳಲ್ಲಿ ಆಕ್ಸಿಡೆಂಟ್ಸ್, ನಾನ್ ಕಮ್ಯುನಿಕಬಲ್ ಡಿಸೀಸ್, ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಕಂಡು ಬರ್ತದೆ. ಆಮೇಲೆ ನಾನ್ ಅವೈಲಬಿಲಿಟಿ ಆಫ್ ಸರ್ವಿಸಸ್. ಸೊ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತಂದ್ರೆ ಕೆಲವೊಮ್ಮೆ ಕೆಲವರಿಗೆ ಸರ್ವಿಸಸ್ ಸಿಗಬಹುದು. ಸೊ ಇಂತ ಪರಿಸ್ಥಿತಿ ಕೂಡ ಉದ್ಭವಿಸಬಹುದು.
1: ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಿವರಣೆಯನ್ನ ಕೊಡಬೇಕು. ಈಗ ಈ ಜನಸಂಖ್ಯಾ ಹೆಚ್ಚಳದಿಂದಾಗಿ ಆರೋಗ್ಯದ ಸಮಸ್ಯೆಗಳೆಲ್ಲ ಹೇಗೆ ಉಲ್ಬಣ ಆಗಬಹುದು ಅಂತ?
0: ಸರ್, ಆರೋಗ್ಯದ ಸಮಸ್ಯೆ ಮಕ್ಕಳಲ್ಲಿ ಕಂಡು ಬರ್ತದೆ, ಆಮೇಲೆ ಸ್ತ್ರೀಯರಲ್ಲೂ ಕಂಡು ಬರುತ್ತದೆ. ಸೊ ಮಕ್ಕಳಲ್ಲಿ ಯಾವುದು ಕಂಡು ಬರ್ತದೆ ಅಂತ ಹೇಳಿದ್ರೆ ಕಡಿಮೆ ತೂಕದ ಮಕ್ಕಳು ಹುಟ್ಟುವುದು ಸಂಖ್ಯೆ ಜಾಸ್ತಿ ಆಗ್ತದೆ. ಆಮೇಲೆ ಕಾಂಪ್ಲಿಕೇಶನ್, ಹುಟ್ಟಬೇಕಾದ್ರೆ ಕೂಡ ಕಾಂಪ್ಲಿಕೇಶನ್ಸ್ ಜೊತೆ ಹುಟ್ಟುವ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ನವಜಾತ ಶಿಶುಗಳ ಮರಣ, ಚಿಕ್ಕ ಮಕ್ಕಳ ಮರಣ, ಆಮೇಲೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಸಾಮಾನ್ಯವಾಗಿ ಕಂಡು ಬರ್ತದೆ. ಈ ಅಪೌಷ್ಟಿಕತೆಯಿಂದ ಇನ್ಫೆಕ್ಷನ್ಸ್ ಜಾಸ್ತಿಯಾಗಿ ಕಂಡು ಬರುತ್ತದೆ. ಸೊ ಇನ್ಫೆಕ್ಷನ್ಗಳಲ್ಲಿ ನ್ಯುಮೋನಿಯಾ, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಆಮೇಲೆ ಡೈರಿಯಾ, ಆಮೇಲೆ ಮೀಸಲ್ಸ್, ಸೊ ಇವು ಜಾಸ್ತಿ ಕಂಡು ಬರ್ತದೆ. ಆಮೇಲೆ ಅಪೌಷ್ಟಿಕತೆಯಿಂದ ಇನ್ನೊಂದು ದುಷ್ಪರಿಣಾಮ ಏನು ಅಂತಂದ್ರೆ ಫಿಸಿಕಲ್ ಗ್ರೋತ್, ಆಮೇಲೆ ಮೆಂಟಲ್ ಗ್ರೋತ್ ಕುಂಠಿತವಾಗ್ತದೆ. ಗ್ರೋತ್ ರಿಟಾರ್ಡೇಷನ್ ಅಂತಂದು ಹೇಳ್ತೇವೆ. ಆಮೇಲೆ ಸ್ಟಂಟಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಸ್ಯಾನಿಟೇಷನ್ ಪ್ರಾಬ್ಲಮ್ ಇಂದ ನಾನಾ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಇದೆ ಸರ್, ಇದು ಮಕ್ಕಳಲ್ಲೇ. ಇನ್ನು ಮಹಿಳೆಯರಲ್ಲಿ ಹೇಳಬೇಕು ಅಂತಂದ್ರೆ ಮ್ಯಾಟರ್ನಲ್ ಡೆತ್ಸ್ ಅಂತಂದ್ರೆ ತಾಯಂದಿರ ಮರಣ ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಅವರಲ್ಲಿ ಕೂಡ ಸ್ಯಾನಿಟೇಷನ್ ಪ್ರಾಬ್ಲಮ್ಸ್, ಅಪೌಷ್ಟಿಕತೆ ಕಂಡು ಬರ್ತದೆ, ಅನಿಮಿಯಾ ಕಂಡು ಬರ್ತದೆ, ಪದೇ ಪದೇ ಅಬಾರ್ಷನ್ಸ್, ಈ ತರ ಎಲ್ಲ ಸಮಸ್ಯೆಗಳು ಕಂಡು ಬರ್ತದೆ.
1: ಈಗ ಸಮುದಾಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ಹೇಳಿದ್ರೆ ಈ ಕೊಳಚೆ ಪ್ರದೇಶಗಳು ಕೂಡ ಜಾಸ್ತಿ ಆಗಬಹುದು, ಸಾಂಕ್ರಾಮಿಕ ರೋಗಗಳು ಕೂಡ ಉಲ್ಬಣಾವಸ್ಥೆಗೆ ಹೋಗಬಹುದು ಅಂತ ಸ್ವಲ್ಪ ವಿವರವಾಗಿ ಹೇಳಿದನ್ನ.
0: ಈಗ ಕೊಳಚೆ ಪ್ರದೇಶ ಅಂತಂದ್ರೆ ಅಲ್ಲಿ ಮುಂದಿನದಾಗಿ ನೈರ್ಮಲ್ಯತೆ ತುಂಬಾ ಕೆಳಮಟ್ಟದ್ದಿರ್ತದೆ. ಸರಿಯಾದ ನೀರು ಸಿಗುದಿಲ್ಲ, ಸರಿಯಾದ ಗಾಳಿ ಸಿಗುದಿಲ್ಲ, ಆಮೇಲೆ ಶೌಚದ ವ್ಯವಸ್ಥೆ ಸರಿ ಇರುದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಹಾಗಾಗಿ ಇದನ್ನ ನಾವು ಆದಷ್ಟು ಬೇಗ ನಿಯಂತ್ರಿಸಬೇಕು.
1: ಈಗ ಸೊಳ್ಳೆಗಳು ಉತ್ಪತ್ತಿ ಜಾಸ್ತಿ,
0: ಸೊಳ್ಳೆಗಳು ಉತ್ಪತ್ತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಇವು ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಸತಿ. ಈಗ ಮಲೇರಿಯಾ, ಚಿಕನ್ ಗುನ್ಯಾ

0: ಬಂತು ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಮತ್ತೆ ಅವರಿಗೆ ಅನಿಮಿಯಾ ಉಂಟಾಗುವ ಸಾಧ್ಯತೆ ಇದೆ. ಆಮೇಲೆ ಪ್ರೆಗ್ನೆನ್ಸಿ ಆದಾಗ ಈ ಕಾಯಿಲೆಗಳು ಬಂತು ಅಂತಂದ್ರೆ ಹುಟ್ಟುವ ಮಕ್ಕಳು ಕೂಡ ವಿಕಲಾಂಗ ಆಗಿರುವ ಸಾಧ್ಯತೆಗಳು ಇದೆ.
1: ಸರ್, ಈಗ ಈ ಜನಸಂಖ್ಯಾ ನಿಯಂತ್ರಣದ ಅಗತ್ಯ ಯಾಕೆ ಬೇಕು? ಈಗ ಅಂದ್ರೆ ಆಡಳಿತ ವ್ಯವಸ್ಥೆಗೆ ಮಾತ್ರ ಸಂಬಂಧಪಟ್ಟಂತಹ ಅಥವಾ ಪ್ರತಿ ಕುಟುಂಬದ ಜವಾಬ್ದಾರಿ ಕೂಡ ಹೌದಾ? ಹೇಗೆ
0: ಸರ್? ಜನಸಂಖ್ಯಾ ನಿಯಂತ್ರಣ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಸರ್ ಹೇಳಬೇಕು ಅಂತಂದ್ರೆ. ಇದು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಮತ್ತು ಸ್ವಯಂ ಸೇವಕರಾಗಿ ಇದನ್ನು ನಿಯಂತ್ರಣದಲ್ಲಿಡಬೇಕು. ಸೊ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಿಧಾನಗಳ ಬಗ್ಗೆ ತಿಳಿಯಬೇಕು ಮತ್ತೆ ತಿಳಿಯದವರಿಗೆ ತಿಳಿಸಬೇಕು. ಸೊ ಯಾವುದೇ ಸಂದೇಹವಿದ್ರೆ ಸಮೀಪದ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಆಗಿರ್ಬೋದು, ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಸೂಕ್ತ ಮಾಹಿತಿ ಪಡೆಯಬೇಕು. ಈಗ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ಯುವ ಜನರ ಭರವಸೆಗಳು ಈಡೇರುತ್ತದೆ ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸಬಹುದು. ಇದು ಎಲ್ಲರ ಪಾತ್ರ ವಹಿಸಲೇಬೇಕು.
1: ಸ್ವಾಮಿ ವಿವೇಕಾನಂದರ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕು, ಯುವಜನರು ಅಂದ್ರೆ ಬಲಾಢ್ಯವಾದಂತಹ ಒಂದು ದೇಶದ ನಿರ್ಮಾಣಕ್ಕೆ ಯುವಜನರ ಒಂದು ಸೇವೆ ಕೂಡ ಅಗತ್ಯ ಇದೆ.
0: ಸೊ ದೇಶ ಒಂದು ದಿಕ್ಕಿನಲ್ಲೇ ನಡಿಬೇಕು ಅಂತಂದ್ರೆ ಯುವಜನರ ಪಾತ್ರ ಮಹತ್ವವಾಗಿದೆ.
1: ಈ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಬಂದಾಗ ಈ ನಿಯಂತ್ರಣ ಹೇಗೆ ಸಾಧ್ಯ ಅಂತ ಹೇಳಿ?
0: ಜನಸಂಖ್ಯಾ ನಿಯಂತ್ರಣ ಮಾಡುದು ಅದು ನಾನಾ ಹಂತ ಅಥವಾ ನಾನಾ ರೀತಿಯಲ್ಲಿದೆ ಸರ್. ಅದು ಸಾಮಾಜಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲಿಂದಾಗಿ ಸೊ ಎಲ್ಲರಿಗೂ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಜನಸಂಖ್ಯೆ ನಿಯಂತ್ರಣ ಅಂದ್ರೇನು, ಜನಸಂಖ್ಯೆ ನಿಯಂತ್ರಣಕ್ಕೆ ಲಭ್ಯವಿರುವ ಅವಕಾಶಗಳೇನು ಅಥವಾ ವಿಧಾನಗಳನ್ನು ಅದನ್ನೆಲ್ಲ ತಿಳ್ಕೊಬೇಕು. ಆಮೇಲೆ ಮದುವೆಯ ವಯಸ್ಸನ್ನು ಕನಿಷ್ಠ 21 ವರ್ಷಕ್ಕೆ ಸೀಮಿತಗೊಳಿಸುವುದು ಒಳ್ಳೆಯದು ಅಂತಂದು ನಾನು ಹೇಳ್ತೇನೆ. ಅಥವಾ ಮದುವೆಯನ್ನೇ ಕೂಡ ಮುಂದೂಡುವುದು ಇನ್ನೂ ಉತ್ತಮ. ಸೊ ಈಗಿನ ಜನರೇಷನ್ಲೇ ನಾವು ಅದನ್ನೇ ಕಾಣ್ತಾ ಇದ್ದೇವೆ, ಬಹಳಷ್ಟು ಜನ ಮುಂದೂಡ್ತಿದ್ರು ಎಜುಕೇಶನ್ ಅಂತಂದೇಳಿ ಮುಂದೂಡ್ತಿದ್ರು. ಅದು ಒಂದು ಜನಸಂಖ್ಯೆ ನಿಯಂತ್ರಣಕ್ಕೆ ಒಂದು ಅದು ಒಂದು ರೀತಿಯ ಕೊಡುಗೆ ಅಂತಾನೆ ನಾವು ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಣ ಲಭ್ಯವಿರಬೇಕು. ಮಹಿಳಾ ಸಬಲೀಕರಣ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಸಬಲರಾಗಬೇಕು. ಇನ್ನು ಮನಸ್ಥಿತಿ ಬದಲಾವಣೆ ಆಗಬೇಕು. ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಇಂದಿಷ್ಟು ಏಜಿಗೆ ಮದುವೆ ಆಗಬೇಕು, ಮದುವೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಊರಲ್ಲೆಲ್ಲ ಮಾತಾಡ್ಕೊಂತಾರೆ, ಸರ್ ಇಂದು ಮದುವೆ ಆಗಿಲ್ವಾ, ಯಾಕೆ ಮದುವೆ ಆಗಿಲ್ಲ, ಏನು ಸಮಸ್ಯೆ, ಯಾಕೆ ಗಂಡು ಸಿಕ್ಕಿಲ್ವಾ, ಈಗೆಲ್ಲ ಮಾತಾಡ್ತಾರೆ. ಈ ತರ ಮನೋಭಾವ ಬದಲಾಗಬೇಕು ನಮ್ಮಲ್ಲಿ. ಆಮೇಲೆ ಸಾಮಾಜಿಕ ಸುರಕ್ಷತೆ ಎಲ್ಲರಿಗೂ ದೊರಕುವಂತಾಗಬೇಕು. ಇನ್ನು ಆರ್ಥಿಕವಾಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ, ಆಮೇಲೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು, ಆರ್ಥಿಕ ಭದ್ರತೆ ಒದಗಿಸಬೇಕು, ವ್ಯವಸಾಯ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಒತ್ತು ನೀಡುವುದು ಮತ್ತೆ ಅಭಿವೃದ್ಧಿಪಡಿಸಬೇಕು, ಇನ್ನು ಜೀವನ ಶೈಲಿ ಉತ್ತಮಪಡಿಸಬೇಕು. ಇತರೆ ವಿಧಾನಗಳು ಯಾವುದು ಅಂತಂದ್ರೆ ಸ್ವನಿಯಂತ್ರಣ ಅಂತಂದ್ರೆ ಅಬ್ಸ್ಟಿನೆನ್ಸ್ ಅಂತಂದು ಹೇಳ್ತೇವೆ, ಅಥವಾ ಮದುವೆ ಆಗದೇ ಇರುವುದು, ಅದು ಒಂದು ವಿಧಾನನೇ. ಆಮೇಲೆ ಮನರಂಜನಾ ಕಾರ್ಯಕ್ರಮಗಳನ್ನು ಜಾಸ್ತಿಯಾಗಿ ನಾವು ಉಪಯೋಗಿಸುವುದು, ಆಮೇಲೆ ಅರಿವು ಕಾರ್ಯಕ್ರಮ ಪ್ರೋತ್ಸಾಹಧನ ನೀಡುವುದು, ಆಮೇಲೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳು. ಇನ್ನು ಕೊನೆಯದಾಗಿ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಂತ ಬರ್ತದೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಥವಾ ಕುಟುಂಬ ಕಲ್ಯಾಣ ವಿಧಾನಗಳು, ಸೊ ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದು ಟೆಂಪರರಿ ಅಥವಾ ತಾತ್ಕಾಲಿಕವಾಗಿ, ಇದು ಏನಂತಂದ್ರೆ ಮಗು ಹುಟ್ಟುವುದಕ್ಕಿಂತ ಮುಂಚೆ ಪೋಸ್ಟ್ಪೋನ್ ಮಾಡುವುದು ಅಥವಾ ಮುಂದೂಡುವುದು, 1 ವರ್ಷಕ್ಕೆ ಅಥವಾ 2 ವರ್ಷ ತನಕ ತಡೆ ಹಿಡಿದು ಆ ನಂತರ ಅವರು ಮಕ್ಕಳನ್ನು ಮಾಡಿಕೊಳ್ಳುವ ಅವಕಾಶ. ಸೊ ಆತರ ಅಥವಾ ಒಂದು ಮಗುವಾದ ನಂತರ ಇನ್ನೊಂದು ಮಗುವಿನ ಮಧ್ಯದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ಅವಕಾಶ, ಅದು ಟೆಂಪರರಿ ಮೆಥಡ್. ಇನ್ನೊಂದು ವಿಧಾನ ಕಾಯಂ ಅಥವಾ ಪರ್ಮನೆಂಟ್ ಮೆಥಡ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮಹಿಳೆಯರಿಗೆ ಟ್ಯುಬೆಕ್ಟಮಿ ಅಂತ ಹೇಳ್ತೇವೆ, ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಂತ ನಾವೆಲ್ಲ ಹೇಳ್ತೇವೆ, ಅದು ಒಂದು. ಇನ್ನೊಂದು ಪುರುಷರಲ್ಲಿ ನಾನ್ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಇದೆ. ಸೊ ಇದು ಎರಡು ಪರ್ಮನೆಂಟ್ ಮೆಥಡ್. ಇನ್ನು ಟೆಂಪರರಿ ಮೆಥಡ್ ಅಲ್ಲಿ ನಾವು ಮೊದಲೇದಾಗಿ ಸ್ಪೇಸಿಂಗ್ ಮೆಥಡ್ ಅಂತ ಹೇಳ್ತೇವೆ, ಸ್ಪೇಸಿಂಗ್ ಮೆಥಡ್ ಅಂತರವನ್ನು ಕಾಯ್ದುಕೊಳ್ಳೋದು. ಇದರಲ್ಲಿ ಮುಖ್ಯವಾಗಿ ಬ್ಯಾರಿಯರ್ ಮೆಥಡ್, ಬ್ಯಾರಿಯರ್ ಅಂತಂದೇಳಿದ್ರೆ ಒಂದು ಪದರ, ಯಾವುದೇ ಒಂದು ಪದರ ಸ್ಕ್ರೀನಿಂಗ್ ಅಥವಾ ಪದರವನ್ನು ಯೂಸ್ ಮಾಡಿದಾಗ ಸೊ ಇನ್ನೊಂದು ಕಡೆ ಹೋಗದ ಹಾಗೆ, ಅದು ಕಾನ್ಸೆಪ್ಟ್. ನೆಕ್ಸ್ಟ್ ಇಂಟರ್ಯೂಟರಿನ್ ಕಾಂಟ್ರಸೆಪ್ಟಿವ್ ಡಿವೈಸಸ್, ಹಾರ್ಮೋನಲ್ ಮೆಥಡ್ಸ್ ಅಂಡ್ ಪೋಸ್ಟ್ ಕಾನ್ಸೆಪ್ಷನಲ್ ಮೆಥಡ್, ಆಮೇಲೆ ಇತರ ಮೆಥಡ್ಗಳು. ಇನ್ನು ಬ್ಯಾರಿಯರ್ ಮೆಥಡ್ ಅಲ್ಲಿ ಅದರಲ್ಲಿ ಫಿಸಿಕಲ್ ಮೆಥಡ್ ಮತ್ತೆ ಕೆಮಿಕಲ್ ಮೆಥಡ್ ಅಂತ ಎರಡು ವಿಧಾನ ಇದೆ. ಫಿಸಿಕಲ್ ಮೆಥಡ್ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಕಾಂಡಮ್ಸ್ ಅಂತ ಇದೆ, ಆಮೇಲೆ ಡಯಾಫ್ರಮ್ ಅಂತ ವಿಧಾನ ಇದೆ, ಸರ್ವೈಕಲ್ ಕ್ಯಾಪ್ ಅಂತಂದೇಳಿ ಬಳಸಬಹುದು, ಅಥವಾ ವೆಜಿನಲ್ ಸ್ಪಾಂಜ್. ಸೊ ಇದೆಲ್ಲ ಫಿಸಿಕಲ್ ಮೆಥಡ್ಸ್ ಅಂತಂದೇಳಿ ನಾವು ಹೇಳ್ತೇವೆ. ಇನ್ನು ಕೆಮಿಕಲ್ ವಿಧಾನದಲ್ಲಿ ಫೋಮ್ ಟ್ಯಾಬ್ಲೆಟ್ಸ್ ಅಂತಂದೇಳಿ ಬಳಸಬಹುದು, ಇದು ಕ್ರೀಮ್ ಜೆಲ್ಲಿಸ್ ಅಂತಂದೇಳಿ ಬಳಸಬಹುದು. ಸೊ ಇದಿಷ್ಟು ಬ್ಯಾರಿಯರ್ ಮೆಥಡ್. ಇನ್ನು IUCD ಅಥವಾ ಇಂಟ್ರಯುಟ್ರಿನ್ ಕಾಂಟ್ರಸೆಪ್ಟಿವ್ ಡಿವೈಸ್, ಇದರಲ್ಲಿ ಮೆಡಿಕೇಟೆಡ್ ಮತ್ತೆ ನಾನ್ ಮೆಡಿಕೇಟೆಡ್ ಅಂತ ಎರಡು ವಿಧ ಇದೆ. ಮೆಡಿಕೇಟೆಡ್ ಗೆ ಬೆಸ್ಟ್ ಎಕ್ಸಾಂಪಲ್ ಕಾಪರ್ ಟೀ, ಇನ್ನು ನಾನ್ ಮೆಡಿಕೇಟೆಡ್ ಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಲಿಪ್ಪಿ ಸ್ಲೂಪ್. ಸೊ ಇದನ್ನು ಸಾಮಾನ್ಯವಾಗಿ ಮಹಿಳೆಯರು ಒಂದು ಡೆಲಿವರಿ ಆದ ನಂತರ

0: ಇನ್ನೊಂದು ಡೆಲಿವರಿ ಮಧ್ಯದಲ್ಲಿ ಇದನ್ನು ಬಳಸ್ಕೊಂತಾರೆ. ಪ್ರಸ್ತುತ ಇದನ್ನೇ ಬಹಳಷ್ಟು ಜನ ಮಹಿಳೆಯರು ಬಳಸ್ತಾ ಇದ್ದಾರೆ. ಇನ್ನು ಹಾರ್ಮೋನಲ್ ಮೆಥಡ್, ಹಾರ್ಮೋನಲ್ ಮೆಥಡ್ ಅಲ್ಲಿ ಸೊ ಎರಡು ಟೈಪ್ ಇದೆ. ಒಂದು ನುಂಗುವ ಅಥವಾ ಮಾತ್ರೆ ರೂಪದಲ್ಲಿ ದೊರಕುವಂತ ವಿಧಾನಗಳು, ಇನ್ನೊಂದು ಡಿಪಾಟ್ ಫಾರ್ಮುಲೇಷನ್ಸ್ ಅಂತ ಇದೆ. ಈಗ ಮಾತ್ರೆಗಳು ಅಂತಂದ್ರೆ ಅದರಲ್ಲಿ ಕೆಲವೊಂದು ಹಾರ್ಮೋನ್ಸ್ ಇರ್ತದೆ, ಕಂಬೈನ್ಡ್ ಪಿಲ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಅನ್ನ ಅದು ಕಂಬೈನ್ಡ್ ಮಾಡಿ ಒಂದು ಪಿಲ್ಸ್ ಅನ್ನ ರೆಡಿ ಮಾಡಿರ್ತದೆ. ಸೊ ಈಗ ನೀವು ಕೇಳಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋದಾಗ ಮಾಲಾ ಡಿ ಅಂತ ಸಿಗ್ತದೆ. ಸೊ ಇದೇ ಎಕ್ಸಾಂಪಲ್ ಅದು, ಕಂಬೈನ್ಡ್ ಪಿಲ್ಸ್. ಅದರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಸ್ ಇದೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇದೆ. ಇನ್ನು ಬೇರೆ ವಿಧಾನಗಳಂತಂದ್ರೆ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅಂತಂದು ಸಿಗ್ತದೆ. ಆಮೇಲೆ ಪೋಸ್ಟ್ ಕಾಯಿಟಲ್ ಪಿಲ್, ಪೋಸ್ಟ್ ಕಾಯಿಟಲ್ ಪಿಲ್ ಅದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದೆ. ಯಾಕಂತಂದ್ರೆ ಇದು ಅಸುರಕ್ಷಿತ ಲೈಂಗಿಕ ಸಂಪರ್ಕದ ನಂತರ, ಅಂತಂದ್ರೆ ಈಗ ಟೀನೇಜರ್ಸ್ ಎಲ್ಲ ಹೋಗಿರ್ತಾರೆ, ತಕ್ಷಣಕ್ಕೆ ಅವರು ಆಕರ್ಷಣೆಗೊಳಗಾಗ್ತಾರೆ, ಲೈಂಗಿಕ ಸಂಪರ್ಕಕ್ಕೆ ಒಳಗಾಗ್ತಾರೆ. ಸೊ ಆಗ ಅವರು ಯಾವುದೇ ರೀತಿಯ ಸುರಕ್ಷಿತ ವಿಧಾನಗಳನ್ನು ಬಳಸಿರುವುದಿಲ್ಲ. ಸೊ ಇಂಥ ಸಮಯದಲ್ಲಿ ಸೊ ಇವರು ಲೈಂಗಿಕ ಸಂಪರ್ಕದ ನಂತರ 72 ತಾಸಿನ ಒಳಗಡೆ ಈ ಟ್ಯಾಬ್ಲೆಟ್ ಅನ್ನು ಒಂದನ್ನು ನುಂಗಬೇಕು. ಅದಕ್ಕೆ ಪೋಸ್ಟ್ ಕಾಯಿಟಲ್ ಪಿಲ್ ಅಥವಾ ಎಮರ್ಜೆನ್ಸಿ ಪಿಲ್ ಅಂತಂದು ಹೇಳ್ತೇವೆ. ಇನ್ನು ಒನ್ಸ್ ಎ ಮಂತ್ ಪಿಲ್ ಮತ್ತೆ ಮೇಲ್ ಪಿಲ್ ಎಲ್ಲ ಇದೆ. ಸೊ ಇದು ನಾನಾ ರೀತಿಯ ಹಾರ್ಮೋನಲ್ ಪಿಲ್ಸ್ ಈಗ ಬಳಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅತಿ ಹೆಚ್ಚು ಉಪಯೋಗ ಆಗ್ತಾ ಇರೋದು ಕಂಬೈನ್ಡ್ ಪಿಲ್ ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್. ಇನ್ನು ಡೆಪಾಟ್ ಫಾರ್ಮುಲೇಷನ್ಸ್ ಅಲ್ಲಿ ಮೂರು ವಿಧಾನ ಇದೆ, ಅದು ಇಂಜೆಕ್ಟಬಲ್, ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್, ವೆಜನಲ್ ರಿಂಗ್ಸ್. ಸೊ ಇದನ್ನು ಚರ್ಮದ ಕೆಳಗಡೆ ಸಬ್ ಎಪಿಡರ್ಮಿಸ್ ಅಥವಾ ಸಬ್ಕ್ಯೂಟೇನಿಯಸ್ ಅಂತಂದು ನಾವು ಹೇಳ್ತೇವೆ, ಅಂದ್ರೆ ಚರ್ಮದ ಕೆಳಗಡೆ ಇಂಪ್ಲಾಂಟ್ ಮಾಡೋದು, ಅಂದ್ರೆ ತೋರಿಸೋದು ಅದನ್ನು, ಅದು ಅಲ್ಲಿ ಇನ್ಸರ್ಟ್ ಮಾಡಿದೆ ಅಂತಂದ್ರೆ ಸೊ ಸುಮಾರು ಒಂದು 5 ವರ್ಷಗಳ ತನಕ ಅದು ಎಫೆಕ್ಟ್ ಇರ್ತದೆ.
1: ಶಾಶ್ವತ ವಿಧಾನ,
0: ಶಾಶ್ವತ ವಿಧಾನ. ಸೊ ಇದು ಇನ್ನು ಕಂಬೈನ್ಡ್ ಪಿಲ್ಸ್ ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್ಸ್ ಅದು ಪದೇ ಪದೇ ತಗೊಳ್ತಾ ಇರಬೇಕು. ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮಾಲಾ ಡಿ ಅದನ್ನ ಪ್ರತಿ ತಿಂಗಳು ತಗೊಳ್ಬೇಕು. ಸೊ ಅದೇ ಇದು ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್. ಸೊ ಇದನ್ನ ಒಂದ್ಸತಿ ಅದನ್ನ ಇಂಪ್ಲಾಂಟ್ ಆಯ್ತು ಅಂತಂದ್ರೆ 5 ವರ್ಷಗಳ ತನಕ ಅದು ಎಫೆಕ್ಟ್ ಕೊಡ್ತದೆ. ಇನ್ನು ಇತರೆ ವಿಧಾನಗಳು ಅಂತಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಹೇಳ್ಬೋದು ಅಂತಂದ್ರೆ, ಇದಕ್ಕೆ ನ್ಯಾಚುರಲ್ ಮೆಥಡ್ಸ್ ಅಂತ ಹೇಳ್ತೇವೆ. ತಾಯಿ ಎದೆ ಹಾಲುಣಿಸುವುದರಿಂದ, ತಾಯಿ ಎದೆ ಹಾಲುಣಿಸುವುದರಿಂದ ಕೂಡ ತಡೆಗಟ್ಟಬಹುದು. ಸುಮಾರು ಒಂದು 6 ತಿಂಗಳಿಂದ 1 ವರ್ಷ ತನಕ ಇದನ್ನು ಮುಂದೂಡಬಹುದು. ಅಂಡ್ ಲೈಂಗಿಕ ಸಂಪರ್ಕ ಮಾಡದಿರುವುದು, ಅದಕ್ಕೆ ಅಬ್ಸ್ಟಿನೆನ್ಸ್ ಅಂತ ಹೇಳ್ತೇವೆ. ಆಮೇಲೆ ಕಾಯಿಟಸ್ ಇಂಟರಪ್ಟಸ್ ಅಂತಂದ್ರೆ, ಈಗ ಲೈಂಗಿಕ ಕ್ರಿಯೆ ನಡೀತಾ ಇರಬೇಕಾದ್ರೆ ಅದು ಎಜಕ್ಯುಲೇಷನ್ ಆಗಿಂತ ಮುಂಚೆನೆ ಅವರ ಗುಪ್ತಾಂಗವನ್ನು ಹೊರಗೆ ತೆಗೆಯೋದಕ್ಕೆ ನಾವು ಕಾಯಿಟಸ್ ಇಂಟರಪ್ಟಸ್ ಅಂತಂದ ಹೇಳ್ತೇವೆ. ಇನ್ನು ರಿದಮ್ ಮೆಥಡ್ ಅಂತ ಹೇಳ್ತೇವೆ ಅಥವಾ ಕ್ಯಾಲೆಂಡರ್ ಮೆಥಡ್. ಸೊ ಹೀಗೆ ನಾನಾ ರೀತಿಗಳಿದೆ. ಜನರು ಇದ್ರ ಬಗ್ಗೆ ಸೂಕ್ತ ತಿಳುವಳಿಕೆ ತಗೊಂಡು ಅವರು ಮುಂದುವರಿಬೇಕು. ಸೊ ಹಾಗಾದ್ರೆ ಮಾತ್ರ ಜನಸಂಖ್ಯೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯ.
1: ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿ ಯೋಜನತೆಯನ್ನ ನೋಡಿದ್ರೆ ಶಿಕ್ಷಣ, ಉದ್ಯೋಗ, ನಂತರ ಮದುವೆಗೆ ಕೊನೆಯ ಪ್ರಯಾರಿಟಿ ಅಂತ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಗುವಿನ ಜನನ ಮತ್ತೆ ಅವರನ್ನ ಶಿಕ್ಷಣವನ್ನು ಒದಗಿಸುವಂತಹದ್ದು, ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹದ್ದು, ಇದು ಸ್ವಲ್ಪ ಹಿನ್ನೆಲೆಗೆ ಸರಿದಿದೆಯಾ ಹೇಗೆ?
0: ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಸೊ ಅದು ಕಂಡು ಬಂದಿದೆ. ಯಾಕಂತಂದ್ರೆ ಈಗ ಒಂದು ಕುಟುಂಬ ನಡೆಸಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಉದ್ಯೋಗ ಮಾಡ್ಲೇಬೇಕು. ಸೊ ಉದ್ಯೋಗ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಸಿಗೋದು ಬಹಳ ಕಷ್ಟ ಇದೆ. ಆಮೇಲೆ ಮನೆ ನಡೆಸಬೇಕು ಮತ್ತೆ ಮನೆಯ ಪರಿಕರಗಳು ಮತ್ತೆ ಅವನ್ನೆಲ್ಲ ಕೊಂಡುಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಕಾಸ್ಟ್ಲಿ ಇದೆ. ಸೊ ಒಬ್ಬರಿಂದನೇ ಈಗ ಮನೆ ನಡೆಸೋದು ಬಹಳ ಕಷ್ಟ. ಸೊ ಹಾಗಾಗಿ ಗಂಡ ಹೆಂಡತಿ ಇಬ್ರು ಕೂಡ ದುಡಿಯುವಂತ ಕಾಲ ಬಂದಿದೆ, ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಗಂಡ ಬೆಳಿಗ್ಗೆ ಹೋಗ್ತಾನೆ, ಹೆಂಡತಿ ಕೂಡ ಬೆಳಿಗ್ಗೆ ಹೋಗ್ತಾನೆ, ಕೆಲವೊಮ್ಮೆ ಗಂಡ ನೈಟ್ ಡ್ಯೂಟಿ ಮಾಡ್ತಾನೆ ಅಥವಾ ಕೆಲವೊಮ್ಮೆ ಹೆಂಡತಿ ಕೂಡ ನೈಟ್ ಡ್ಯೂಟಿ ಮಾಡ್ತಾರೆ. ಈಗ ಕಾಲ ಬದಲಾಗಿದೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ಸಮಯದ ನಿರ್ಬಂಧ ಇಲ್ಲ. ಸೊ ಹಾಗಾಗಿ ದಿನದ 24 ಗಂಟೆನೂ ಕೂಡ ಕೆಲಸ ಮಾಡುವಂತ ಅವಕಾಶ ಇದೆ ಮತ್ತು ಅನಿವಾರ್ಯತೆನೂ ಕೂಡ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಇದರಲ್ಲಿ ಕೂಡ ಅದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ಅಂತಂದು ಹೇಳಬಹುದು.
1: ಅದರಿಂದಾಗಿ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ
0: ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾಣ್ಯದ ಎರಡು ಮುಖ ಇದ್ದಾಗೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ.
1: ಒಂದು ಕಾಲದಲ್ಲಿ ಆಶೀರ್ವಾದ ಮಾಡಬೇಕಿದ್ರೆ ಹೇಳ್ತಾ ಇದ್ವಿ ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಹೇಳಿ. ಆಮೇಲೆ ಅದು ಎರಡು ಮಕ್ಕಳಾಯ್ತು, ಕಡೆಗೆ ಒಂದು ಮಕ್ಕಳಾಯ್ತು, ಈಗ ಒಂದು ಇಲ್ದಿದ್ರು ಕೂಡ ನಡೀತದೆ ಅನ್ನೋ ಪರಿಸ್ಥಿತಿ ಬಂದಿದೆ.
0: ಹೌದು ಸರ್, ಅಂತಂದ್ರೆ ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗ್ಬೇಕು ಅಂತಂದ್ರೆ ಎಲ್ಲದೂ ಇರಬೇಕು. ಸೊ ಮಕ್ಕಳು ಇರಲೇಬೇಕು. ಸೊ ಮಕ್ಕಳು ಇಲ್ಲ ಅಂತಂದ್ರೆ ಅದು ಕಂಪ್ಲೀಟ್ ಆಗುದಿಲ್ಲ. ಸೊ ಮಕ್ಕಳು ಬೇಕದು.
1: ಸರ್, ಈಗ ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕು. ಈ ಜನಸಂಖ್ಯಾ ಹೆಚ್ಚಳದಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಏನೇನು ಪರಿಣಾಮಗಳಾಗ್ತವೆ ಅಂತ ಹೇಳಿ?
0: ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀಳ್ತದೆ ಅಂತಂದ್ರೆ, ಈ ಜನಸಂಖ್ಯೆಯಿಂದ ಜಾಸ್ತಿಯಾಗಿ ನೀರು, ಗಾಳಿ, ಮಣ್ಣು ಇದರ ಮಾಲಿನ್ಯ ಬೇಗ ಆಗ್ತದೆ. ಯಾಕಂತಂದ್ರೆ ಎಲ್ಲರೂ ನೀರನ್ನು ಬಳಸ್ತಾರೆ, ಶೌಚಕ್ಕೆ ಯೂಸ್ ಮಾಡ್ತಾರೆ, ಶೌಚದ ನಂತರ ಅದನ್ನ ಹೊರಗಡೆ ಬಿಡ್ತಾರೆ, ಆಟೋಮೆಟಿಕಲಿ ಅದು ಸಾಯಿಲ್ ಪೊಲ್ಯೂಷನ್ ಆಗಿ ಆಗ್ತದೆ.

0: ಜೊತೆಗೆ ಹಳ್ಳಿಗಳಿಂದ ನಗರದ ಪಟ್ಟಣಕ್ಕೆ ಒಂದು ವಲಸೆ ಹೋಗುವಂತಹದ್ದು ಕೂಡ ಜಾಸ್ತಿ ಆಗ್ತದೆ, ಹಳ್ಳಿಯಲ್ಲಿ ಉದ್ಯೋಗ ಇರುವುದಿಲ್ಲ.
1: ಹೌದು ಸರ್. ಸೊ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲೇ ಸುಮಾರು 34% ಅಷ್ಟು ಜನ ನಗರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದ ನಗರಕ್ಕೆ ಆಕರ್ಷಿತರಾಗಿ ಹೋಗುವವರು ಜಾಸ್ತಿ ಆಗಿದೆ. ಕೆಲವೊಮ್ಮೆ ಮಳೆ ಸರಿಯಾಗಿ ಬಂದಿರುವುದಿಲ್ಲ, ಅಲ್ಲಿ ಬೆಳೆ ಬೆಳಿಲಿಕ್ಕೆ ಯಾವುದೇ ಅವಕಾಶದಿಂದ, ಸೊ ಹಾಗಾಗಿ ಅವರು ಪಟ್ಟಣಗಳಿಗೆ ವಲಸೆ ಹೋಗಬೇಕಾಗಿದೆ, ಗುಳೆ ಹೋಗುದು ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದಲ್ಲಿ. ನಗರದ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಆಮೇಲೆ ನಗರದ ಮೇಲೆ ಯಾವ ರೀತಿ ಒತ್ತಡ ಆಗ್ತದೆ, ಕೊಳೆಗೇರಿಗಳು ಪ್ರಾರಂಭವಾಗ್ತವೆ. ಒಂದು ಸತಿ ಕೊಳೆಗೇರಿಗಳು ಆಯ್ತು ಅಂತಂದ್ರೆ ಅಲ್ಲಿ ನೈರ್ಮಲ್ಯತೆ ಕುಂಠಿತ ಹೋಗ್ತದೆ. ನೈರ್ಮಲ್ಯತೆ ಕುಂಠಿತಗೊಂಡ ಅಂತಂದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಇನ್ನು ಸೊಳ್ಳೆಗಳು ಉತ್ಪತ್ತಿ ಆಯ್ತು ಅಂತಂದ್ರೆ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ.
0: ಜೊತೆಗೆ ಬಹುಶಃ ಈಗ ವಸತಿ ವ್ಯವಸ್ಥೆ ಆಗ್ಬಹುದು, ಶಿಕ್ಷಣದ ಆಗ್ಬಹುದು, ಆರೋಗ್ಯ ಆಗ್ಬಹುದು, ಎಲ್ಲ ಸಮಸ್ಯೆಗಳು ಕೂಡ ಒಂದಕ್ಕೊಂದು ಕೊಂಡಿ ಹಾಗೆ.
1: ಹೌದು ಸರ್, ಎಲ್ಲದರ ಮೇಲೆ ಪರಿಣಾಮ ಬಿದ್ದೇ ಬೀಳ್ತದೆ.
0: ಈಗ ಒಂದ್ ದಿವಸ ಹಾಲಿನ ಸಪ್ಲೈ ಇಲ್ಲ ಅಂತ ಆಗ್ಬಹುದು, ಒಂದ್ ದಿವಸ ಪೆಟ್ರೋಲ್ ಇಲ್ಲ ಅಂತ ಆಗ್ಬಹುದು.
1: ಹೌದು ಸರ್, ಇದೆಲ್ಲ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ನ ದುಷ್ಪರಿಣಾಮ ಅಂತಾನೆ ಹೇಳ್ಬಹುದು, ಅಥವಾ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಅಲ್ಲಿ 10 ಜನರಿಗೆ ಅಂತಂದೇಳಿ ಸೀಮಿತವಾಗಿದ್ದ ಹಾಲು ಅಥವಾ ನೀರು ಅಥವಾ ಪೆಟ್ರೋಲ್ ಸಡನ್ ಆಗಿ ಇನ್ನು 100 ಜನ ಹೋದ್ರು ಅಂತಂದ್ರೆ ಅದನ್ನು ಪೂರೈಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ದುಷ್ಪರಿಣಾಮ ಎಲ್ಲ ನಾವು ಎದುರಿಸಲೇಬೇಕಾಗ್ತದೆ.
0: ಅಂದ್ರೆ ಒಂದು ಹೋಟೆಲ್ ನಲ್ಲಿ 100 ಜನರಿಗೆ ಮಾತ್ರ ಆಹಾರವನ್ನು ಪೂರೈಸುವ ವ್ಯವಸ್ಥೆ ಇದ್ರೆ 1,000 ಜನ ಏಕಕಾಲದಲ್ಲಿ ಬಂದ್ಬಿಟ್ರೆ ಏನಾಗ್ತದೆ, ಹಾಗೆ
1: ಕಷ್ಟ ಆಗ್ತದೆ.
0: ಸರಿ, ಈಗ ವಿವಿಧ ಇಲಾಖೆಗಳು ವಿಶೇಷವಾಗಿ ಆರೋಗ್ಯ ಇಲಾಖೆ ಈ ಒಂದು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಆಮೇಲೆ ವೈದ್ಯಕೀಯ ಸಂಸ್ಥೆಗಳಾಗ್ಬಹುದು, ಸರ್ಕಾರ ಆಗ್ಬಹುದು, ಇವರ ಒಂದು ಪಾತ್ರ ಏನು ಈ ಜನಸಂಖ್ಯಾ ಜಾಗೃತಿಯಲ್ಲಿ?
1: ಸರ್, ಈಗ ನಾನಾ ಇಲಾಖೆಗಳು ಇದಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾವೆ. ಸೊ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆಗಿರ್ಬೋದು, ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ನ್ಯಾಷನಲ್ ಪಾಪ್ಯುಲೇಷನ್ ಕೌನ್ಸಿಲ್ ಅಥವಾ NPC ಆಗಿರ್ಬೋದು, ಜನಸಂಖ್ಯಾ ಸ್ಥಿರತೆ ಕೋಶ JK ಆಗಿರ್ಬೋದು, ನೀತಿ ಆಯೋಗ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ವಿಂಗ್ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಪಂಚಾಯತ್ ರಾಜ್, ಹೀಗೆ 10 ಹಲವಾರು ಇಲಾಖೆಗಳು ಈ ಕಾರ್ಯಕ್ರಮಕ್ಕೋಸ್ಕರ ಕೈ ಜೋಡಿಸಿದ್ದೇವೆ. ಇವುಗಳ ಕಾರ್ಯಕ್ರಮಗಳು ಅತ್ಯಂತ ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮಗಳಾಗಿದೆ, ಮತ್ತು ಇವು ಏನು ವಿಧಾನಗಳಾಗಿರ್ಬೋದು ಅಥವಾ ತರಬೇತಿಗಳಾಗಿರ್ಬೋದು ಅತ್ಯಂತ ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳುವಂತಹ ಕಾರ್ಯಕ್ರಮಗಳು. ಇವನ್ನ ಜನಸಾಮಾನ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈಗ ಕುಟುಂಬ ಕಲ್ಯಾಣ ವಿಧಾನಗಳ ಅರಿವು ಮೂಡಿಸುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಅರ್ಹ ದಂಪತಿಗಳನ್ನು ಸಂಪರ್ಕಿಸಿ ಆಪ್ತ ಸಮಾಲೋಚನೆ ಮತ್ತು ಸೂಕ್ತ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಇನ್ನು ಅತ್ಯಂತ ತಳಮಟ್ಟದಲ್ಲಿ ಇರುವಂತಹ ತಾಯಿ ಮಗುವಿನ ಆರೈಕೆ ಮಾಡುವುದು ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕುಟುಂಬ ಕಲ್ಯಾಣ ಇದರಲ್ಲಿ ಇರುವಂತಹ ವಿಧಾನಗಳನ್ನು ತಿಳಿಸುವುದು ಮತ್ತೆ ಹಂಚುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಆಶಾ ಕಾರ್ಯಕರ್ತೆಯರು ಕೂಡ ಭಾಗವಹಿಸುತ್ತಾ ಇದ್ದಾರೆ. ಇವರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ NPC ಮತ್ತು JK ಅನುಷ್ಠಾನಗೊಳಿಸುವಲ್ಲಿ ಮಾತ್ರ ಪಾತ್ರ ವಹಿಸ್ತಾ ಇದ್ದಾವೆ. ನೀತಿ ಆಯೋಗ, ಇವು ಭಾರತದಾದ್ಯಂತ ಅಂಕಿಅಂಶಗಳನ್ನು ಪಡೆದು ವಿಮರ್ಶೆ ಮಾಡಿ ಗುರಿ ಮುಟ್ಟಲು ಹೊಸ ರೂಪುರೇಷೆಗಳನ್ನು ವಿನ್ಯಾಸಗೊಳಿಸುತ್ತಿವೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ತಾ ಇದೆ, ಹಾಗೂ ಮದುವೆಗಳನ್ನು ಮುಂದೂಡುವ ಕಾರ್ಯಕ್ರಮ ಕೂಡ ಕೈಗೊಂಡಿದೆ. ಆಮೇಲೆ ಟೀನೇಜ್ ಪ್ರೆಗ್ನೆನ್ಸಿ ತಡೆಗಟ್ಟುವುದರಲ್ಲೂ ಕೂಡ ಇವು ಕಾರ್ಯೋನ್ಮುಖವಾಗಿವೆ. ಹೆಣ್ಣು ಮಕ್ಕಳ, ಗರ್ಭಿಣಿಯರ, ಬಾಣಂತಿಯರ ನ್ಯೂಟ್ರಿಷನಲ್ ಹೆಲ್ತ್ ಅಥವಾ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದೆ. ಇನ್ನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಇಲಾಖೆ ಹದಿಹರಿಯದ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತಂದ್ರೆ ಪಂಚಾಯತ್ ರಾಜ್, ಇದು ಮುಖ್ಯ ಕೆಲಸ ಏನಂತಂದ್ರೆ ಬಡತನ ನಿರ್ಮೂಲನೆ. ಒಂದ್ಸತಿ ಬಡತನ ನಿರ್ಮೂಲನೆ ಆಯ್ತು ಅಂತಂದ್ರೆ ಇವನ್ನೆಲ್ಲ ನಾವು ಸರಿ ತೂಗಿಸಬಹುದು. ಸೊ ಹೀಗೆ ಹಲವಾರು ಇಲಾಖೆಗಳು ಸೊ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ಇಲಾಖೆಗಳಲ್ಲಿ ಉತ್ತಮ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಹಾಗೂ ಸಂಶೋಧನೆಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಹೊಸದಾಗಿ ಕೆಲವೊಂದು ಸ್ಟ್ರಾಟಜಿ ಮಾಡಿದ್ದಾರೆ. ಏನು ಅಂತಂದ್ರೆ ಹೊಸ ಹೊಸ ರೀತಿಯ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಉದಾಹರಣೆಗೆ ಇಂಜೆಕ್ಟಬಲ್ ಕಾಂಟ್ರಸೆಪ್ಟಿವ್ಸ್, ಸೆಂಟಕ್ರೋಮನ್ ಅಂಡ್ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಜನರು ಡಿಮ್ಯಾಂಡ್ ಮಾಡಬೇಕು ಅಂತಂದೇಳಿ ಗುರಿಯಿಂದ ಪ್ಯಾಕೆಟ್ ಅನ್ನು ತುಂಬಾ ಆಕರ್ಷಕವಾಗಿ ಪ್ಯಾಕಿಂಗ್ ಇದು ಮಾಡ್ತಾ ಇದ್ದಾರೆ.
0: ಕೊನೆಯದಾಗಿ ಹಾಗೂ ಪ್ರಮುಖವಾಗಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ?
1: ಸರ್, ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಮಾತ್ರ ಯುವಜನರಿಗೆ ಅವಕಾಶ. ಯುವಜನರೇ ದೇಶದ ಮುಂದಿನ ಭವಿಷ್ಯ ಅಂತಂದು ಹೇಳಬಹುದು. ಈ ಯುವಶಕ್ತಿ ನಾವು ಎಷ್ಟು ಸ್ಟ್ರಾಂಗ್

0: ಹಾಗಾಗಿರ್ತೀವೋ ದೇಶ ಯಾವ ದಿಕ್ಕಿನಲ್ಲೇ ನಡಿಬೇಕು ಅನ್ನೋದು ಅವರೇ ನಿರ್ಧರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯುವಕರು ಈ ಎಲ್ಲಾ ವಿಧಾನಗಳನ್ನು ತಾವು ಅರಿತು ಮತ್ತು ಎಲ್ಲರಿಗೂ ತಿಳಿಸಿ ಸೊ ದೇಶವನ್ನು ಒಂದು ಸರಿಯಾದ ದಿಕ್ಕಿನಲ್ಲೇ ನಡೆಸಬೇಕು ಅಂತಂದ್ರೆ, ಯಾಕಂತಂದ್ರೆ ಅವರಿಗಷ್ಟೇ ಇದು ಶಕ್ತಿ ಇದೆ.
1: ಬಹಳ ಸಂತೋಷ ಡಾಕ್ಟರ್ ಹೇಮಗಿರಿಯವರೇ. ವಿಶ್ವ ಜನಸಂಖ್ಯಾ ದಿನದ ಹಿನ್ನೆಲೆಯಲ್ಲಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಇವರೊಡನೆ ನಡೆದ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಮಾತನಾಡುತ್ತಾರೆ ಮೈಸೂರಿನ ಪತ್ರಕರ್ತ ಎಸ್ಪಿ ದೇವರಾಜ.
4: ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಅರ್ಥಾತ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಪ್ರತಿಯೊಬ್ಬ ಭಾರತೀಯನಿಗೂ ವಿಶಿಷ್ಟ ಡಿಜಿಟಲ್ ಐಡಿ ಅಂದರೆ ಗುರುತು ನೀಡುವ ಮೂಲಕ ದೇಶದಲ್ಲಿ ಡಿಜಿಟಲ್ ಆರೋಗ್ಯ ವ್ಯವಸ್ಥೆ ರಚಿಸುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ಈ ಮೂಲಕ ಆರೋಗ್ಯ ಸೇವೆಯನ್ನು ಸರಳೀಕರಣಗೊಳಿಸುವುದರ ಜೊತೆಗೆ ಗಣನೀಯ ಸುಧಾರಣೆ ತರುವುದು ಸರ್ಕಾರದ ಗುರಿಯಾಗಿದೆ. ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನದ ಪ್ರಾಯೋಗಿಕ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 ಆಗಸ್ಟ್ 15 ಘೋಷಿಸಿದ್ದರು. ಆರಂಭಿಕ ಹಂತದಲ್ಲಿ ಈ ಯೋಜನೆಯನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಯಿತು. ನಂತರದಲ್ಲಿ ದೇಶಾದ್ಯಂತ ವಿಸ್ತರಿಸಲಾಗಿದೆ. ಈ ನಡುವೆ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಎನ್ನುವುದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಂದು ಪರಿಷ್ಕರಣೆಯಾಗಿದೆ. ಯಾವುದೇ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸುವ ಮುನ್ನ ಸೀಮಿತ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದು ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗುತ್ತದೆ. ನಂತರ ಅಗತ್ಯವಿರುವ ಸುಧಾರಣೆಯೊಂದಿಗೆ ರಾಷ್ಟ್ರವ್ಯಾಪಿ ಯೋಜನೆಯನ್ನು ವಿಸ್ತರಿಸಲಾಗುತ್ತದೆ. ಹಾಗೆಯೇ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1 ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಿ ಅಲ್ಲಿ ಯಶಸ್ವಿಯಾದ ಬಳಿಕ ದೇಶದೆಲ್ಲೆಡೆ ವಿಸ್ತರಿಸಲಾಗಿದೆ. ಡಿಜಿಟಲ್ ಹೆಲ್ತ್ ಮಿಷನ್ ಆರಂಭಿಸಿರುವ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸಬೇಕು ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಗುರುತಿನ ಚೀಟಿ ಅಂದರೆ ಹೆಲ್ತ್ ಐಡಿ ನೀಡಲಾಗುತ್ತದೆ. ಹೆಲ್ತ್ ಐಡಿ ರಚಿಸಲು ಆಯ್ಕೆ ಮಾಡಿಕೊಂಡ ಬಳಿಕ ಫಲಾನುಭವಿಯ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ, ವಿಳಾಸ ಇನ್ನಿತರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ. ಅಗತ್ಯ ಮಾಹಿತಿಯನ್ನೆಲ್ಲ ದಾಖಲಿಸಿದ ಬಳಿಕ ಹೆಲ್ತ್ ಐಡಿ ರಚಿಸಲಾಗುತ್ತದೆ. ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ದಾಖಲೆಯನ್ನು ಡಿಜಿಟಲ್ ಮೂಲಕ ರಕ್ಷಿಸಲಾಗುತ್ತದೆ. ಇದರಲ್ಲಿ ವೈದ್ಯರು, ನರ್ಸ್, ಪ್ಯಾರಾಮೆಡಿಕಲ್ ಮುಂತಾದ ವೃತ್ತಿಪರರ ನೋಂದಣಿಯೂ ಇರುತ್ತದೆ. ದೇಶದ ಎಲ್ಲಾ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಲ್ಯಾಬ್ಗಳು, ಔಷಧಿ ಅಂಗಡಿಗಳು ಕೂಡ ಈ ಯೋಜನೆಯಡಿ ನೋಂದಣಿಯಾಗುತ್ತದೆ. ಅಗತ್ಯವಿದ್ದರೆ ನಾಗರಿಕರಿಗೆ ನೀಡುವ ಡಿಜಿಟಲ್ ಹೆಲ್ತ್ ಐಡಿ ಮೂಲಕ ರೋಗಿ ಮತ್ತು ವೈದ್ಯರು ಹಳೆಯ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಬಹುದು. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಪೂರ್ವ ವೈದ್ಯಕೀಯ ದಾಖಲೆಗಳು ಅಂದರೆ ಮೆಡಿಕಲ್ ಹಿಸ್ಟರಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ನೆರವಾಗುತ್ತದೆ. ಇದರಿಂದ ರೋಗಿಗಳು ಬಹುಬೇಗ ಗುಣಮುಖವಾಗುವುದರ ಜೊತೆಗೆ ಸಮಸ್ಯೆ ಉಲ್ಬಣಗೊಳ್ಳದಂತೆ ತಡೆಯಬಹುದು. ಆದರೆ ಹಿಂದಿನ ಆರೋಗ್ಯ ಸ್ಥಿತಿ, ವೈದ್ಯರ ಸಲಹೆ, ಬಳಸಿದ ಔಷಧಿ, ನಂತರದ ಆರೋಗ್ಯ ಸುಧಾರಣೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದರೆ ಡಿಜಿಟಲ್ ಆರೋಗ್ಯ ಮಿಷನ್ನ ಮೂಲಕ ಎಲ್ಲಾ ದಾಖಲೆಗಳನ್ನು ರಕ್ಷಿಸಿಕೊಳ್ಳಬಹುದು. ಅಗತ್ಯವಿದ್ದಾಗ ಆ ವ್ಯಕ್ತಿಯ ಅನುಮತಿ ಪಡೆದು ಪರಿಶೀಲಿಸಬಹುದಾಗಿದೆ. ಡಿಜಿಟಲ್ ಆರೋಗ್ಯ ವ್ಯವಸ್ಥೆಯಡಿಯಲ್ಲಿ ರೋಗಿಗಳು ತಮ್ಮ ಆರೋಗ್ಯ ದಾಖಲೆಗಳನ್ನು ಸಂರಕ್ಷಿಸಿಟ್ಟುಕೊಂಡು ಅಗತ್ಯವಿದ್ದಾಗ ತಮ್ಮ ಆಯ್ಕೆಯ ವೈದ್ಯರೊಂದಿಗೆ ಹಂಚಿಕೊಳ್ಳಬಹುದು. ತಮ್ಮ ಆರೋಗ್ಯ ಖಾತೆಯಲ್ಲಿ ಪ್ರತಿ ಬಾರಿಯ

ವೈದ್ಯಕೀಯ ಪರೀಕ್ಷೆ, ಆರೋಗ್ಯ ಸಮಸ್ಯೆ, ಸಂಪರ್ಕಿಸಿದ ವೈದ್ಯರು, ಸ್ವೀಕರಿಸಿದ ಔಷಧಿಗಳು ಮತ್ತು ರೋಗ ನಿರ್ಣಯದ ವಿವರಗಳನ್ನು ದಾಖಲಾಗುವುದರಿಂದ ಯಾವ ಸ್ಥಳಕ್ಕೆ ಹೋದಾಗಲೂ ಯಾವುದೇ ವೈದ್ಯರನ್ನು ಭೇಟಿಯಾದರೂ ಪೋರ್ಟಲ್ ಮೂಲಕ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ಈ ಡೇಟಾ ಸುರಕ್ಷಿತವಾಗಿರುವುದರಿಂದ ವಾಣಿಜ್ಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಿಷನ್ ಸಮಗ್ರ ಸ್ವಯಂಪ್ರೇರಿತ ಆರೋಗ್ಯ ಕಾರ್ಯಕ್ರಮವಾಗಿದ್ದು, ಇದು ವೈದ್ಯರು, ಆಸ್ಪತ್ರೆಗಳು, ಔಷಧಾಲಯಗಳು, ವಿಮಾ ಕಂಪನಿಗಳನ್ನು ಸಂಯೋಜಿಸುತ್ತದೆ. ಈ ಮಿಷನ್ ಸ್ಮಾರ್ಟ್ ಫೋನ್ಗಳಿಲ್ಲದ ಲಕ್ಷಾಂತರ ನಾಗರಿಕರಿಗೆ ಅಥವಾ ಸಂಪರ್ಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ದೂರದ ಬುಡಕಟ್ಟು ಪ್ರದೇಶಗಳಲ್ಲಿರುವವರಿಗೆ ಈ ಸೇವೆ ಪಡೆಯಲು ಅವಕಾಶವಿದೆ ಎಂದು ಡಿಜಿಟಲ್ ಆರೋಗ್ಯ ಮಿಷನ್ನ ಅಧಿಕಾರಿಯೊಬ್ಬರು ಈ ಹಿಂದೆಯೇ ತಿಳಿಸಿದ್ದಾರೆ. ದೇಶಾದ್ಯಂತ ಬಳಸಬಹುದಾದ ಎಟಿಎಂ ಕಾರ್ಡ್ ಮಾದರಿಯ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ವಿತರಿಸಲಾಗುತ್ತಿದೆ. ಇದರಲ್ಲಿ ಆಧಾರ್ ಕಾರ್ಡ್ನಂತೆ 14 ಡಿಜಿಟ್ನ ಪ್ರತ್ಯೇಕ ಗುರುತಿನ ಸಂಖ್ಯೆ ಇರಲಿದೆ. ಈ ನೋಂದಣಿ ಉಚಿತವಾಗಿದ್ದು ಗ್ರಾಮ ಪಂಚಾಯಿತಿ, ಗ್ರಾಮ ಒನ್, ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡ್ ನೋಂದಣಿ ಮಾಡಿದ ಮೊಬೈಲ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಪ್ರತಿ ನೀಡಿ ಕಾರ್ಡ್ ಪಡೆದುಕೊಳ್ಳಬಹುದು. ಈ ಡಿಜಿಟಲ್ ಕಾರ್ಡ್ ಹೊಂದಿದವರಿಗೆ ಹಿಂದಿನಂತೆಯೇ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಸರ್ಕಾರಿ ಯೋಜನೆ ಸೌಲಭ್ಯ, ಬಿಪಿಎಲ್ ಕಾರ್ಡ್ದಾರರಿಗೆ ವರ್ಷಕ್ಕೆ ಗರಿಷ್ಠ ರೋಗಕ್ಕೆ ಅನುಸಾರವಾಗಿ ಪ್ಯಾಕೇಜ್ ದರ ಉಚಿತವಾಗಿ ಸಿಗಲಿದೆ. ಸಾಮಾನ್ಯ ರೋಗಿಗಳು ಅಂದರೆ ಎಪಿಎಲ್ ಕಾರ್ಡ್ ಹೊಂದಿದವರಿಗೂ ಪ್ಯಾಕೇಜ್ ದರದ ಶೇ 30% ನೆರವು ದೊರೆಯಲಿದೆ. ಒಟ್ಟು 1650 ಹೆಚ್ಚು ಚಿಕಿತ್ಸೆಗಳಿಗೆ ಪ್ಯಾಕೇಜ್ ದರ ನಿಗದಿಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ಅಂದರೆ ಎಬಿಪಿಎಂ ಜೆಎವೈ ಕಾರ್ಡ್ನಲ್ಲೇ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಹೆಲ್ತ್ ಅಕೌಂಟ್ ನಂಬರ್ ಸಹ ದಾಖಲಾಗಿರುತ್ತದೆ. ಹೆಲ್ತ್ ಅಕೌಂಟ್ ನಂಬರ್ ಅನ್ನ ಆಭಾ ನಂಬರ್ ಎನ್ನಲಾಗುತ್ತದೆ. ಈ ಖಾತೆಯಲ್ಲಿ ವ್ಯಕ್ತಿಯ ಆರೋಗ್ಯ ವಿವರವನ್ನೆಲ್ಲ ದಾಖಲಿಸಲಾಗಿರುತ್ತದೆ. ವೈದ್ಯರ ಭೇಟಿಗೆ ಹೋಗುವಾಗ ಇದೊಂದು ಕಾರ್ಡ್ ತೆಗೆದುಕೊಂಡು ಹೋದರೆ ಸಾಕು. ಅದರಲ್ಲಿರುವ ಆಭಾ ನಂಬರ್ ಅನ್ನ ನಿರ್ದಿಷ್ಟ ವೆಬ್ಸೈಟ್ನಲ್ಲಿ ನಮೂದಿಸಿದರೆ ಸಂಬಂಧಪಟ್ಟ ವ್ಯಕ್ತಿಯ ಮೊಬೈಲ್ಗೆ ಒಟಿಪಿ ಬರುತ್ತದೆ. ಆ ಸಂಖ್ಯೆಯನ್ನು ಹೇಳಿದರಷ್ಟೇ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಡಿಜಿಟಲ್ ದಾಖಲೆಗಳನ್ನು ವೀಕ್ಷಿಸಲು ಸಾಧ್ಯ. ಅಂದರೆ ಸಂಬಂಧಪಟ್ಟವರ ಅನುಮತಿ ಇಲ್ಲದೆ ಅವರ ಆರೋಗ್ಯ ದಾಖಲೆಗಳನ್ನು ಮತ್ತೊಬ್ಬರು ನೋಡಲು ಅಥವಾ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಸದ್ಯ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಾರ್ಡ್ ಅನ್ನು ಸ್ವತಃ ಸಿದ್ಧಪಡಿಸಿಕೊಳ್ಳುವುದಕ್ಕೂ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ತಮ್ಮ ಹಾಗೂ ಪೋಷಕರ ಎಬಿಪಿಎಂ ಜೆಎವೈ ಕಾರ್ಡ್ ನೋಂದಣಿ ಮಾಡಲು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಲಾಗುತ್ತಿದೆ. 20,000 ಹೆಚ್ಚು ಸೆಲ್ಫ್ ರಿಜಿಸ್ಟ್ರೇಷನ್ ಸದ್ಯಕ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಯೋಜನೆಯ ಮೈಸೂರು ನೋಡಲ್ ಅಧಿಕಾರಿ ಡಾಕ್ಟರ್ ವೃಂದ ತಿಳಿಸಿದ್ದಾರೆ. ಇಲೆಕ್ಟ್ರಾನಿಕ್ ವೈಯಕ್ತಿಕ ವೈದ್ಯಕೀಯ ದಾಖಲೆಗಳನ್ನು ಈ ಕಾರ್ಡ್ನೊಂದಿಗೆ ಸಂಯೋಜಿಸುವುದರಿಂದ ಆ ವ್ಯಕ್ತಿಯು ದೇಶದ ಯಾವುದೇ ವೈದ್ಯರಲ್ಲಿ ಚಿಕಿತ್ಸೆಗೆ ಹೋದರೂ ಸಂಪೂರ್ಣ ಆರೋಗ್ಯ ಕೈಪಿಡಿ ಅದರಲ್ಲಿ ಲಭ್ಯವಿರಲಿದೆ. ಈ ಕಾರ್ಡ್ ಉಪಯೋಗಿಸಿ ಟೆಲಿಕನ್ಸಲ್ಟೇಷನ್ ಮತ್ತು ಇಫಾರ್ಮಸಿ ಸೇವೆಗಳನ್ನು ಪಡೆಯುವುದಕ್ಕೂ ಸಾಧ್ಯವಿದೆ. ಕಂಪನಿಗಳ ಆರೋಗ್ಯ ವಿಮೆ ಕ್ಲೇಮ್ಗಳು ತ್ವರಿತವಾಗುತ್ತವೆ. ಆಸ್ಪತ್ರೆಗೆ ದಾಖಲಾಗುವುದರಿಂದ ಹಿಡಿದು ವ್ಯಕ್ತಿಯ ಆರೋಗ್ಯದ ಎಲ್ಲಾ ಮಾಹಿತಿಗಳನ್ನು ಕಾರ್ಡ್ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಈ ಡಿಜಿಟಲೀಕರಣ ವ್ಯವಸ್ಥೆಯಡಿ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳು, ಕ್ಲಿನಿಕ್, ಡಯಾಗ್ನೋಸ್ಟಿಕ್ ಮತ್ತು ಇಮೇಜಿಂಗ್ ಸೆಂಟರ್, ಬ್ಲಡ್ ಬ್ಯಾಂಕ್ಗಳು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ ಅಧಿಕೃತ ವೆಬ್ಸೈಟ್ ಮೂಲಕ ಈ ಎಲ್ಲಾ ಸಂಸ್ಥೆಗಳ ವಿವರವನ್ನು ಪಡೆದುಕೊಳ್ಳಬಹುದಾಗಿದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸೇವೆಗಳು, ಪರಿಣಿತ ವೈದ್ಯರು, ತಂತ್ರಜ್ಞರು, ಮೂಲಸೌಕರ್ಯಗಳ ವಿವರಗಳನ್ನು ಇಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇದರಿಂದಾಗಿ ಜನಸಾಮಾನ್ಯರಿಗೆ ತಮ್ಮ ಸಮೀಪವಿರುವ ಆಸ್ಪತ್ರೆಗಳು ಹಾಗೂ ಸೇವೆಗಳ ಸಂಪೂರ್ಣ ವಿವರ ದೊರಕಲಿದೆ. ಪಿಎಂಜೆಎವೈ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಯೋಜನೆಯ ಕಾಲ್ ಸೆಂಟರ್ 1455555 ಅಥವಾ 1800111565 ಕರೆ ಮಾಡಬಹುದು. ಆಯುಷ್ಮಾನ್ ಭಾರತ್ ಯೋಜನೆಗೆ ವಯಸ್ಸು, ಗುರುತಿನ ಚೀಟಿ, ಸಂಪರ್ಕ ವಿವರಗಳು, ಜಾತಿ ಪ್ರಮಾಣ ಪತ್ರ, 500,000 ಆದಾಯ ಪ್ರಮಾಣ ಪತ್ರ, ಈ ಯೋಜನೆಯಡಿಯಲ್ಲಿ ನಿಮ್ಮ ಕುಟುಂಬವನ್ನು ಒಳಗೊಳ್ಳಲು ಡಾಕ್ಯುಮೆಂಟ್ ಪುರಾವೆ ಅಗತ್ಯವಿದೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ
ಸುಧಾರಣೆ

0: ಜಾರಿಗೆ ತಂದಿದ್ದು, ಎಲ್ಲ ಅರ್ಹರು ಕೂಡ ಇದನ್ನ ಸದುಪಯೋಗಪಡಿಸಿಕೊಳ್ಳಬಹುದು.
1: ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಮೈಸೂರಿನ ಎಸ್ಪಿ ದೇವರಾಜ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030ರ ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು, ಮುಕ್ತ ಮತ್ತು ಸಮೃದ್ದ ಪ್ರದೇಶಕ್ಕಾಗಿ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ದ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026ರಲ್ಲಿ ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಶತಕೋಟಿ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ದತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು

0: ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ 1.5 ವರ್ಷಗಳಲ್ಲಿ 6 ಮುಂಚೂಣಿ ಯುದ್ದ ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ ಶೇಕಡಾ 75ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ ಐಎನ್ಎಸ್ ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತಾಸ್ತ್ರಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. 1989ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990ರ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಶೇಕಡ 0.05ರಷ್ಟಿದ್ದರೂ 2024-25ರ ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ಧ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಭಾರತೀಯ ಕಾಲಮಾನ ಇದೇ 14ರ ಮಧ್ಯರಾತ್ರಿ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶ

0: ಚೀನಾ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ ಮೂರನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಭಾಗ ತಾಲೂಕು ಕಟಕಭಾವಿಯ ರೇವಣ್ಣ, ಕಾಮಣ್ಣ, ಭಜಂತ್ರಿ ಮತ್ತು ಸಂಗಡಿಗರಿಂದ ಕೇಳಿ ತಾಸೆ ವಾದನ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಬಾಗ ತಾಲೂಕು ಕಟಕಬಾವಿಯ ರೇವಣ್ಣ, ಕಾಮಣ್ಣ, ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆವಾದನ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಸಂದೇಶ ಆಧಾರಿತ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
4: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
3: ದೂರವಾಣಿ ಸಂಖ್ಯೆಗಳು 2443414, 2443415 ಹಾಗೂ 2443416. ಎಸ್ಟಿಡಿ ಕೋಡ್ 0836.
5: ನಲ್ಲಿಮೆಯ ಕೇಳುಗರೆ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
6: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ನಡೆಯುವ ನೇರ ಫೋನಿನ್ ಕಾರ್ಯಕ್ರಮದೊಳಗ ನಾನ್ ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14 ಮುಂಜಾನೆ 11:00.
5: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415 ಹಾಗೂ 2443416. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ ಸುಬೋಧ ಸಮಾಲೋಚನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಇದು ನಮ್ಮ ದೇಶ ಚಿತ್ರದ ಗೀತೆಯನ್ನ. ಇದಕ್ಕಾಗಿ ಸಂದೇಶ ಕಳಿಸಿದವರು ಶ್ರೀನಾಥ್, ಉಮೇಶ್, ಮಧುಸೂದನ್, ಸುರೇಶ್ ಬಸವನಗುಡಿ ಬೆಂಗಳೂರಿನಿಂದ. ಅವರು ಕೇಳಿದ್ದು ಅಮ್ಮ ಅಮ್ಮ ಅನ್ನುವ ಹಾಡನ್ನ, ಅದು ಲಭ್ಯವಿಲ್ಲ. ಆದ್ದರಿಂದ ಇದು ನಮ್ಮ ದೇಶ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ.

ಈಗ ಕೇಳೋಣ ಮುದುಡಿದ ತಾವರೆ ಅರಳಿತು ಚಿತ್ರದ ಹಾಡನ್ನ. ಅರಳಿದೆ ಅರಳಿದೆ ಅನ್ನೋ ಹಾಡನ್ನ ದಯಮಾಡಿ ಪ್ರಸಾರ ಮಾಡಿ ಮೇಡಮ್ ಅಂತ ಸಂದೇಶ ಕಳಿಸಿದವರು ಮಹಾರಾಷ್ಟ್ರದ ಶ್ರೀವರ್ಧನದಿಂದ ಜಿಆರ್ ಶಾಲಿಮಠ್ ಮಲಪಶೆಟ್ರು ದಿನೇಶ್ ಅವರು. ಎಸ್ ಜಾನಕಿಯವರು ಹಾಡಿರುವ ಈ ಹಾಡು

ಈಗ ಕೇಳೋಣ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಕಳಿಸಿರುವಂತಹ ಚಿತ್ರದ ಹಾಡನ್ನು. ಟೋನಿ ಚಿತ್ರದ ಚೆಲುವ ಪ್ರತಿಮೆ ನೀನು ಹಾಡನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಇವರು.

ಚಂದ್ರಭಾನು, ವಿದ್ಯಾ, ಪವನ್ ಹಾಗೂ ಭರತ್ ರವರು ಹಡಗಲಿ ತಾಲೂಕು ತುಂಬಿನಕೇರಿಯಿಂದ ಮೊದಲನೇ ಸಾರಿ ಮೆಸೇಜ್ ಮಾಡುತ್ತಿದ್ದೇವೆ. ನಮಗೆ ಮನಸ್ಸೆಲ್ಲ ನೀನೇ ಚಿತ್ರದ ಪ್ರೀತಿಯೇ ನಿನ್ನ ವಿಳಾಸವನ್ನು ಈ ಹಾಡನ್ನು ಪ್ರಸಾರ ಮಾಡಬೇಕಂತ ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.

ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ನಮಸ್ಕಾರಗಳನ್ನ ತಿಳಿಸ್ತ ಸಂದೇಶ ಕಳಿಸಿದವರು ಸುಶೀಲಾ ಪೇಟ್ಕರ್ ಬಾಗಲಕೋಟೆಯಿಂದ. ಚಿತ್ರ ಸತ್ಯ ಇನ್ ಲವ್ ಹಾಡು ಸೆರೆಯಾದನು ಸೆರೆಯಾದನು ಅನ್ನೋ ಹಾಡು. ಈ ಹಾಡು ನನಗೆ ಬಹಳ ಕಾಡುತ್ತಿದೆ, ಯಾಕಂದರೆ ಇದು ನನಗೆ ಇಷ್ಟವಾದ ಹಾಡು. ಇದರ ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ಕುಮಾರ್ ಸಾನು ಅವರ ಗಾಯನ ಬಹಳ ಚೆನ್ನಾಗಿದೆ, ಅವರಿಗೆ ಇಷ್ಟ ಅಂತೆ. ಗುರುಕಿರಣ್ ಅವರ ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ಅದಕ್ಕೋಸ್ಕರ ಈ ಹಾಡು ದಯವಿಟ್ಟು ಪ್ರಸಾರ ಮಾಡಿ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಕೇಳಿ ನಿಮ್ಮ ಇಷ್ಟವಾದಂಥ ಹಾಡನ್ನು.

ಇದುವರೆಗೂ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶ ಕಳುಹಿಸಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗರಿಗೂ ಯಶಸ್ವಿನಿಯ ತುಂಬು ಹೃದಯದ ಧನ್ಯವಾದಗಳು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:58:28. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ, ನಂತರ 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರದ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

अब 40 साल नहीं लगेंगे, ये मोदी की गारंटी है।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನ.

ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೀಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯೆಂದೇ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು, ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ.
ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ 1ರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆಹಚ್ಚಲಾಗಿದೆ. ಇದರೊಂದಿಗೆ 2042 ಶಾಶ್ವತ ವಲಸೆ ಪ್ರಕರಣಗಳೂ ಸೇರಿದಂತೆ

0: ಒಟ್ಟು 5,910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 1,142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಕೌಶಲ್ಯ ದಿನದ ಅಂಗವಾಗಿ 16 ಚಿತ್ರದುರ್ಗ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8 ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18-30 ವರ್ಷದೊಳಗಿನ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30 ಮಧ್ಯಾಹ್ನ 3 ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7204-5905-4-8902-9955-9905-8706 ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನದ ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 6 ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027 ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ navodaya.gov.in ಮೂಲಕ ಜುಲೈ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ದ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ. ಶೃಂಗೇರಿ ಮಠದ ವತಿಯಿಂದ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಮಕ್ಕಳ ಕಾರ್ಯಕ್ರಮ ಎಳೆಯರ ಬಳಗ.

ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ಕೇಳಿ ಮಕ್ಕಳ ವ್ಯಕ್ತಿತ್ವ ವಿಕಾಸದಲ್ಲಿ ಆಟಿಕೆಗಳ ಪಾತ್ರ ಕುರಿತು ಡಾ ಸೌಮ್ಯ ಕಮ್ಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಂಬ್ರಾಣಿ.

0: ಅಯ್ಯೋ ಅಯ್ಯೋ ಆಶು, ಏನ್ ಮಾಡಾಕತ್ತಿ ನೀನ? ಅಲ್ಲ, ಈ ಗೊಂಬಿನ ಕವರಿಂತ್ರ ಹೊರಗೆ ಯಾಕೆ ತೆಗ್ದಿ? ನಿಮ್ ದೊಡ್ಡಮ್ಮ ಮನ್ ತಂದ್ಕೊಟ್ಟಿಲ್ಲ ಇದನ್ನ? 1,000 ರೂಪಾಯಿ ಇದಕ್ಕ ನೋಡು, ಇದನ್ನ ಹೊರಗೆ ತೆಗಿಯೋ ಹಂಗಿಲ್ಲ. ತಗೊಂಬಾ ಇಲ್ಲೇ, ನಾ ಮತ್ತೊಂದ್ಸಲ ಕವರ್ ಒಳಗೆ ಹಾಕೊಡ್ತೇನಂತ. ನೋಡ ಆಶು, ಕೇಳಿಲ್ಲೆ, ಈ ಗೊಂಬಿನ ಹೊರಗೆ ತೆಗಿಯೋ ಹಂಗಿಲ್ಲ. ಕವರ್ನ್ಯಾಗ ಹಾಕಿದ್ದನ್ನ ಹಂಗ ಆಟ ಆಡಿ ಹಂಗ ತೆಗೆದಿಡ್ಬೇಕು. ನಾ ಇನ್ನೊಂದ್ಸಲ ಏನಾರ ನೀ ಕವರಿಂತ್ರ ಈ ಗೊಂಬಿ ಹೊರ ತೆಗ್ದಿದ್ ನೋಡಿದ್ನಂದ್ರ ಇದನ್ನೂ ಕೊಡಂಗಿಲ್ಲ. ಹಿಂಗ ನೀನು ಜ್ವಾಕಿಂದ ಆಟ ಆಡಿ ಅಲ್ಲೇ ಸೈಡಿ ಸರಿಸಿಟ್ಟು ಹೋಗ. ನೀ ಇನ್ನೊಂದ್ಸಲ ಕವರಿಂತ್ರ ಹೊರ ತೆಗ್ದಿದ್ ನಾ ನೋಡಿದ್ರ ಮ್ಯಾಲೆ ಬಿಸಿಟ್ ಬಿಡ್ತೇನೆ ನೋಡ್. ಮತ್ತ ತಿಳಿತಿಲ್ಲೋ?
1: ಅಮ್ಮಂದ್ರಿಗೆ ಮಕ್ಕಳು ಆಟದ ಸಾಮಾನ್ ಜೊತೆ ಆಟ ಆಡ್ಲಿ, ಆದ್ರ ಆ ಅಟ್ಕಿನ ಹಾಳ್ ಮಾಡಬಾರ್ದು ಅನ್ನೋದು ತಲಿಯೊಳಗಿರ್ತದ. ಆದ್ರ ತಜ್ಞರು ಹೇಳ್ತಾರ, ಆಟದ ಸಾಮಾನುಗಳನ್ನ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೊಡಬೇಕು, ಸ್ವಲ್ಪ ಹುಷಾರಿಯಾಗಿರಿ ಅಂತ ಹೇಳಬೇಕು. ಆದ್ರ ಅವನ್ನ ಮಕ್ಕಳು ಸಿಗ್ಲಾರ್ದಂಗೆ ಇಡಬೇಕು, ಅವನ್ನ ಒಟ್ಟ ಹಿಡಿಬ್ಯಾಡ್ರಿ, ಆಡಬ್ಯಾಡ್ರಿ, ಹೊರಗೊಯ್ಬ್ಯಾಡ್ರಿ ಅನ್ನೋದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ.
2: ಮುದ್ದು ಮಕ್ಕಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಾಗ ನಮ್ ಜೊತೆ ಅಕ್ಕ ಡಾಕ್ಟರ್ ಸೌಮ್ಯ ಕುಮಾರ್ ಅವರು ಬಂದಾರ. ಅವರು ನಿಮಗೆ ಆಟದ ಸಾಮಾನು ಹೆಂಗಿರ್ಬೇಕು,
1: ಆಟ ಆಡೋದು ಎಷ್ಟು ಮುಖ್ಯ
2: ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಸೌಮ್ಯ ಕುಮಾರ್ ಅವರು ಸಮುದಾಯ ವಿಜ್ಞಾನದೊಳಗ ಮಾಸ್ಟರ್ಸ್ ಡಿಗ್ರಿ ಸ್ನಾತಕೋತ್ತರ ಪದವಿಯನ್ನ ಪಡೆದಾರೆ. ಅದೇ ರೀತಿ ಇವರು ಡಾಕ್ಟರೇಟ್ ಅನ್ನ ಕೂಡ ಮಾಡಿದ್ದಾರೆ. ಮಾನವ ವಿಕಾಸ ಮತ್ತು ಕುಟುಂಬ ಅಧ್ಯಯನದೊಳಗ ಇವರು PhD ಮಾಡ್ಕೊಂಡಾರೆ. ಮುದ್ದು ಮಕ್ಕಳೇ, ಡಾಕ್ಟರ್ ಸೌಮ್ಯ ಕುಮಾರ್ ಅವ್ರ ಜೊತೆಗೀಗ ನಾವು ಮಾತಾಡೋಣ. ಡಾಕ್ಟರ್ ಸೌಮ್ಯ ಅವರ, ಈಗ ಆಟ್ಕಿ ಸಾಮಾನ ಅಂದ್ರ ನಮ್ಮ ತಲೆಯೊಳಗ ಏನಿರ್ತದ, ಬಹಳಷ್ಟು ದೊಡ್ಡ ದೊಡ್ಡ ಅಂಗಡಿಯೊಳಗೆ ಹೋಗಿ ಬಹಳಷ್ಟು ರೊಕ್ಕ ಖರ್ಚು ಮಾಡಿದ್ದರು ಆಟದ ಸಾಮಾನು ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳು. ಅವರಿಗೆ ಹೇಳ್ರಿ, ಆಟದ ಸಾಮಾನು ಅಂದ್ರೆ ಹೆಂಗ್ ಇರಬೇಕು?
3: ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಮಕ್ಕಳೆಲ್ಲ ಜಾಸ್ತಿ ಮೊಬೈಲ್ ಒಳಗ ಸಾಮಾಜಿಕ ಮಾಧ್ಯಮ ಭಾಳ ಯೂಸ್ ಮಾಡ್ಲಿಕ್ಕತ್ತಾರ. ಬಟ್ ಈಗ ಆಟ ಸಾಮಾನು ಅಂತ ಹೇಳಿದ್ವಿ, ಆದ್ರೆ ಆಟ ಸಾಮಾನು ವಯಸ್ಸಿಗೆ ತಕ್ಕಂಗ ಬೇರೆ ಬೇರೆ ಆಟ ಸಾಮಾನು ಇರ್ತಾವ್ರಿ. ಯಾಕಂದ್ರೆ ಹುಟ್ಟಿದ ಮಕ್ಕಳಿಗೆ 1 ವರ್ಷದ ತನಕ ಬೇರೆ ಆಟ ಸಾಮಾನು ಕೊಡ್ತೀವಿ. ಅವ್ರಿಗೆ ಹಿಡ್ಕೊ

0: ಆಡ್ಕೊಳ್ಳಿಕ್ಕೆ ಅದು ಬರೋದಿಲ್ಲ. ಅಂಥವ್ರಿಗೆಲ್ಲ ದೊಡ್ಡ ದೊಡ್ಡ ಇರುವಂಥದ್ದು ಆಟ ಸಾಮಾನು ಕೊಡ್ತೇವೆ, ಭಾಳ ಕಲರ್ ಕಲರ್ಫುಲ್ ಇರುವಂಥದ್ದು ಕೊಡ್ತೇವೆ, ಬಣ್ಣ ಬಣ್ಣದ್ದು, ಅಂದರೆ ಅವರಿಗೆ ನೋಡಲಿಕ್ಕೆ ಗ್ರಹಿಕೆ ಜಲ್ದಿ ಆಗಬೇಕು. ಆಮೇಲೆ ಸಪಳ ಬರುವಂಥದ್ದು ಇರಬೇಕು, ಶಬ್ದ ಗ್ರಹಿಕೆ ಮಾಡುವಂಥದ್ದು. ಆಮೇಲೆ ಅವ್ರಿಗೆ ಚೂಪಾಗಿರುವಂಥದ್ದು ಅಥವಾ ಭಾಳ ವಜ್ಜೆ ಇರುವಂಥ ಸಾಮಾನು ಆಟ ಸಾಮಾನು ನಾವು ಕೊಡುವುದಿಲ್ಲ. ಮತ್ತು ಇದರಿಂದ ಅವರಿಗೆ ನಾವು ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅಂದರೆ ಸಾಮಾನು ಹಿಡಿಲಿಕ್ಕೆ ಬರುವಂಥದ್ದು. ಈಗ ನಾವು ದೊಡ್ಡವರೆಲ್ಲ ನಾವು ಸಣ್ಣ ಸಣ್ಣ ಪೆನ್ ಹಿಡಿದು ಎಲ್ಲ ಕೆಲಸ ಮಾಡ್ತೀವಿ, ಬಟ್ ಚಿಕ್ಕ ಮಕ್ಕಳಿಗೆ ಹಂಗೆ ಬರೋಂಗಿಲ್ಲ. ಅದಕ್ಕೆ ಅವರಿಗೆ ಆ ಬೆಳವಣಿಗೆ ಆಗಬೇಕಂದ್ರೆ ಮೊದಲು ಪೂರ್ತಿ ಕೈಯಿಂದ ಹಿಡಿಯಕ್ಕೆ ಬರುವಂಥದ್ದು ಅಂಥವೆಲ್ಲ ಸಾಮಾನು ಕೊಡ್ಬೇಕು. ಆಮೇಲೆ ಸಣ್ಣ ಮಕ್ಕಳು ಏನು ಮಾಡ್ತಾವೆ, ಎಲ್ಲ ಬಾಯಿಗೆ ತೊಗೋತಿರ್ತಾರೆ, ಯಾಕಂದ್ರೆ ಅದು ರಿಫ್ಲೆಕ್ಸ್, ಅದು ನ್ಯಾಚುರಲ್ ರಿಫ್ಲೆಕ್ಸ್. ಅವರೆಲ್ಲ ಬಾಯಿಗೆ ಸಾಮಾನು ತೊಗೊಂಡು ಹೋಗ್ತಿರ್ತಾರೆ, ಆಟ ಆಡ್ತಿರ್ತಾರೆ, ಮುಖದ ಮೇಲೆಲ್ಲ ಬೆಳೆಸ್ಕೋತಿರ್ತಾರೆ. ಅದಕ್ಕೆ ವಜ್ಜೆ ಇರುವಂಥವು ಆಗಲಿ ಅಥವಾ ಭಾಳ ಚೂಪನ್ ಸಾಮಾನು ಆಟ ಸಾಮಾನು ಆಗಲಿ ಕೊಡಬಾರ್ದು. ಭಾಳ ಕಾಸ್ಟ್ಲಿ ಸಾಮಾನು ಕೊಡಬೇಕಂತೇನಿಲ್ಲ, ಎಲ್ಲ ಇಲ್ಲೇ ನಮ್ಮಲ್ಲೇ ಸಿಗುವಂಥ ಅಡುಗೆ ಹಚ್ಚಿ ಆಟ ಆಡೋ ಸಾಮಾನು ಇರ್ಬೋದು, ಗೊಂಬಿಗಳಿರ್ಬೋದು, ಗಿಲ್ಗಿಂಚಿ ಅಂತ. ಈಗ ಎಲ್ಲರ ಜಾತ್ರೆಗೆ ಹೋದ್ರೆ ಅಲ್ಲೂ ಎಲ್ಲ ಸಾಮಾನು ಸಿಗ್ತಿರ್ತಾವ, ಒಂದು ಗೊಂಬಿ ಆಗಲಿ. ಈಗ ಹುಡುಗರ ಯೂಶ್ವಲಿ ಈಗ ಬೈಕ್ಗಳಾಗಲಿ ಅಥವಾ ಟ್ರ್ಯಾಕ್ಟರ್ ಇಂಥದ್ದೆಲ್ಲ, ಬುಲ್ಡೋಸರ್ ಭಾಳ ಭಾಳ ಇಷ್ಟ ಗಂಡು ಹುಡುಗರಿಗೆ, ಅಥವಾ ಬಂದೂಕ್ ಆಗಲಿ ಇಂಥವೆಲ್ಲ ತೊಗೋತಿರ್ತಾರೆ. ಆಟಕ್ಕಷ್ಟೇ ಅಲ್ಲದೆ ಅವರಿಗೆ 1-3 ವರ್ಷದ ತನಕ ಆಟ ಸಾಮಾನು ಬೇರೆ ಬೇರೆ ಇರ್ತಾವ. ಅವರಿಗೆಲ್ಲ ಈಗ ಜೋಡಿಸುವಂಥದ್ದು, ಮನಿ ಮಾಡುವಂಥದ್ದು, ಅವರಿಗೆ ಅದು ಆಟ ಸಾಮಾನು ಅಷ್ಟೇ ಅಲ್ಲ, ಎಲ್ಲ ಮೋಟರ್ ಸ್ಕಿಲ್ಸ್ ಡೆವಲಪ್ ಆಗಬೇಕಂದ್ರೆ ಈಗ ಗುಂಡಿ ಹಚ್ಚೋದು, ಲೇಸ್ ಹಾಕೊಳ್ಳೋದು, ತಾವೇ ತಮ್ಮ ಕೆಲಸ ಮಾಡ್ಕೊಳಕ್ ಬರುವಂತ ಕೂಡ ಆಟನೂ ಆಡಿಸ್ಬಹುದು.
1: ಈಗ ಹೊರಗೆ ಹೋಗಿ ಆಟ ಆಡೋದು ಒಂದಿರ್ತದೆ, ಒಂದ ವಯಸ್ಸಿನ ಮಕ್ಕಳು ಸೇರಿ ಆಟ ಆಡ್ತಿರ್ತಾರೆ. ಇತ್ತಿತ್ತಲಾಗ ಮಕ್ಕಳು ಹೊರಗೆ ಹೋಗೋದು ಕಮ್ಮಿ ಆಗದ, ಬಹಳಷ್ಟು ತಂದೆ ತಾಯಿಗೆ ಒಂದೋ ಎರಡೋ ಮಕ್ಕಳು ಇರ್ತಾರೆ, ಅಂಚ್ತಾರೆ ಹೊರಗೆ ಬಿಡ್ಲಿಕ್ಕೆ. ಹಿಂಗಾಗಿ ಮಕ್ಕಳು ಆಟಕ್ಕೆ ಹೊರಗೆ ಹೋಗೋದು ಕಮ್ಮಿ ಆಗ್ಬಿಟ್ಟದೆ. ನೀವು ಅದಕ್ಕೇನು ಪರಿಹಾರ ಹೇಳ್ತೀರಿ ಡಾಕ್ಟರ್ ಸೌಮ್ಯ ಅವರು?
0: ಆಟ ಆಡೋದು ಕಡಿಮೆ ಆಗ್ಯದ ಅದಂತೂ ನಿಜ. ಆಮೇಲೆ ಹೆಚ್ಚಾಗಿ ಈಗ ಪಾಲಕರು ಏನು ಮಾಡ್ತಾರಂದ್ರೆ ಸಣ್ಣ ವಯಸ್ಸಿಂದನ ಅವರಿಗೆ ಸಂಗೀತ ಕ್ಲಾಸ್ ಹಾಕಿದೆ, ಸಮ್ಮರ್ ಕ್ಯಾಂಪ್ ಹಾಕಿದೆ, ಮ್ಯೂಸಿಕ್ ಕ್ಲಾಸ್ ಹಚ್ಚಿದೆ ಅಂಥೇಳಿ ಬೇರೆ ಬೇರೆ ಕ್ಲಾಸ್ ಹಚ್ಚಿ ಅವ್ರನ್ನ ಪೂರ್ತಿ ದಿನ ಬ್ಯುಸಿ ಮಾಡಿಬಿಟ್ಟಿರ್ತಾರೆ. ಬಟ್ ಅದನ್ನು ಕಲಿಬೇಕು, ಅದನ್ನು ಅವಶ್ಯಕತೆ ಐತಿ. ಬಟ್ ಅದ್ರ ಜೊತೆ ಜೊತೆಗೆ ಅವರು ಸ್ವತಂತ್ರವಾಗಿ ಅವ್ರಿಗೆ ಇಷ್ಟಪಟ್ಟು ಮಕ್ಕಳ ಜೊತೆ ಆಟ ಆಡೋದು ಭಾಳ ಅವಶ್ಯಕ ಆಗ್ತದೆ. ಅದರಿಂದ ಅವರು ನಾಯಕತ್ವ ಗುಣ ಕಲಿತಾರೆ. ಆಮೇಲೆ ಗುಂಪೊಳಗೆ ಹೆಂಗೆ ಇರಬೇಕು, ಅವರ ತಮ್ಮ ಸರದಿ ಬರುತನ ಹೆಂಗ್ ಕಾಯಬೇಕು, ಇಂಥದ್ದೆಲ್ಲ ಹೊರಗಿನ ಆಟದಿಂದ ಕಲಿತಾರ. ಅದಷ್ಟೇ ಅಲ್ಲದೆ ಮನಿ ಒಳಗೆ ಅಥವಾ ಕುಂತಲ್ಲೇ ಆಟ ಆಡೂನು ಅದಾವ. ಈಗ ಚಕ್ಕಾವಂಟಿ ಆಡ್ತಿದ್ವಿ ಮೊದ್ಲ, ಆಮೇಲೆ ಹಳೆ ಗುಣಿಮನೆ ಆಟ ಅಂತ ಆಡ್ತಿದ್ವಿ, ಅವೆಲ್ಲ ಈಗ ಆಡೋದು ಮರೀಲಿಗತ್ತಾರ ಮಕ್ಕಳೆಲ್ಲ. ದೊಡ್ಡವರಾಗಿ ಪಾಲಕರಾಗಿ ಅವರು ಕೂಡ ಮಕ್ಕಳಿಗೆ ಹೇಳಿಕೊಡಬೇಕು,
1: ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡಬಹುದು.
0: ಆಮೇಲೆ ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ, ದೊಡ್ಡ ದೊಡ್ಡ ಕುಟುಂಬ ಇರ್ತಿದ್ವಿ, ಜಾಯಿಂಟ್ ಫ್ಯಾಮಿಲಿ ಅಂತೆಲ್ಲ ಇರ್ತಿದ್ವಿ. ಅಲ್ಲಿ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅಕ್ಕ ತಂಗಿ ಎಲ್ಲರೂ ಒಟ್ಟಿಗೆ ಗುಂಪೊಳಗೆ ಆಡ್ತಿದ್ವಿ. ಬಟ್ ಈಗ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಾವ, ಅಂದ್ರೆ ಬರೀ 4 ಮಂದಿ ಅಪ್ಪ ಅಮ್ಮ ಇರ್ತಾರ, ಒಂದೋ ಎರಡೋ ಮಕ್ಳು ಇರ್ತಾರ, ಅವಾಗ ಅವ್ರಿಗೆ ಒಬ್ಬಂಟಿ ಅಂತ ಅನಿಸ್ತದ. ಅದಕ್ಕೆ ಇದನ್ನ ತಪ್ಪಿಸ್ಬೇಕಂದ್ರ ಪಾಲಕರು ಕೂಡ ಮಕ್ಕಳ ಜೊತೆ ಆಟ ಆಡ್ಬೋದು, ಮತ್ ಆಜು ಬಾಜು ಮನೆಯೊಳಗಿನ ಮಕ್ಕಳ ಜೊತೆ ಅಥವಾ ಅವರು ಕೂಡಿ ಆಟ ಆಡ್ಬೋದು. ಇದರಿಂದ ಅವರು ದೊಡ್ಡವ್ರು ಹೆಂಗ್ ಮಾಡ್ತಾರ ಅದನ್ನೆಲ್ಲ ನೋಡಿ ಕಲಿತಾರೆ. ಯಾಕಂದ್ರೆ ಮಕ್ಕಳು ತಾವಾಗೆ ಕಲಿಯೋಕಿನ ದೊಡ್ಡವ್ರು ಏನ್ ಮಾಡ್ತಾರ ಅದನ್ನ ನೋಡಿ ಕಲಿತಿರ್ತಾರ, ಅವ್ರನ್ನ ಫಾಲೋ ಮಾಡ್ತಿರ್ತಾರೆ,
1: ಅನುಕರಣೆ
0: ಮಾಡ್ತಿರ್ತಾರ. ಅದಕ್ಕೆ ಪಾಲಕರಾಗಿ ಅವರು ಅವ್ರ ಜೊತೆ ಸಮಯ ಕಳೆದ್ರೆ ಅವ್ರ ಬಗ್ಗೆನೂ ಗೊತ್ತಾಗ್ತದೆ. ಈಗ ಆಟ ಆಡ್ಬೇಕಾದ್ರೆ ಅಪ್ಪ ಹಿಂಗಿರ್ತಾರ, ಬಟ್ ನಾ ಅಭ್ಯಾಸದ ವಿಷಯ ಬಂದ್ರೆ ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರ ಅಥವಾ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರ. ಹಿಂಗೆ ಅವರು ನಿಮ್ಮಲ್ಲಿರುವ ಬೇರೆ ಬೇರೆ ಭಾವನೆಗಳನ್ನ ಅರ್ಥ ಮಾಡ್ಕೋತಾರ. ನೀವು ಬರೀ ಅಭ್ಯಾಸಕ್ಕೆ ಅಷ್ಟೇ ಕೇಳಿದ್ರಂದ್ರೆ ಅವರು ನಿಮ್ನ ಯಾವಾಗೂ ಭಾಳ ಓ ಭಾಳ ಸೀರಿಯಸ್ ಆಗಿ ಇರ್ತಾರ ನಮ್ಮ ಪೇರೆಂಟ್ಸು ಅಂತ ತಿಳ್ಕೊಂಡಿರ್ತಾರೆ. ಬಟ್ ನೀವು ಆಟದೊಳಗೆ ನೀವು ಮಕ್ಕಳಾಗಿ ಆಟ ಆಡಿದ್ರೆ ಅವರು ಇಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ನಮ್ಮಪ್ಪ ಹಿಂಗಿರ್ತಾರ ಅಥವಾ ನಮ್ಮಮ್ಮ ಹಿಂಗಿರ್ತಾರ, ಮತ್ತು ಅದರ ಅಭ್ಯಾಸಕ್ಕೆ ಬಂದಾಗ ನಾವು ಸ್ವಲ್ಪ ಸೀರಿಯಸ್ ಆಗಬೇಕಾಗ್ತದೆ. ಈ ಥರ ಎಲ್ಲ ಬೇರೆ ಬೇರೆ ಭಾವನೆಗಳನ್ನು ಅವರು ಅರ್ಥ ಮಾಡ್ಕೋತಾರೆ, ಮಕ್ಕಳು ಅರ್ಥ ಮಾಡ್ಕೋತಾರೆ. ಆಮೇಲೆ ಮಕ್ಕಳು ಹೆಂಗೆ ಚೇಂಜ್ ಆಗ್ತಾರೆ, ಯಾವ ಸಿಚುವೇಶನ್ ಒಳಗೆ ಹೆಂಗಿರ್ತಾರೆ ಅಂತ ಹೇಳಿ ಪಾಲಕರಿಗೂ ಗೊತ್ತಾಗ್ತದೆ. ಆಮೇಲೆ ಮಕ್ಕಳು ಪಾಲಕರು ತಮ್ಮ ಜೊತೆ ಆಡಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬಟ್ ಬಹಳ ಬ್ಯುಸಿ ಇದ್ರು ಇಬ್ರು ಒಂದೊಂದ್ಸಲ ಅಪ್ಪ ಅಮ್ಮ ಇಬ್ರೂ ಕೆಲಸ ಮಾಡೋರು ಇರ್ತಾರೆ, ಅವರಿಗೆ ಟೈಮ್ ಸಿಗೋದು ಬಹಳ ಕಡಿಮೆ. ಬಟ್ ಇದರಿಂದ ತಂದೆ ತಾಯಿಗರು ಕೂಡ ಫ್ರೀ ಟೈಮ್ ಸಿಕ್ಕಾಗ ಅವರಿಗೂ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಅಂದ್ರೆ ಮಕ್ಕಳ ಜೊತೆ ಬೆರೆತು ಅವರೆಲ್ಲ ಸ್ಟ್ರೆಸ್ ಮರೀತಾರೆ, ಅವ್ರದ್ದು ಜಾಬ್ ಇಲ್ಲ ದಿನ ಪೂರ್ತಿ ವಾರ ಪೂರ್ತಿ ಎಲ್ಲ ಬರೀ ಕೆಲಸ ಕೆಲಸ ಅಂತ ಇರ್ತಾರೆ. ಇದರಿಂದ ಅವರಿಗೂ ಒಂದು ರಿಲ್ಯಾಕ್ಸ್ ಸಿಗ್ತದೆ, ಮತ್ತು ಮಕ್ಕಳಿಗೂ ಅವ್ರ ತಂದೆ ತಾಯಿ ಏನಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಇದರಿಂದ ತಂದೆ ತಾಯಿ ವ್ಯಕ್ತಿತ್ವನೂ ಮಕ್ಕಳಿಗೆ ಗೊತ್ತಾಗ್ತದೆ.
1: ಬೇರೆ ಬೇರೆ ತರದ ಆಟಿಕೆ ಸಾಮಾನು ಇರ್ತಾವ, ಯಾವ ವಯಸ್ಸಿಗೆ ಎಂತಹ ಆಟಿಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸೌಮ್ಯ ಅವರ ಸ್ವಲ್ಪ ಹೇಳ್ತೀರಿ?
0: ಆಗ್ಲೇ ನಾ ಹೇಳ್ದಂಗ 1 ವರ್ಷದ ತನಕ ಮಕ್ಕಳಿಗೆ

0: ದೊಡ್ಡ ಸಾಮಾನು ಮತ್ತೆ ಬಹಳ ಗಾಢವಾದ ಬಣ್ಣ ಏನಿರ್ತದಲ್ಲ, ಕೆಂಪು ಹಸಿರು ನೀಲಿ ಇಂಥದ್ ಪ್ರೈಮರಿ ಕಲರ್ಸ್ ಅಂತ ಏನ್ ಹೇಳ್ತೀವಿ ಅಂತದ್ ಕೊಡ್ತಾರ. ಬಹಳ ಮಿಕ್ಸ್ ಇರುದು, ಬಹಳ ಕಲರ್ ಇದ್ದಿದ್ದು ಒಂದ ಆಟ ಸಾಮಾನು ಬಹಳ ಕಲರ್ ಇದ್ದಿದ್ ಕೊಡುದಿಲ್ಲ. ನಾವು ಗಮನಿಸಿರ್ಬೋದು ಈಗ ಬಹಳ ಅಂದ್ರೆ ಹಳದಿ ಇರ್ತದ, ಹಸಿರು ನೀಲಿ ಕೆಂಪು ಇವೇ ಗಾಢವಾದ ಬಣ್ಣನೆ ಇರ್ತಾವ. ಅಂದ್ರೆ ಅವರಿಗೆ ಮಕ್ಕಳಿಗೆ ಗ್ರಹಿಕೆ ಗೊತ್ತಾಗ್ಲಿ ಅಂತ ಕಣ್ಣಿಂದ ನೋಡ್ತಾರಲ್ಲ ಯಾವ ಕಲರ್ ಏನು ಅಂತ ಹೇಳಿ. ಅದರಿಂದ ಅವರು ಬಣ್ಣಗಳನ್ನು ತಿಳ್ಕೊಬಹುದು, ಆಕಾರಗಳನ್ನ ತಿಳ್ಕೊಬಹುದು, ಆಮೇಲೆ ಮುಟ್ಟಿ ಸ್ಪರ್ಶ ಮಾಡಿ ನೋಡ್ತಾರಲ್ಲ ಇದು ಮೆತ್ತಗದ, ಇದು ಬಿರುಸದ, ಅಥವಾ ಇದು ವಜ್ಜದ, ಇದು ಹಗುರದ ಅಂದ್ರೆ ಗಾತ್ರ ಬಣ್ಣ ಎಲ್ಲ ಆಕಾರ ಇದ್ರದ್ದೆಲ್ಲ ಅವರಿಗೆ ಅರ್ಥ ಆಗುತ್ತೆ. ಮತ್ ಮೂರು ವರ್ಷದ ಒಳಗಿನ ಮಕ್ಕಳಿಗೆಲ್ಲ ಈಗ ಜೋಡಿಸೋದು ಆಮೇಲೆ ರೋಬೋಟ್ ಮಾಡುದು ಇಂಥದೆಲ್ಲ ಆಟಿಕೆಗಳನ್ನ ಕೊಡ್ಬೋದು. ಬಟ್ ಅದಾದ್ಮೇಲೆ ಜಾಸ್ತಿ ಈಗ 6 ರಿಂದ 9 ಅಥವಾ ಪ್ರೈಮರಿ ಪ್ರಾಥಮಿಕ ಮಕ್ಕಳೇನಂತೀವಿ ಅವರಿಗೆಲ್ಲ ನಾವು ದೊಡ್ಡ ದೊಡ್ಡ ಆಟ ಸಾಮಾನು ಕೊಡ್ಬೋದು. ಈಗ ಹೆಂಗ್ ಲಗೋರಿ ಆಡ್ತಾರ, ಮತ್ತ ಕ್ರಿಕೆಟ್ ಆಡ್ತಾರ, ಚಿನ್ನಿ ದಾಂಡ ಆಡ್ತಾರ, ಇಂಥದೆಲ್ಲ ಅವರಿಗೆ ದೂರ ತಿಳ್ಕೊಳಿಕ್ಕೆ ಮತ್ತ ಬೇರೆ ಬೇರೆ ದೇಹದ ಭಾಗಗಳನ್ನ ಯೂಸ್ ಮಾಡಿ ಆಟ ಆಡ್ತಾರಲ್ಲ ಅದರಿಂದ ಅವರಿಗೆ ಬಾಡಿ ಮೂವ್ಮೆಂಟ್ಸ್ ಕೂಡ ಆಗ್ತತಿ. ಅಂದ್ರೆ ದೈಹಿಕ ಸಾಮರ್ಥ್ಯನೂ ಹೆಚ್ಚಾಗತ್ತೆ, ಆಮೇಲೆ ಬೌದ್ಧಿಕ ಬೆಳವಣಿಗೆ ಕೂಡ ಇದರಿಂದ ಆಗತ್ತೆ.
1: ಒಳ್ಳೇದು. ಆಟದ ಮೈದಾನಕ್ಕೆ ಹೋದಾಗ ಹೆಣ್ಣು ಮಕ್ಕಳು ಆಟ ಆಡ್ತಾರೆ, ಗಂಡು ಮಕ್ಕಳು ಆಟ ಆಡ್ತಾರೆ ನೋಡ್ತೀವಿ. ಆ ಹೆಣ್ಣು ಮಕ್ಕಳು ಆಡೋ ಆಟನ ಬೇರೆ ಆಡ್ತಾರೆ, ಗಂಡು ಮಕ್ಕಳು ಬೇರೆನ ಆಡ್ತಾರೆ. ಈ ಥರ ಮಕ್ಕಳು ಇದ್ದಾಗ ಈ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಭಾಳ ಸರಿ ನೋಡ್ತೀವಿ ಹೆಣ್ಮಕ್ಳು ಅಂದ ತಕ್ಷಣ ನಾವು ಏನು ಮಾಡ್ತೀವಿ, ಅವರಿಗೆ ಪೋಷಕರು ಆಟದ ಸಾಮಾನು ಖರೀದಿಗೆ ಹೊಂಟ್ರೆ ನನಗೆ ಮಗಳದಳು ಅಂದ್ರೆ ನಾ ಕಿಚನ್ ಸೆಟ್ಟು ಅಡುಗೆ ಸಾಮಾನು ಅವು ತಗೊಳ್ಬೇಕು, ಗಂಡು ಹುಡುಗದನಂದ್ರೆ ಒಂದು ಗಾಡಿ ತಗೋಬೇಕು, ಕಾರ್ ತಗೋಬೇಕು, ಹೆಲಿಕಾಪ್ಟರ್ ಏನೋ ಅಂಥ ಗೊಂಬೆಗಳನ್ನು ಹಂಗೆ ಚೂಸ್ ಮಾಡ್ತೀವಿ. ಇದೆಷ್ಟು ಸರಿ ಅಂತೀರಿ ನೀವು? ನಾವು ಹೆಣ್ಮಕ್ಳಿಗೂ ಯಾಕೆ ಮೋಟಾರ್ ಕೊಡಬಾರ್ದು, ಗಂಡು ಹುಡುಗರಿಗೆ ಯಾಕೆ ಅಡುಗೆ ಸಾಮಾನು ಕೊಡಬಾರ್ದು?
0: ಮೊದಲು ಮಾಡ್ತಿದ್ವಿ, ಸಣ್ಣ ಹುಡುಗಿಯರಿಗೆಲ್ಲ ಅಡುಗೆ ಹಚ್ಚಿ ಆಡೋದು ಎಲ್ಲ ಸಾಮಾನು ಕೊಡ್ತೀವಿ. ಅದು ಯಾಕಂದ್ರೆ ಮೊದಲಿನಿಂದ ನಮ್ಮ ಸಂಪ್ರದಾಯ ಹಂಗೆ ಬಂದದ. ಅಂದ್ರೆ ಹುಡುಗಿರಂದ್ರೆ ನಾಜೂಕಾಗಿರಬೇಕು, ಆಮೇಲೆ ತಾಳ್ಮೆಯನ್ನು ಬೆಳೆಸುವಂಥವಿರಬೇಕು, ಆಮೇಲೆ ತಾಯಿತನ ಬರುವಂಥದ್ದಿರಬೇಕು, ಮನೆ ಎಲ್ಲ ನೋಡ್ಕೊಳ್ಳುವಂಥದ್ದಿರಬೇಕು, ಈ ಥರ ಎಲ್ಲ ನಮ್ಮದು ಯೋಚನೆ ಇದ್ದಿದ್ದಕ್ಕೆ ಅವಾಗಿನ ಕಾಲದಾಗೆಲ್ಲ ಅವಾಗಿನಂದ್ರೆ ರೀಸೆಂಟ್ ಆಗಿವರೆಗೂ ಕೂಡ ಅವ್ರಿಗೆಲ್ಲ ಅಡುಗೆ ಹಚ್ಚಿ ಆಡುವಂಥ ಸಾಮಾನೇ ಕೊಡ್ತಿದ್ರು ಹುಡುಗಿಯರಿಗೆ. ಹುಡುಗರಿಗೆ ಮನೆ ನೋಡ್ಕೊಳ್ಳುವಂಥವಿರಬೇಕು, ಆಮೇಲೆ ಸ್ವಲ್ಪ ಗಟ್ಟಿ ಇರಬೇಕು, ಸ್ಟ್ರಾಂಗ್ ಆಗಿರಬೇಕು, ಮನೆ ಎಲ್ಲ ಹೇಳುದು ಕೇಳುದು ಬರುವಂಥ ಪ್ರಶ್ನೆ ಮಾಡುವಂಥದ್ದು ಅವನಿಗೆ ಇರಬೇಕು. ಅಂದ್ರೆ ಆ ಗುಣಗಳನ್ನ ಅವಾಗ ನಾಯಕತ್ವ ಗುಣ ಇರಬೇಕು, ಮನೆ ನಡೆಸ್ಕೊಂಡು ಹೋಗವ ಅವ, ಅದಕ್ಕೆ ಅವನಿಗೆ ಇಂಥದೆಲ್ಲ ಗೊತ್ತಿರಬೇಕು, ಮತ್ತು ಹೊರಗೆ ಹೋಗೋಂಗಿರ್ಬೇಕು ಅವ, ಎಲ್ಲಾರನ್ನು ಎದುರಿಸೋಂಗಿರ್ಬೇಕು. ಅದಕ್ಕೋಸ್ಕರ ಈಗ ಬಂದೂಕದಾಗ್ಲಿ ಬುಲ್ಡೋಜರ್ ಆಗಲಿ, ಮೊದಲೆಲ್ಲ ಹೆಣ್ಮಕ್ಳಿಗೆಲ್ಲ ಗಾಡಿ ಓಡಿಸಾಕದು ಅಷ್ಟು ಅಲೋ ಮಾಡ್ತಿದ್ದಿಲ್ಲ ಮನೆಯಿಂದ ಹೊರಗೆ ಹೋಗಾಕದು, ಬಟ್ ಗಂಡ್ಮಕ್ಳೇ ಎಲ್ಲ ಮಾಡ್ತಿದ್ರು. ಹಿಂಗಾಗಿ ಜೆಂಡರ್ ರೋಲ್ಸ್ ಅವಾಗಿಂದ ಬಹಳ ಸ್ಪೆಸಿಫಿಕ್ ಆಗಿ ಇಟ್ಟಾರ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಆ ಜೆಂಡರ್ ಸ್ಪೆಸಿಫಿಸಿಟಿ ಎಲ್ಲ ಕಡಿಮೆ ಆಗ್ಲಿಕ್ಕತ್ತದೆ. ಯಾಕಂದ್ರೆ ಈಗ ತಂದೆ ತಾಯಿ ಇಬ್ರೂ ಜಾಬ್ ಮಾಡೋರು ಇರ್ತಾರ, ಅವರು ನೋಡ್ತಾರೆ. ಈಗ ಹೆಣ್ಮಕ್ಳಿಗೆ ಗಾಡಿ ಹೊಡ್ಯಾಕ ಬರ್ಲಿಲ್ಲ, ಬಟ್ ಏನೋ ಒಂದು ಎಮರ್ಜೆನ್ಸಿ ಬಂತು, ಅವಾಗ ಅವ್ರು ಕಲೀಲೇಬೇಕಾಗ್ತದೆ. ಅವಾಗ ಆ ಎಮರ್ಜೆನ್ಸಿ ಬರುತನ ಕಾಯೋದಕ್ಕಿನ ಅವರು ಪೋಷಕರು ಮಕ್ಕಳಿಗೆ ಹೇಳ್ತಾರೆ, ನೀನು ಈಗಿಂದನೇ ಕಲಿ, ಸೈಕಲ್ ಕಲಿ, ಸೈಕಲಿಂದ ಮತ್ತೆ ಆಮೇಲೆ ಸ್ಕೂಟಿ ಕಲಿ, ಸ್ಕೂಟಿನೂ ಬಂತು, ನಿಂಗೆ ಬೈಕ್ ಹೊಡ್ಯಾಕ ಇಷ್ಟ ಇದ್ರೆ ಬೈಕ್ ಕಲಿ, ಕಾರ್ ಕಲಿ. ಅದು ಮತ್ತೆ ಸಣ್ಣ ಏಜಿಂದನೇ ಅವ್ರು ಹೇಳ್ಕೊತ ಬರ್ತಾರೆ. ಸಂಪ್ರದಾಯದ ಏನು ಈ ಫಾಲೋ ಮಾಡ್ತಿದ್ವಿ, ಹೆಣ್ಮಕ್ಳು ಇದನ್ನೇ ಕಲಿಬೇಕು, ಗಂಡ್ಮಕ್ಳು ಇದನ್ನೇ ಕಲಿಬೇಕು ಅಂತ ಹೇಳಿ, ಈಗ ಹಂಗಿಲ್ಲ. ಈಗ ಗಂಡ್ಮಕ್ಳು ಅಡುಗೆ ಮನೆಯೊಳಗೆ ಅಡುಗೆ ಮಾಡ್ತಾರೆ, ಬಟ್ ಇದು ತಪ್ಪೇನಲ್ಲ. ಈಗ ನಾವು ಪೋಷಕರಾಗಿನೂ ಆ ಕಾನ್ಸೆಪ್ಟ್ ಮಕ್ಕಳ ಒಳಗೆ ಹಾಕಬಾರ್ದು. ಏ ನೀ ಹುಡುಗದಿ, ನೀ ಯಾಕೆ ಆಟಿಗೆ ಹಚ್ಚಿ ಆಡ್ತಿ, ಅದು ಹುಡುಗಿಯರ ಆಡೋದು, ಹೆಣ್ಣು ಗುಂಡಿಯಾಗತ್ತೆ, ಹಿಂಗೆ ಯಾಕೆ ಮಾಡ್ತಿ, ಇಂಥದ್ದೆಲ್ಲ ಅನ್ನೋದು ಮಾಡಬಾರ್ದು. ಯಾಕಂದ್ರೆ ಮಕ್ಕಳಿಗೆ ಅದು ತಮಗೆ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್.
1: ಬಹುಶಃ ನಾವು ಒಂದು ಕೆಲಸ ಪೋಷಕರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಗಂಡು ಹುಡುಗಿದ್ರೆ ಅವ್ನು ಮುದ್ದಮ್ ಒಂದು ಅಡುಗೆ ಸಾಮಾನು ಕೊಡಿಸ್ರಿ, ಅಂದ್ರೆ ಸಣ್ಣಂದಿರ್ತಾವ ಅದು ಜೆಂಡರ್ ರೋಲ್ ಅಂತ ಅನ್ಕೋಬಾರ್ದು.
0: ಹೌದು, ಆಮೇಲೆ ನಾವು ಅದು ಮಕ್ಕಳಿಗೇನು ಕಾನ್ಸೆಪ್ಟೇ ಇರುವುದಿಲ್ಲ. ಮೊದ್ಲು ಪೋಷಕರ ಅಲ್ಲಿವರೆಗೂ ಅವ್ರಿಗೆ ಗೊತ್ತಾಗುದಿಲ್ಲ, ಇದು ಇವರೇ ಆಡ್ಬೇಕು, ಇದು ಈ ಸಾಮಾನು ನಮಗೆ ಇಟ್ಟಿದ್ದು, ಗೊಂಬಿ ನಾವು ಆಡಂಗಿಲ್ಲ, ಬಂದೂಕ ಹುಡುಗಿಯರಿಗೆ ಕೊಡಂಗಿಲ್ಲ, ಹಂಗೇನು ಕಾನ್ಸೆಪ್ಟ್ ಇರಂಗಿಲ್ಲ. ಅದು ನಾವು ಪಾಲಕರು ದೊಡ್ಡವರಾಗಿ ನಾವೇ ಹೇಳ್ತೀವಿ, ಇದು ನೀ ಆಡುದಲ್ಲ, ನೀ ಆಡೋದು ಆಟ ಬೇರೆ ಅದಾವ,
1: ತಂಗಿದ ಆಟ
0: ನೀ ಯಾಕೆ ತಗೋತಿ, ಹಂಗೆ ನಾವು ಅವ್ರಿಗೆ ಬೆಳೆಸ್ತೀವಿ. ಬಟ್ ದೊಡ್ಡವರಾದ್ಮೇಲೆ ವರ್ಕಿಂಗ್ ವುಮೆನ್ ಇದ್ರಂತಿಕ್ಕು, ಅವ್ರು ಹೊರಗೆ ಹೋಗ್ಬೇಕಾಗಿರ್ತದೆ, ಮತ್ತೆ ಮನೆಯಾಗ ಏನರ ಮಾಡೋರು ಬೇಕಲ್ಲ. ಹಿಂಗಾಗಿ ಗಂಡು ಹೆಣ್ಣು ಇಬ್ಬರಿಗೂ ಎಲ್ಲ ಗೊತ್ತಿರಬೇಕು, ಯಾಕಂದ್ರೆ ಯಾವಾಗ ಎಂಥ ಸಿಚುವೇಶನ್ ಬರ್ತದೆ ಗೊತ್ತಾಗೋದಿಲ್ಲ. ನಾವು ಈಗಿಂದ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕಾಗ್ತದೆ. ನಿಂಗೆ ಅಡುಗೆ ಮಾಡೋಕ್ಕೂ ಬರಬೇಕು, ನಿಂಗೆ ಹೊರಗೆ ಗಾಡಿ ಓಡಿಸೋಕ್ಕೂ ಬರಬೇಕು. ಹಂಗೆ ಹೆಣ್ಣು ಮಕ್ಕಳಿಗೂ ಅಷ್ಟೇ, ನಿಂಗೆ ಮನೆಯಾಗ ಅಡುಗೆ ಮಾಡೋದು ಅಡುಗೆ ಹಚ್ಚಿ ಆಟ ಆಡೋದು ಗೊತ್ತಿರಬೇಕು, ನಾಳೆ ನಿನ್ನನ್ನು ರಕ್ಷಿಸ್ಕೊಳ್ಳೋಕೆ ಹೆಂಗೆ ಬಂದೂಕ ಯೂಸ್ ಮಾಡ್ತೀವಿ. ಹಂಗೆ ಸಣ್ಣ ಮಕ್ಕಳಿಗೆ ಹೆಂಗೆ ಆಟ ಆಡ್ತಿ, ಕರಾಟೆ ಆಗಲಿ, ಟೈಕೊಂಡು ಇಂಥದ್ದು ಹೆಣ್ಮಕ್ಳಿಗೂ ಕಲಿಸ್ಬೇಕಾದ ಅವಶ್ಯಕತೆ ಐತಿ. ಈಗ ನಮ್ಮಲ್ಲಷ್ಟೇ ಅಂತಲ್ಲ,

0: ಚೈನಾನಾಗಂತೂ ಸ್ಪೆಸಿಫಿಕಲಿ ಚಿಕ್ಕ ಮಕ್ಕಳಿಂದಾನೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಅಲ್ಲಿ ಎಕ್ಸಾಮ್ ಇಡುವುದೇ ಇಲ್ಲ ಒಂದು 5 ವರ್ಷದ ತನಕ. ಜಪಾನ್ ಆಗಲಿ ಚೈನಾ ಆಗಲಿ, ಅವ್ರಿಗೆ ಚಿಕ್ಕ ಮಕ್ಕಳಿಂದಾನೆ ಎಲ್ಲ ಟೇಲ್ರಿಂಗ್ ಕಲಿಸ್ತಾರ, ಅಡಿಗೆ ಮಾಡೋದು ಕಲಿಸ್ತಾರೆ. ತಮ್ಮನ್ ತಾವು ಮನೆ ಒಳಗೆ ಮಕ್ಕಳು ಅಷ್ಟೇ ಇದ್ರ, ಅಪ್ಪ ಅಮ್ಮ ಇರ್ಲಿಲ್ಲ ವರ್ಕಿಂಗ್ ಹೋಗಿದ್ದಂದ್ರೆ ತಾವು ಹೆಂಗ್ ನೋಡ್ಕೋಬೇಕು ಎಲ್ಲ ಚಿಕ್ಕ ಮಕ್ಕಳಿಂದಾನೆ ಕಲಿಸ್ತಾರೆ. ಈಗ ನಾವು ಬಹಳ ಮುದ್ದು ಮಾಡಿ ನೀ ಮಾಡಬೇಡ, ನೀ ಯಾಕೆ ಟೇಬಲ್ ಒರೆಸ್ತಿ ಊಟ ಆದ್ಮೇಲೆ, ಅಥವಾ ನೀ ಯಾಕೆ ಎಲ್ಲ ಹಣ್ಣು ಹೆಚ್ತಿ ಅಂತದ್ದು ಏನು ಹೇಳುದಿಲ್ಲ, ಅವ್ರಿಗೆಲ್ಲ ಮೊದ್ಲಿಂದಾನೆ ಕಲಿಸ್ತಾರೆ. ಈಗ ನಾವು ಅದನ್ನೇ ಮಾಡ್ಬೇಕು, ಯಾಕಂದ್ರೆ ಚಾಲೆಂಜ್ ಫೇಸ್ ಮಾಡಕ್ ಬರುವಂಗ ಮಕ್ಕಳನ್ನ ತಯಾರು ಮಾಡ್ಬೇಕಂದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದಾನೆ ಎಲ್ಲಾ ರೋಲ್ಸ್ನು ಕಲಿಸ್ಬೇಕಾಗ್ತದೆ. ಇದೆ ಇಂಥದ್ದೆಲ್ಲ ಆಟದಿಂದಾನೆ ನಾವು ಕಲಿಸ್ಬೇಕು. ನೀನು ಖುಷಿಯಿಂದಾನೆ ಮಾಡ್ಬೋದು ಇದು, ನೀನು ಈಗೋ ಹರ್ಟ್ ಆಗುವಂಥದ್ದು ಯಾವುದು ಅಲ್ಲ. ಆಟ ಸಾಮಾನು ಹುಡುಗ ಆಡಿದಂದ್ರೆ ಅದು ನಿನ್ನ ಈಗೋ ಹರ್ಟ್ ಆಗುವಂತದ್ದಲ್ಲ ಅಂತ ನಾವು ಪಾಲಕರ ದೊಡ್ಡವರಾಗಿ ನಾವೇ ಮಕ್ಕಳಿಗೆ ಹೇಳಿ ಕೊಡಬೇಕಾಗುತ್ತೆ.
1: ಅಂದ್ರೆ ಆಟಿಕೆ ಸಾಮಾನುಗಳಿಂದ ನಾವು ಮಕ್ಕಳ ವ್ಯಕ್ತಿತ್ವವನ್ನ
0: ಬೆಳೆಸ್ತೀವಿ. ಹೌದು,
1: ಕೆಲವು ಏನಂತ ಹೇಳಿದ್ರೆ ಈಗ ನಾವು ಸಣ್ಣವರು ಇದ್ದಾಗಿಂದ ಇದೆಲ್ಲ ಹೆಣ್ಣು ಮಕ್ಕಳಿಗೂ ಗಂಡು ಹುಡುಗರ ಆಟದ ಸಾಮಾನು ಅಂತ ಏನ್ ಹೆಸರಿಟ್ಟಿದ್ರು ಅಂತವನ್ ಕೊಡೋದು, ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳ ಆಟಿಕೆ ಸಾಮಾನು, ಅಡಿಗೆ ಹಚ್ಚು
0: ಸಾಮಾನು,
1: ಗೊಂಬೆಗಳು ಇಲ್ಲ ಕೊಟ್ರೆ ಅವರಲ್ಲಿ ನಾವು ಒಂದು ಸೂಕ್ಷ್ಮತೆ ಬೆಳೆಸಬಹುದು. ಈ ರೀತಿ ಮಾಡೋದು ಒಳ್ಳೇದು ಅಂತ ಬಹಳ ಚೆಂದಾಗಿ ನೀವು ಹೇಳಿದ್ರಿ ಡಾಕ್ಟರ್ ಸೌಮ್ಯ ಅವರ. ಇತ್ತೀಚಿನ ಸಂಶೋಧನೆಗಳು ಆಟಿಕೆ ಸಾಮಾನದ ಬಗ್ಗೆ ಏನೆಲ್ಲ ಅದಾವು, ಈ ಬಗ್ಗೆ ಇನ್ನೂ ಏನಾದ್ರೂ ನೀವು ಹೇಳಿಕ್ಕೆ ಸಾಧ್ಯದನ?
0: ಚೂಪಾದ ವಸ್ತುಗಳು ಯಾವ ಮಕ್ಕಳಿಗಾದ್ರೂ ಬೇಡ ಅನಿಸ್ತದೆ, ಯಾಕಂದ್ರೆ ಅಕಸ್ಮಾತ್ ಆಗಿನೂ ಗಾಯ ಆಯ್ತು ಮಾಡ್ತು ಅಂದ್ರೆ ಅವೆಲ್ಲ ತೊಂದ್ರೆನೆ. ಅದು ಆಟ ಸಾಮಾನು ಅಷ್ಟೇ ಸುರಕ್ಷಿತ ಅಲ್ಲ, ಅವ್ರು ಆಡೋ ಜಾಗ ಕೂಡ ಸುರಕ್ಷಿತವಾಗಿರಬೇಕು, ಇದು ಕೂಡ ಮುಖ್ಯ ಆಗ್ತದ. ಮಕ್ಕಳಿಗೆ ಮೊದ್ಲ ಹೇಳ್ಬೇಕಾಗ್ತದೆ, ನಾವು ನೀವು ಇಂಥ ಕಡೆ ಆಡಕತ್ತಿ ಅಂದ್ರೆ ಇದರಿಂದ ಹುಷಾರಾಗಿರು, ಕಾಲ್ ಜರಿತಿರ್ತದ ಒಂದೊಂದ್ಸಲ, ಟೈಲ್ಸ್ ಸ್ಮೂತ್ ಇದ್ರೆ ಅಥವಾ ಕಟ್ಟಿ ಇದ್ರೆ ಎಜ್ಜಿಗೆಲ್ಲ ಚೂಪ್ ಇರ್ತದ, ಓಡಾಡುವಾಗ ಮಾಡುವಾಗ ಏನರ ಬಡಿಸ್ಕೊಂಡ್ರೆ, ಇಂಥದೆಲ್ಲ ಮೊದ್ಲೇ ನಾವು ಮಕ್ಕಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಅವರು ಹುಷಾರಾಗಿ ಆಟ ಆಡ್ತಾರೆ. ಬರೇ ಆಗ ಆದ್ಮೇಲೆ ಪಾಲಕರು ಆಕ್ಷನ್ ತಗೊಳ್ಳೋಕಿನ ಅಡುಕಿನ ಮುಂಚೆನೆ ಅವರಿಗೆ ಯಾವ್ದ್ರಿಂದ ಏನಾಗ್ತದೆ ಅಂತ ಹೇಳಿ ಮೊದ್ಲೇ ಅವರಿಗೆ ಸೂಚನೆ ಕೊಟ್ರೆ ಅವರು ಜಾಗರೂಕರಾಗಿ ಆಟ ಆಡಬಹುದು.
1: ಒಳ್ಳೆಯದು ಡಾಕ್ಟರ್ ಸೌಮ್ಯ ಕಮ್ಮಾರ್ ಅವರ, ಇದುವರೆಗೆ ನೀವು ಬಹಳ ವಿಸ್ತೃತವಾಗಿ ಆಟದ ಸಾಮಾನುಗಳು ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಹೆಂಗ ಸಹಾಯಕಾರಿ ಆಗ್ತಾವ, ಆಟದ ಸಾಮಾನುಗಳಿಂದ ಆಟದಿಂದ ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸಬಹುದು ಅನ್ನೋದನ್ನ ಹೇಳಿದ್ರಿ. ಧನ್ಯವಾದ.
0: ನಮಸ್ಕಾರ.

ಇದುವರೆಗೂ ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಾಸದಲ್ಲಿ ಆಟಿಕೆಗಳ ಪಾತ್ರ ಕುರಿತು ಡಾ ಸೌಮ್ಯ ಕಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಾಲಾ ಸಾಮ್ರಾಣಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 3:10. ತರಂಗಾಂತರ 392.16 ಮೀಟರ್ ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ

ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

0: ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ. FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:35. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ 6:35 ಹಾಗೂ ಮಂಗಳವಾರ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಕಾರ್ಯಕ್ರಮದ ಆರಂಭದಲ್ಲಿ ಶ್ರೇಯಾ ಘೋಷಾಲ್ ಹಾಗೂ ಶ್ರೀನಿವಾಸ್ ಅವರು ಹಾಡಿರುವ ಮೌರ್ಯ ಚಿತ್ರದ ಗೀತೆ

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416 STD ಕೋಡ್ 0836.
2: ಚಿತ್ರ ವರಸ್ವರದಲ್ಲಿರುವ ತುತ್ತ ಮುತ್ತ ಚಿತ್ರದ ಗೀತೆ

0: ನಲ್ಲಿಮೆಯ ಕೇಳುಗರೇ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
1: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರ

0: ವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ್ ಕಾರ್ಯಕ್ರಮದೊಳಗ ನಾನ್ ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರ ನಾವು ನೀವು ಭೇಟಿಯಾಗೋಣ 14ನೇ ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
1: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ಪಂಕಜ್ ಉದಾಸ್ ಅವರು ಹಾಡಿರುವ ಸ್ಪರ್ಶ ಚಿತ್ರದ ಗೀತೆ

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಲ್ಮೆಯ ಕೇಳುಗರೇ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
3: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನ್ ಇನ್ ಕಾರ್ಯಕ್ರಮದೊಳಗೆ

0: ನಾನ್ ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರ ನಾವು ನೀವು ಭೇಟಿಯಾಗೋಣ 14ನೇ ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
1: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
3: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20ರಂದು ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14ರಂದು ಸಂಜೆ 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
2: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16.
4: ಕೇಳುಗರೆ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಯುವ ಸ್ವಯಂ ಸೇವಕಿ ಮಧುವಂತಿ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ಪ್ರಸ್ತುತಿ ಮಾಯಾ ರಾಮನ್. ಆಕಾಶವಾಣಿ ಧಾರವಾಡ, ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
5: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. Prime Minister Narendra Modi has concluded his historic 2-day visit to New Zealand and departed for India. The visit, the first by an Indian Prime Minister to New Zealand in over 4 decades, gave a major boost to bilateral ties. During the visit, Prime Minister Modi held talks with his New Zealand counterpart, Christopher Luxon. They witnessed the exchange of 5 memoranda of understanding in areas including defence, tourism, sports, disaster management and dairy and animal husbandry. A major highlight of the visit was the community event at Auckland's Spark Arena, attended by over 10,000 members of the Indian diaspora. Addressing the gathering, Prime Minister Luxon described India as a trusted friend, praised the contribution of the Indian community to New Zealand's progress, and appreciated Prime Minister Modi's leadership. Prime Minister Modi thanked Prime Minister Luxon for his warm hospitality and said the visit had opened a new chapter in India-New Zealand relations. Referring to the 40-year gap since the last visit by an Indian Prime Minister, he said the next visit would not take so long.
6: 40 साल के बाद कोई भारतीय पीएम न्यूजीलैंड की धरती पर आया है. ये मेरा सौभाग्य है. मैं न्यूजीलैंड के सभी निवासियों के लिए, आप सभी लोगों के लिए 140 करोड़ भारतीयों की शुभकामनाएं लेकर आया हूँ. साथियों, प्रधानमंत्री के रूप में भले ही मेरा पहला न्यूजीलैंड दौरा है, लेकिन 25-30 साल पहले जब मैं किसी सरकार में भी हिस्सा नहीं था, ಸಾರ್ವಜನಿಕ ಜೀವನ ನ್ಯೂಜಿಲೆಂಡ್ ಅವಸರ ಮಿಲ.
5: ದ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಹ್ಯಾಸ್ ಕ್ರಾಸ್ಡ್ ದ ಮೈಲ್ಡ್ ಸ್ಟೋನ್ ಆಫ್ ಸ್ಯಾಂಕ್ಷನಿಂಗ್ ಲೋನ್ಸ್ ಟು ಮೋರ್ ದನ್ 2 lakh ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಕ್ರಾಸ್ ದ ಕಂಟ್ರಿ. ದ ಸ್ಕೀಮ್ ಹ್ಯಾಸ್ ಲಿವರೇಜ್ಡ್ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಓವರ್ 20,300 crore rupees ಅಂಡ್ ಜನರೇಟೆಡ್ ನಿಯರ್ಲಿ 11 lakh ಡಿರೆಕ್ಟ್ ಅಂಡ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಅಡ್ರೆಸ್ಸಿಂಗ್ ಅ ಸ್ಪೆಷಲ್ ಇವೆಂಟ್ ಇನ್ ನ್ಯೂ ಡೆಲ್ಲಿ ಟುಡೇ, ಯೂನಿಯನ್ ಮಿನಿಸ್ಟರ್ ಫಾರ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಚಿರಾಗ್ ಪಾಸ್ವಾನ್ ಸೆಡ್, ದಿ ಅಚೀವ್ಮೆಂಟ್ ಇಸ್ ನಾಟ್ ಮಿಯರ್ಲಿ ಅ milestone to celebrate but a strong foundation for the next phase of India's food processing growth story. Mr. Paswan also underlined the participation of women entrepreneurs at nearly 44% of all beneficiaries reflects the true spirit of women-led development, a cornerstone of Viksit Bharat.

0: Union Railway and IT Minister Ashwini Vaishnav today announced plans to develop Hyderabad as a major high-speed rail hub with proposed bullet train corridors linking the city to Pune, Chennai and Bengaluru. Speaking at an industry event in Hyderabad, he said the high-speed rail network will significantly reduce travel time and strengthen connectivity among South India's major economic centres. The minister also highlighted India's growing electronics and semiconductor sectors, saying the country has adopted an AI as a service model and that Telangana is playing a key role in electronics manufacturing. A speedboat carrying Indian tourists capsized near Vietnam's Phu Quoc Island today. According to local media reports, 15 people are feared dead, while 21 people were rescued. The boat carrying 32 Indian tourists and 4 crew members overturned about 400 meters off Hon Mai Rut Ngai Island, triggering a rescue operation. The Indian Embassy in Hanoi today said the exact details of the incident are being ascertained as search and rescue operations by local authorities are ongoing. In the FIFA World Cup, Norway will take on England, while defending champions Argentina will clash with Switzerland in the quarterfinals to determine the remaining semi-finalists. The third quarterfinal match between Norway and England will be played at Miami Stadium with kickoff scheduled for 2:30 a.m. Indian Standard Time. Later, Argentina will face Switzerland at Kansas City Stadium at 6:30 a.m. Indian Standard Time. The Indian women's compound team of Jyoti Surekha Venam, Preetika Pradeep and Chikita Taniparthi clinched the silver medal at the Archery World Cup Stage 4 in Madrid, Spain today. In the final, the Indian trio went down 228-232 to Colombia. The silver medal opened India's account in the season-ending tournament, with the contingent aiming to add more medals later in the day. And with that, we end this news bulletin.
1: ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಡಿಡಬ್ಲ್ಯೂಆರ್ 162 ಗೋಧಿ ಬೀಜಗಳು ಇಂಡೋನೇಷ್ಯಾಕ್ಕೆ ರಫ್ತು. ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ಲಿನ ಮೋರ್ಯಾರ ಆವಾಸ ಸ್ಥಾನಗಳ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 80 ಲಕ್ಷ ರೂಪಾಯಿ ಅನುದಾನ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣ. ವಾಯವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಂಪೂರ್ಣ ಡಿಜಿಟಲೀಕೃತ. ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಹಾಗೂ ವಿಶ್ರಾಂತ ಉಪಕುಲಪತಿ ಡಾ ಆರ್ಆರ್ ಹಂಚಿನಾಳ ಮತ್ತು ವಿಜ್ಞಾನಿಗಳ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ ಡಿಡಬ್ಲ್ಯೂಆರ್ 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಗೋಧಿ ತಳಿ ವಿಜ್ಞಾನಿ ಡಾಕ್ಟರ್ ಆರ್ಆರ್ ಹಂಚಿನಾಳ್ ಮಾಹಿತಿ ನೀಡಿದ್ದಾರೆ.
2: ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು 1985ರಲ್ಲಿ ಪ್ರಾರಂಭಿಸಲಾದ ಡಿಡಬ್ಲ್ಯೂಆರ್ 162 ಗೋಧಿ ತಳಿಯನ್ನು ಭಾರತ ಸರ್ಕಾರವು 1993ರಲ್ಲಿ ಬಿಡುಗಡೆ ಮಾಡಿತು. ಈ ತಳಿಯು ಹೆಚ್ಚಿನ ಇಳುವರಿ, ಉತ್ತಮ ಧಾನ್ಯದ ಗುಣಮಟ್ಟ, ಎಲೆ ಮತ್ತು ಕಾಂಡ ತುಕ್ಕು ರೋಗಗಳಿಗೆ ಪ್ರತಿರೋಧಕ, ಉಷ್ಣಾಂಶವನ್ನು ತಡೆಸಿಕೊಳ್ಳುವಂತಹ ವಿಶೇಷ ಸಾಮರ್ಥ್ಯದಿಂದ ರೈತರ ವಿಶ್ವಾಸ ಗಳಿಸಿತು. ನಂತರ ಇಂಡೋನೇಷ್ಯಾ ಸರ್ಕಾರವು ತನ್ನ ಉಷ್ಣವಲಯ ಪರಿಸ್ಥಿತಿಯಲ್ಲಿ ಹಲವು ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಗೋಧಿ ತಳಿಗಳನ್ನು ಪರೀಕ್ಷಿಸಿದಾಗ ಡಿಡಬ್ಲ್ಯೂಆರ್ 162 ಅತ್ಯುತ್ತಮ ಸಾಧನೆ ಮಾಡಿತು. ಈ ದೀರ್ಘಕಾಲದ ಸಹಕಾರಕ್ಕೆ ಈಗ ಹೊಸ ವೇಗ ದೊರೆತಿದೆ. ಭಾರತವು 100 ಟನ್ ಉತ್ತಮ ಗುಣಮಟ್ಟದ ಡಿಡಬ್ಲ್ಯೂಆರ್ 162 ಗೋಧಿ ಬೀಜವನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ಮುಂದಾಗಿದೆ.
1: ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಶಾಲ್ಮಲ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ

0: ರಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದರು. ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಂಡರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ವಾಣಿ ಪುರೋಹಿತ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಕಾರ್ಯನಿರತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಈ ವಿಷಯದಲ್ಲಿ ನಾವು ಬಹಳಷ್ಟು ಒತ್ತಡದಲ್ಲಿ ಬೀಳ್ತೀವಿ ಯಾವಾಗ ನಮಗೆ ಈ ಅನುಭವ ಆಗುತ್ತೆ. ಹಾಗಾಗಿ ನಾನೆಲ್ಲ ಸಿಬ್ಬಂದಿಗಳಿಗೆ ಕೇಳಿಕೊಳ್ಳೋದು ಇಷ್ಟೇ, ನಿಮಗೆ ಇಲ್ಲೇ ಈ ಒಂದು ಪರಿಸ್ಥಿತಿ ಬರೋದ್ಲು ತಕ್ಷಣ ನೀವು ಇದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಬಹಳ ಕಾಲ ನೀವು ಇದನ್ನ ಅನುಭವಿಸಿದಷ್ಟು ನಿಮಗೆ ತೊಂದರೆ ತಪ್ಪುವುದಿಲ್ಲ, ಅದನ್ನ ಧೈರ್ಯವಾಗಿ ನೀವು ಎದುರಿಸಬೇಕು. ಪ್ರತಿಯೊಂದು ಸಂಸ್ಥೆಯಲ್ಲೂ ಐಸಿಸಿ ಕಮಿಟಿ ಮಾಡಲೇಬೇಕು, ಮತ್ತೆ ಇದು ಶಿಕ್ಷಾರ್ಹವಾಗುವಂತ ಒಂದು ಆಕ್ಟ್ ಬಂದಿರೋದ್ರಿಂದ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡಿ ಎಂದು ನನ್ನ ಅನಿಸಿಕೆ.
0: ಶಿವಮೊಗ್ಗ ಜಿಲ್ಲೆ

0: ತರಬೇಕು. ಬಹಳ ಕಾಲ ನೀವು ಇದನ್ನ ಅನುಭವಿಸಿದಷ್ಟು ನಿಮಗೆ ತೊಂದರೆ ತಪ್ಪುವುದಿಲ್ಲ, ಅದನ್ನ ಧೈರ್ಯವಾಗಿ ನೀವು ಎದುರಿಸಬೇಕು. ಪ್ರತಿಯೊಂದು ಸಂಸ್ಥೆಯಲ್ಲೂ ICC ಕಮಿಟಿ ಮಾಡಲೇಬೇಕು. ಮತ್ತೆ ಇದು ಶಿಕ್ಷಾರ್ಹವಾಗುವಂತ ಒಂದು ಆಕ್ಟ್ ಬಂದಿರೋದ್ರಿಂದ ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡಿ ಎಂದು ನನ್ನ ಅನಿಸಿಕೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯ ವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಅರಣ್ಯ ಸೇವಕರು ಎಂಬ ಸ್ವಯಂ ಸೇವಕರ ಪಡೆಯ ಮೂಲಕ 2005-06 ಪುನಃ ವನೀಕರಣ ಕೈಗೊಳ್ಳಲಾಗಿತ್ತು. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ 8,325 ಎಕರೆ ವಿಸ್ತಾರದ 264 ಸಾಮಾಜಿಕ ಅರಣ್ಯ ವನಗಳಿವೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ತ ಹನಿಯಾ ರವಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನ ಪುನರಾರಂಭಿಸಬೇಕು.
1: ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ, ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಮೋರ್ಯಾರ ಗುಡ್ಡದ ಮಹತ್ವ ಹಾಗೂ ವಿಶೇಷತೆ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ KSCA ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾ ಶರಣಬಸಪ್ಪ ಕೋಲ್ಕಾರ್.
3: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರಿರ್ ಗುಡ್ಡದ ಮೇಲೆ 3,000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾಕೋಣೆಗಳು ಮತ್ತು ಗವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200-200 ಬದುಕಿದ್ದ ಮೋರಿರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾಕೋಣೆಗಳು. ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನು ನಿರ್ಮಿಸಿರುವುದು ತಾಂತ್ರಿಕ ಅಚ್ಚರಿಯ ಸಂಗತಿಯಾಗಿದೆ.
1: ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟ್ರೀಯ ಯೋಜನೆ ನಿಪುಣ ಭಾರತ ಮಿಷನ್. ಈ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲ್ಸರಿ.
4: ಪ್ರತಿಯೊಂದು ಮಗುವಿನ ಕಲಿಕೆ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವೂ ಕೂಡ ವಿಭಿನ್ನವಾಗಿರುತ್ತದೆ. ಇಂಥ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನು ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
1: ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡಿವೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕರಿಸಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ

0: ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗಾ.
1: ವಾಯುವ್ಯ ಸಾರಿಗೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವ ಜನರಿಗೆ ಪೇ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಮಯದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯುವ್ಯದಲ್ಲಿ ಜಾರಿ ಮಾಡ್ತದೆ. ನಮ್ಮ ವಾಯುವ್ಯ ಸಂಸ್ಥೆಯಲ್ಲಿ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಿಸ್ತರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವಿಲ್ಲಿ ತಂದಿದ್ದೀವಿ.
0: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ನಿಡ್ಲೆ, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಕೂಲಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಧಾರವಾಡ, ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಭಾರತ್ ನ್ಯೂಜಿಲ್ಯಾಂಡ್ ದೇಶಯೋಃ ದ್ವಿಪಕ್ಷೀಯ ಸಂಬಂಧಾಃ ಸಾಮರಿಕ ಸಹಭಾಗಿತಾ ಸ್ತರೆ ಸಮೇಧಿತಾಃ. 30,000 ಯಾವತ್ ಪಾರಸ್ಪರಿಕ ವ್ಯಾಪಾರಂ ದ್ವಿಗುಣೀಕೃತ್ಯ 35,000 ರೂಪ್ಯಕಾಣಾಂ ಲಕ್ಷ್ಯಂ ನಿರ್ಧಾರಿತಂ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಕಥನಂ. ನ್ಯೂಜಿಲ್ಯಾಂಡ್ ದೇಶೇ ನಿವಸತ ಭಾರತೀಯ ಸಮುದಾಯೇನ ದ್ವಯೋಃ ರಾಷ್ಟ್ರಯೋಃ ವಿಕಾಸ ಯಾತ್ರಾಯಾಂ ಏಕಃ ಮಹತ್ವಪೂರ್ಣೋ ಭಾಗಃ ಊಢಃ. ಆಕ್ಲ್ಯಾಂಡ್ ನಗರೆ ವಿಶಾಲಂ ಭಾರತೀಯ ಪ್ರವಾಸಿ ಸಮುದಾಯಂ ಚ ಸಂಬೋಧಿತವಾನ್ ಅಸೌ. ರಕ್ಷಾಮಂತ್ರಿಣಾ ರಾಜನಾಥ ಸಿಂಹೇನ ಸ್ವದೇಶಿ ತಂತ್ರೇಣ ನಿರ್ಮಿತಸ್ಯ ಐಎನ್ಎಸ್ ಮಹೇಂದ್ರಗಿರಿ ಯುದ್ಧಪೋತಸ್ಯ ವಿಧಿವತ್ ಜಲಾವತರಣಂ ವಿಧಾಪಿತಂ. ಸಂಸೂಚಿತಂ ಚ ಯತ್ ಭಾರತಮೇಕಂ ಸುದೃಢಂ ಆತ್ಮನಿರ್ಭರಂ ಭವಿಷ್ಯೋನ್ಮುಖಂ ಚ ರಕ್ಷಾಬಲಂ ನಿರ್ಮಾತಿ. ಪರಿವಹನ ಕ್ಷೇತ್ರೆ ಪ್ರೌದ್ಯೋಗಿಕೀ ನವೋನ್ಮೇಷ ಸಂಚಾಲಿತ ಸಹಯೋಗಂ ಸುದೃಢಂ ವಿಧಾತುಂ ಐತಿಹಾಸಿಕಂ ಬ್ರಿಕ್ಸ್ ಮಂತ್ರಿ ಘೋಷಣಾಪತ್ರಂ ಸರ್ವಸಮ್ಮತ್ಯಾ ಅಂಗೀಕೃತಂ. ಬಾವಿ ಚಕ್ರವಾತಸ್ಯ ಕಾರಣಾ ಜಾಪಾನ ತೈವಾನಯೋಃ ವಿಮಾನ ಯಾತ್ರಾಃ ನಿರಸ್ತೀಕೃತಾಃ. ಶೈಕ್ಷಣಿಕಾಃ ಸಂಸ್ಥಾಃ ಚ ಸ್ಥಗಿತಾಃ. ಭಾರತ ಇಂಗ್ಲೆಂಡ್ ದೇಶಯೋಃ ಮಧ್ಯೆ ಪಂಚಮಾಂತಿಮ ಚ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾ ಅದ್ಯ ಸಾಯಂ ಸೌಥ್ಹ್ಯಾಂಪ್ಟನ್ ನಗರೆ ಆಯೋಜಿಷ್ಯತೆ. ಅಪಿ ಚ ಫಿಫಾ ವಿಶ್ವ ಚಷಕ ಪಾದ ಕಂದುಕ್ ಪ್ರತಿಸ್ಪರ್ಧಾಯಾಃ ಅಂತಿಮ ಉಪಾಂತ್ಯ ಸ್ಥಾನಾನಾಂ ನಿಶ್ಚಯಾರ್ಥಂ ಅದ್ಯ ರಾತ್ರೌ ಪ್ರಾಗುಪಾಂತ್ಯ ಚರಣೆ ನಾರ್ವೆ ಇಂಗ್ಲೆಂಡ್ ದಲಯೋರ್ ಅಥ ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ದೇಶಯೋರ್ ಮಧ್ಯೆ ಸ್ಪರ್ಧಾ ಭವಿತ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ಐತಿಹಾಸಿಕೀಂ ದ್ವಿದಿವಸೀಯಾಂ ನ್ಯೂಜಿಲ್ಯಾಂಡ್ ಯಾತ್ರಾಂ ಸಂಪಾದ್ಯ ಅದ್ಯ ಭಾರತಾಯ ಪ್ರಸ್ಥಿತವಾನ್. ವಿಗತ ಚತುರ್ದಶಕೇಭ್ಯಃ ಅಪಿ ಅಧಿಕ ಸಮಯಾಂತರಾಲೆ ಕಸ್ಯಚಿತ್ ಭಾರತೀಯ ಪ್ರಧಾನಮಂತ್ರಿಣಃ ಇಯಂ ಪ್ರಥಮಾ ನ್ಯೂಜಿಲ್ಯಾಂಡ್ ಯಾತ್ರಾ ಆಸೀತ್. ಯಾ ದ್ವಯೋಃ ದೇಶಯೋಃ ಪಾರಸ್ಪರಿಕ ಸಂಬಂಧಾನ್ ಸುದೃಢೀಕರ್ತುಂ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವ್ಯೂಢವತಿ. ತತ್ರ ತಾವತ್ ಅದ್ಯ ಪ್ರಧಾನಮಂತ್ರಿ ಮೋದಿ ಸಹೈವ ನ್ಯೂಜಿಲ್ಯಾಂಡ್ ದೇಶಸ್ಯ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲೆಕ್ಸಿನ್ ಇತ್ಯೇತೌ ಆಕ್ಲ್ಯಾಂಡ್ ನಗರೆ ದ್ವಿಪಾಕ್ಷಿಕ ವಾರ್ತಾನಂತರಂ ಉಭಯೋಃ ದೇಶಯೋಃ ಸಂಬಂಧಾನ್ ಸಾಮರಿಕ ಸಹಯೋಗಿತ್ವೇನ ರೂಪಾಂತರಿತವಂತೌ. ಅನೇನೈವ ಸಹ 30,000 ಯಾವತ್ ಉಭಯ ದೇಶಯೋಃ ವಾರ್ಷಿಕ ದ್ವಿಪಕ್ಷೀಯ ವ್ಯಾಪಾರಂ ದ್ವಿಗುಣೀಕೃತ್ಯ 35,000 ರೂಪ್ಯಕಾತ್ಮಕಂ ವಿಧಾತುಂ ಪಂಚವರ್ಷೀಯಂ ಲಕ್ಷ್ಯಂ ನಿರ್ಧಾರಿತವಂತೌ. ಶಿಷ್ಟಮಂಡಲಸ್ತರೀಯ ಮಂತ್ರಣಾಯಾಂ ಪ್ರಧಾನಮಂತ್ರಿಣ ಗದಿತಂ

0: समीक्षा कृता। असौ प्रत्यपादयत् यत् ब्रिक्स सदस्य देशानां मध्ये संकट प्रतिरोधकाय, सुस्थिराय च परिवहन क्षेत्राय परस्पर सहयोगं सुदृढं विधातुं आधुनिक प्रौद्योगिकीनां नूतन अन्वेषणानां च आदान प्रदानं क्रियते। अद्य व्यावी चक्रवातः पूर्ण चीन सागरे प्रचंड वेगेन प्रवर्धमानः सन् जापानस्य दक्षिणेषु द्वीपेषु तीव्र वायुना सह अतिवृष्टिम् अजनयत्। अनेन सहैव तैवान देशः पूर्वीय चीन देशश्च चक्रवातस्य तट संघटनाय पूर्णतः सज्जो वर्तेते। ऋतुविभागस्य पूर्वानुमानानुगुणम् एषः चक्रवातः तैवान देशस्य उत्तर भागात् प्रातः एव चीन देशस्य झेन्जियांग प्रान्ते तटं प्रवेक्ष्यति। जापान देशस्य ओकिनावा प्रान्ते समुद्र तरंगाणां समाह्वानानन्तरं 200-तोप्यधिकाः विमानयानानि निरस्तीकृतानि। अद्य भारत इंग्लैंड क्रिकेट दलयोर्मध्ये प्रचलन्त्याः श्रृंखलायाः पञ्चमान्तिमश्च T20 अन्ताराष्ट्रिय स्पर्धा साउथैम्पटन नगरस्य यूटिलिटा बाउल क्रीडांगणे भविता। क्रीडेयं भारतीय समयानुसारं सायंकाले 7 समारप्स्यते। इति वार्ताः।
1: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ.
2: ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ
3: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ, ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ, ಆಮೇಲಿಂದ ಗಿಡ ನೆಡೋದು ಮರ ನೆಡೋದು ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ರೋಡ್ ಬೇಕ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದ ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನ್ ಮಾಡೋದು ಇನ್ವಾಲ್ವ್ ಮಾಡ್ಬೋದು, ದೆನ್ ಇಟ್ ಬಿಕಮ್ಸ್ ಅ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಇಟ್ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್, ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತ ಮಾತಾಡ್ತಾ ಇದಾರೆ. ಒಂದ್ ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗ್ಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಇಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್, ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ ಸ್ಟೇಟ್ ಅಲ್ಲಿ ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗಿದ್ರು, ನನ್ ಸಿಟಿ ನನ್ ಜಾಗ ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾದ್ರೆ ತಾನೇ ಏನ್ ಮಾಡ್ಬೇಕು ಅಂತ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ಮಾಡೋ ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐಮ್ ಟುಡೇ ಐಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ MN ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರ್ ಅಲ್ಲಿ ಎಸ್ಥೆಟಿಕ್ ಅಲ್ಲಿ ಇಂಪಾರ್ಟೆನ್ಸ್ ಅಲ್ಲಿ ಕಲ್ಚರು ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆನೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ

0: ಎಷ್ಟು ಇಂಪಾರ್ಟೆಂಟ್ಸ್. ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರೋ ಇನಿಷಿಯೇಟ್ ಮಾಡಿದ್ದಾರೆ ಆಕ್ಚುಲಿ. ಇವಾಗ ವಡೋದರಾ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ, ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಕಂಫರ್ಟಬಲ್ ಲಿವಿಂಗ್ ಅಂತೇಳಿ. ಆ 33% ನ ಡಿಫೈನ್ ಮಾಡಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು ಆಕ್ಚುಲಿ, ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರಾನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ ವಿಜಯ್ ನಿಶಾಂತ್ ಅವರಿಂದ ವಿಜ್ಞಾನದ ಮುನ್ನಡೆ ಪ್ರಸಾರವಾಯಿತು. ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
3: ಆಕಾಶವಾಣಿ ಧಾರವಾಡ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳುಗರೇ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಯುವ ಸ್ವಯಂ ಸೇವಕಿ ಮಧುವಂತಿ ಹಿರೇಮಠ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಯಾ ರಾಮನ್. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದ ಸಹಪ್ರಸಾರ.
4: ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸೀದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ

0: ಪರಿಸರದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ. ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ನಮ್ಮಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಎಲ್ ಭೈರಪ್ಪ, ರಮೇಶ್ ಸಂಘ, ಅಮೃತ್ ರಾಜ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು

0: ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ದಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಘನತೆ, ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನ ಮೈಸೂರಿನ ದಸರಾ ಸಂಸ್ಕೃತಿಯೊಂದಿಗೆ ಬೆರೆಸುವುದು ಬೇಡ ಎಂದು ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 876,556 ಅಂದರೆ ಶೇಕಡಾ 96% ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮಂದಿ ಮೃತಪಟ್ಟಿರುವ ಮತದಾರರು 388 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಮಂದಿ ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ

0: del ಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಬರ ಘೋಷಣೆ ಮಾಡುತ್ತಿವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಧಾರವಾಡ.

0: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೆ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
5: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
4: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
5: ಸಚ್?
4: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
5: ಸಮಜ್ ಗಯಾ.
6: ಏಕ್ ಪ್ರಕಾರ ಸೇ PM ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: उपचार किए जा चुके हैं, जिससे गरीब परिवारों के चिकित्सा खर्च में लगभग 2,00,000 करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाए। ज्यादा जानकारी के लिए 1-4555 पर कॉल करें।
1: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೃಷಿ ಮಾಹಿತಿ.
5: ನಮಸ್ಕಾರ ರೈತ ಬಾಂಧವರೇ. ಹವಾಮಾನ ವರದಿ. ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಪುಣೆ ಮತ್ತು ಭಾರತ ಹವಾಮಾನ ಇಲಾಖೆ ನವದೆಹಲಿಯವರು 2026 ಜುಲೈ ತಿಂಗಳ ಮೊದಲನೆಯ ಪಾಕ್ಷಿಕಕ್ಕೆ ಒದಗಿಸಿದ ಹವಾಮಾನ ಮುನ್ಸೂಚನೆಯ ಪ್ರಕಾರ ನೈಋತ್ಯ ಮುಂಗಾರು ತನ್ನ ಶಕ್ತಿಯನ್ನು ಪಡೆದುಕೊಂಡಿದ್ದು ಭಾರತೀಯ ಉಪಖಂಡಕ್ಕೆ ಹೆಚ್ಚಿನ ತೇವಾಂಶ ತರುತ್ತಿರುವುದರಿಂದ ಮಳೆಯ ಚಟುವಟಿಕೆಗಳು ಹೆಚ್ಚಾಗುವ ಮುನ್ಸೂಚನೆ ಇದೆ. ಇದಲ್ಲದೆ ಭಾರತದ ಹಾಗೂ ಪೆಸಿಫಿಕ್ ಸಾಗರಗಳಲ್ಲಿ ರೂಪುಗೊಂಡ ಉಷ್ಣವಲಯದ ಚಂಡಮಾರುತಗಳು ಮತ್ತು ವಾಯುಭಾರ ಕುಸಿತದ ಪರಿಣಾಮದಿಂದಾಗಿ 2026 ಜುಲೈ ತಿಂಗಳ ಮೊದಲನೆಯ ಪಾಕ್ಷಿಕದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ವಿವಿಧ ಪ್ರದೇಶಗಳಲ್ಲಿ ಚದುರಿದಂತೆ ಗುಡುಗು ಸಹಿತ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆಯ ಸಾಧ್ಯತೆಗಳಿರಲಿವೆ. ವಾತಾವರಣದ ಗರಿಷ್ಠ ತಾಪಮಾನದ ಪ್ರಮಾಣವು 25.0°C 26.0°C ಹಾಗೂ ಕನಿಷ್ಠ ತಾಪಮಾನವು 20.0°C 22.0°C ವರೆಗೆ ಮತ್ತು ಬೆಳಗಿನ ಆರ್ದ್ರತೆಯ ಪ್ರಮಾಣವು 85%-95% ಹಾಗೂ ಮಧ್ಯಾಹ್ನದ ಆರ್ದ್ರತೆಯ 50%-60% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 14-16 ಕಿಲೋಮೀಟರ್ ವರೆಗೆ ಇರುವ ಮುನ್ಸೂಚನೆ ಇದ್ದು ಇದು ಪಾಕ್ಷಿಕದ ಹೆಚ್ಚಿನ ದಿನಗಳಲ್ಲಿ ಗಾಳಿಯು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನಿಂದ ಬೀಸಲಿದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಜೂನ್ ತಿಂಗಳಲ್ಲಿ ಮಳೆಯ ಕೊರತೆಯಾಗಿ ಈಗಾಗಲೇ ಬಿತ್ತಿದ ಬೆಳೆಗಳು ಮಣ್ಣಿನ ತೇವಾಂಶದ ಕೊರತೆಯನ್ನು ಅನುಭವಿಸುತ್ತಿದ್ದು ಬಿತ್ತಿದ 25-30 ದಿನದ ಬೆಳೆಗಳಲ್ಲಿ ತೆಳುವಾಗಿ ಅಂತರ ಬೇಸಾಯ ಮಾಡಿ ಮಣ್ಣಿನಲ್ಲಿರುವ ತೇವಾಂಶ ಸಂರಕ್ಷಿಸಿಕೊಳ್ಳಬೇಕು ಹಾಗೂ ನೀರಿನ ಸೌಕರ್ಯವಿದ್ದಲ್ಲಿ ತೆಳುವಾಗಿ ನೀರು ಹಾಯಿಸಬೇಕು. ನೀರಿನ ಲಭ್ಯತೆ ಇದ್ದ ಕಡೆಗಳಲ್ಲಿ ಸೋಯಾ ಅವರೆ, ಹತ್ತಿ ಮತ್ತು ತೊಗರೆ ಬಿತ್ತನೆಯನ್ನು ಕೈಗೊಳ್ಳಬಹುದು. ಆದರೆ ಮಳೆಯಾಶ್ರಿತ ಬೇಸಾಯದಲ್ಲಿ ಹದವಾದ ಮಳೆಯನ್ನು ನೋಡಿಕೊಂಡು ಬಿತ್ತನೆಯನ್ನು ಮಾಡುವುದು ಸೂಕ್ತ. ಸ್ಥಳೀಯ ಬೀಜಗಳಿದ್ದಲ್ಲಿ ಬಿತ್ತನೆಗೆ ಪೂರ್ವ ಮೊಳಕೆ ಪ್ರಮಾಣವನ್ನು ಪರೀಕ್ಷಿಸಿ ತದನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳಬೇಕು ಮತ್ತು ಬೀಜಗಳನ್ನು ಅಧಿಕೃತ ಮಾರಾಟಗಾರರಿಂದ ಖರೀದಿಸಬೇಕು ಹಾಗೂ ರಸೀದಿಗಳನ್ನು ಕಾಯ್ದಿರಿಸಿಕೊಳ್ಳಬೇಕು. ಇಳುಕಲಿಗೆ ಅಡ್ಡಲಾಗಿ ಬೇಸಾಯ ಮಾಡುವುದರಿಂದ ಮಳೆ ನೀರು ಆಳವಾಗಿ ಇಳಿದು ಮಣ್ಣಿನ ತೇವಾಂಶ ಹೆಚ್ಚುತ್ತದೆ. ತೋಟಗಾರಿಕೆ ಇಲ್ಲವೇ ಹಣ್ಣಿನ ಬೆಳೆಗಳಿಗೆ ಕೀಟರೋಗದ ಬಾಧೆ ಕಂಡುಬಂದಲ್ಲಿ ರೈತ ಬಾಂಧವರು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲವೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನ ಇಲ್ಲವೇ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಆಯಾ ಬೆಳೆಗೆ ಶಿಫಾರಸು ಮಾಡಿದ ಔಷಧಿಯನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸರಿಯಾಗಿ ಸಿಂಪಡಿಸಬೇಕು. ಇನ್ನು ರೈತ ಬಾಂಧವರೇ,

0: ಜೈವಿಕ ಗೊಬ್ಬರಗಳ ಬಳಕೆ. ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು, ಉದ್ದು, ತೊಗರೆ ಅಲ್ಲದೆ ಎಣ್ಣೆಕಾಳು ಬೆಳೆಗಳಾದ ಶೇಂಗಾ, ಸೋಯಾ, ಅವರೆ ಮುಂತಾದ ಬೀಜಗಳನ್ನ ಬಿತ್ತುವ ಮುಂಚೆ ಸೂಕ್ತ ಪುಡಿ ರೂಪದ ಅಥವಾ ದ್ರವ ರೂಪದ ರೈಜೋಬಿಯಂ ಜೈವಿಕ ಗೊಬ್ಬರದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಏಕದಳ ಧಾನ್ಯಗಳಾದ ಜೋಳ, ಗೋವಿನ ಜೋಳ, ಭತ್ತ ಮುಂತಾದ ಬೀಜಗಳನ್ನ ಬಿತ್ತುವಾಗ ಪುಡಿ ರೂಪದ ಅಥವಾ ದ್ರವ ರೂಪದ ಅಜೋಸ್ಪಿರ್ಲೆಮ್ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಇನ್ನು ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕದ ಉಪಯೋಗ ಏನಪ್ಪಾ ಅಂದ್ರೆ, ಟ್ರೈಕೋಡರ್ಮಾ ಪರಿಸರ ಮಿತ್ರ ಶಿಲೀಂಧ್ರವಾಗಿದ್ದು ಇದು ಭೂಮಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸಿ ಬೆಳೆಗಳಿಗೆ ಬಾಧಿಸುವ ಸಸಿಕೊಳೆ, ಬುಡಕೊಳೆ, ಬೇರುಕೊಳೆ, ಕತ್ತುಕೊಳೆ ಮುಂತಾದ ರೋಗಗಳನ್ನು ಹತೋಟಿ ಮಾಡ್ತದೆ. ಇದರಿಂದ ಯಾವುದೇ ದುಷ್ಪರಿಣಾಮ ಆಗುವುದಿಲ್ಲ. ಜೈವಿಕ ಶಿಲೀಂಧ್ರನಾಶಕವನ್ನು ಟೊಮ್ಯಾಟೊ, ಶೇಂಗಾ, ತೊಗರಿ, ಜೋಳ ಇತ್ಯಾದಿ ಬೆಳೆಗಳಿಗೆ ಬಳಸಬಹುದು. ಟ್ರೈಕೋಡರ್ಮಾ ಪುಡಿಯನ್ನು ಪ್ರತಿ ಕಿಲೋ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಲೇಪಿಸಿ ಬಿತ್ತಬೇಕು. ಟ್ರೈಕೋಡರ್ಮಾ ಶಿಲೀಂಧ್ರದಿಂದ ಬೀಜಗಳನ್ನು ಉಪಚರಿಸಿದ್ದಲ್ಲಿ ಶಿಲೀಂಧ್ರನಾಶಕ ಔಷಧಿಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬಾರದು.
1: ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಹುಕ್ಕೇರಿ ತಾಲೂಕು ಹುಲ್ಲೊಳ್ಳಿಯ ಭೀಮಪ್ಪ ರಾಮಪ್ಪ ಹುದ್ದಾರ್ ಹಾಗೂ ಸಂಗಡಿಗರಿಂದ ರಾಧಾನಾಟ, ಗಲಪೂಜೆ ಮತ್ತು ಚುಮುನಾಬಾಯಿ ವಾಗ್ವಾದ ಸನ್ನಿವೇಶ.

0: ಆತ್ಯ
1: ಇವಳು
0: ಯಾರಕ್ಕೆ
1: ಯಾರಕ್ಕೆ
0: ನೀ ಯಾರಕ್ಕೆ ಯಾರು ಪೋರಿ ಹುಟ್ಟಿದಿ ಹೊಸ ಸೀರಿ ಕಾಯತೇನ ನಿನ್ನ ದಾರಿ ಬಂದ ಹೋಗ ಹುಡುಗಿ ಒಂದ ಸಾರಿ
1: ಸಾರಿ
0: ಬರದಿದ್ದರ ಮಾಡತೇನ ಜೋರಿ
1: ಜೋರಿ
0: ತಾತೆ ಇವಳು ಯಾರಕ್ಕೆ
1: ಕೇಳುನ್ಲ
0: ತಾತೆ ಕೇಳ
1: ಏವು ನೀ ಯಾರಕ್ಕೆ ಯಾರ ಪೋರಿ ಸ್ವಲ್ಪಕ್ಕೆ ಸೀರೆ ಇಟ್ಕೊಂಡು ಸ್ವಲ್ಪಕ್ಕೆ ಕುಪ್ಸಾ ತೊಟ್ಕೊಂಡು ದರ್ ದಿವಸ ಅವ್ರ ಬಾಗ್ಲಾಗ ಹಾಯ್ತಿತ್ತ
2: ಹೌದ್ರಿ
1: ಒಂದೇ ಒಂದ್ಸಲ ಬಂದ ದಿನ ಹೇಳ ಚಲೋ ಅಲ್ಲ ಒಂದೇ ಒಂದ್ಸಲ ಬಂದ್ ಹೋಗತ್ ಹೇಳ್ತಾನೆ
2: ಹಿಂಗ ಅಂದ್ರು
1: ಹಿಂಗತಾನೆ ಅವ
2: ತಾತೆ ಹೇಳ್ತಾನೆ ಕೇಳ
1: ಹೇಳ

0: ಗೊತ್ತಾತ್ರಿ?
1: ಇವ ನೀ ಹೇಳಿ ಮಾತು ಗೊತ್ತಾಗಿಲ್ಲ, ಅದ್ ಚಂದ ಒಳಗೆ ತಿಳಿಸ
0: ತಾತ. ನಾನು ನೋಡಿದ್ರೆ ಗಂಡೊಳ ಗರತಿ,
1: ಗಂಡೊಳ ಗರತಿ,
0: ಅತ್ತೆ ಮನೆ ಸೊಸಿ,
1: ಸೊಸಿ
0: ತೌರ್ಮನಿ ಹೆಣ್ಮಗಳು,
1: ಹೆಣ್ಮಗಳ
0: ನಮ್ಮಂತ ಪರಸ್ತ್ರೀ ಹೆಣ್ಮಕ್ಳ ಮೇಲೆ ತಾತ ಇವನು ಮನಸ್ಸು ಮಾಡುವುದು ಚಲೋವಲ್ಲ.
1: ಚಲೋವಲ್ಲ
0: ಹೌದಲ್ರಿ? ಇವನು ಕರೆಯಬಾರದು ತಾತ, ಏಕ ಜಾತ ನಾನು ಬರುವುದಿಲ್ಲ.
1: ಹಿಂಗ ಹೇಳ್ಯವ
0: ತಾತ? ಹಿಂಗ ಹೇಳ್ರಿ
1: ಅಣ್ಣ. ಆಗಲ ಭಜನ
2: ತಾತ ಬಂದಳ ಏನು
1: ಬರತ್ತಳೋ ಜರ ನಿಂಗ ಬಸ್ ಸ್ಟ್ಯಾಂಡ್ ಬಂದಾಳ.
2: ತಾತೆ ಅಂದಳ ಏನು?
1: ಏನ ಅವ್ರ ಗಂಡುಳ ಗರ್ತಿ, ಅಟ್ಟಿ ಮನಿ ಸೊಸಿ, ತೋರ್ಮನಿ ಹೆಣ್ಮಗಳ, ಗಂಡ ಮನಿ ಹ್ಯಾಂತಿ, ಇಟ್ಟಲ್ಲ ಅನ್ನ ತಗ ಜೋಡ್ನ ಅದಾವ. ಈ ಮುಂದೆ ಏನು ಗರ್ತೈತಿ ನನ್ನ ತಗ ಕೇಳ್ತಾಳ ಆಕಿ.
2: ತಾತ ಗಂಡುಳ ಗರ್ತಿ ಅಂತ ಹೇಳ್ತಾಳ?
1: ಹೇಳ್ತಾರ.
2: ಗಂಡುಳ ಗರತಿ ಅಂತ ಹೇಳತೀನಿ ಮಹಾಪತಿ ವರತಿ, ಗಂಡುಳ ಗರತಿ ಆದ ಬಳಕ ತಿಕ್ಕಿ ತೀಡಿ ಬೋತಾಲಿ ಯಾಕ ನಿನ್ನ ತಲೆ ಒಳಗ?
1: ನೋಡ್ ನೋಡ್ ನೋಡ ಚೀಸಟ್
2: ನಾಗರ ಹಾವಿನಂಗ ಹೆಣಾಲ ಯಾಕ ಹುಡುಗಿ ನಿನ್ನ ಹಿಡಿಕಿನ ಮೇಲೆ,
1: ಹಿಡಿಕಿನ ಮೇಲೆ
2: ಕೊಳ್ಳ ಮುರುವಂಗ ದಾಗಿನ ಯಾಕ ಹುಡುಗಿ ನಿನ್ನ ಕೊಳ್ಳಾಗ? ತಾತ ಗಂಡುಳ ಗರತಿ ಆದ ಬಳಕ ಗಂಡ ಕಟ್ಟಿದ ಗುಳಗಾಳಿ ಒಂದೇ ಒಂದು ತಾತ
1: ಸಲತಕ್ಕದ್ದ
2: ಅದನ್ನೆಲ್ಲ ಬಿಟ್ಟ
1: ಬಿಟ್ಟ
2: ಒಂದು ದಿನಕ್ಕೆ ಮೂರು ವೇಳೆ ವೇಷ ಬದಲಾಯಿಸಿಕೊಂಡ
1: ಬದಲಾಯಿಸಿಕೊಂಡು
2: ಒಂದು ಓನ್ ಹಿಡಿದು ಒಂಬತ್ತು ಸಲ ಹಾಯ್ತಾಳ
1: ಹಾಯ್ತಾರ.
2: ಇದು ಗಂಡುಳ ಪದ್ಧತ
1: ರೀತಿ
2: ನಡತಿ
1: ರಿವಾಜ
2: ಹೌದಲ್ಲ?
1: ಹೌದೌದು.
2: ತಾತ ಗಂಡುಳ ಅವರು ಆದ್ರೆ ಹೆಂಗಿರಬೇಕು?
1: ಅನ್ನ ಹೆಂಗಿರ್ಬೇಕು?
2: ತಾತ ಸತ್ಯವೆಂಬ ಶಿವಲೋಕದಲ್ಲಿ ಭಕ್ತಿ ಎಂಬ ಮಾನವಳಾಗಿ ಹುಟ್ಟಿ
1: ಹುಟ್ಟಿ
2: ನೀತಿ ಎಂಬ ದಾರಿಯನ್ನು ಹಿಡಿಯಬೇಕು
1: ಹಿಡಿಯಬೇಕು.
2: ಕಾಮ ಎಂಬ ಶಬ್ದ ತೆಗೆದು ಹಾಕಬೇಕು
1: ಹಾಕಬೇಕು.
2: ಪ್ರೇಮಳು ಶಬ್ದ ಮುಚ್ಚಿಡಬೇಕು
1: ಇಡಬೇಕು.
2: ಗಂಡನೇ ದೇವರು, ಗಂಡನ ಪಾದ ಕಮಲಗಳವೇ ಮೋಕ್ಷ ದಾರಿ ಅಂತ ಆಚಾರ
1: ತಿಳ್ಕೊಂಡು ಇಡಬೇಕಲ್ಲ.
2: ಅಂತವ್ರು ಮಾತ್ರ
1: ಪತಿವರ್ತ ಹೆಣ್ಮಕ್ಕಳ.
2: ಅಂತವ್ರು ಯಾರದಾರ?
1: ಯಾರದಾರಪ್ಪ
2: ತಾತ? ಸತ್ಯವಾನ ಸಾವಿತ್ರಿ ಮಾಡಿದಾಳ ಯಮನ ಪಜಿತಿ
1: ಪಜಿತಿ,
2: ಸತ್ತ ಗಂಡನ ಪ್ರಾಣ ಪಡೆದಾಳ ಸತ್ಯವಾನ ಸಾವಿತ್ರಿ. ಐ ಗರತಾರ ಹುಡುಗಿ ಜಗತ್ತಿನೊಳಗ ಗರತಿ, ನೀ ಒಣ ಮಾತ ಯಾಕ ಕೊತತಿ? ಬಂದ ಮಾಡಿ ಹೋಗ ಹುಡುಗಿ ಗಲಿಪ್ಯಾ ಹುಡುಗನ ಸೋಗತಿ
1: ಸೋಬತಿ.
2: ತಾತ ಸತ್ಯವಾನ ಸಾವಿತ್ರಿ ತನ್ನ ಪತಿವರ್ತ ಧರ್ಮದಿಂದ
1: ಹೌದು
2: ತನ್ನ ಗಂಡನ ಪ್ರಾಣವನ್ನು ಕಾಪಾಡಿದಾಳ
1: ಕಾಪಾಡಿದಾಳ
2: ಹೌದಲ್ಲ ತಾತ? ಇದು ಅಲ್ಲದೆ
1: ಇದು ಅಲ್ಲದೆ
2: ಆದ್ರಿ ಋಷಿ ಅನುಸಯ ಆ ಗಂಡನ ಮೇಲೆ ಅತೇ ಪ್ರೇಮ
1: ಪ್ರೇಮ.
2: ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸ ಮಾಡಿ ಆಡಿಲ್ಲವೇನ?
1: ಆಡಿದಾಳ.
2: ಯಾಕಾಡ್ಲು?
1: ಆಕೆ ಪತಿವ್ರತ ಧರ್ಮ ಇತ್ತ,
2: ಅವಳಲ್ಲಿ ಪತಿವ್ರತ ಧರ್ಮ ಇತ್ತು. ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಆಡಿದಾಳ
1: ಆಡಿದಾರ.
2: ಇವಳಲ್ಲಿ ಜರ್ಕರ್ತ ಪತಿವ್ರತ ಇದ್ದಿದ್ರ ತಾತ ಇವಳು ನನ್ನ ನಿನ್ನ ಕುಶನ ಮಾಡ್ಲಿಕ್ಕೆ
1: ಆಡ್ಲೊಂದ್ ಜೋಗಳ ಹಾಡ್ಲಿ ನೋಡೋಣ.
2: ಹೌದಲ್ಲ?
1: ಹೌದು ಹೌದು.
2: ತಾತ ನಿಲ್ಸತ್ ಹೇಳ ತಾತ ಹೇಳ್ತೇನೆ ಕೇಳ.
1: ನಾ ಚಂದ ಹೇಳ.
3: ನೀ ಏನು ಬೇಡ್ತಿ ಬೇರೆ ಹುಡುಗಿ?

0: ತಾತ್ಯ
1: ನಾನು ಹೇಳಿದ ಮಾತ ನಿನಗೆ ಗುರ್ತವಾಯ್ತೇನೆ?
0: ಅಣ್ಣ ನೀ ಹೇಳಿದ ಮಾತು ಗುರ್ತವಿಲ್ಲ, ಅಗ್ದಿ ಚಂದವಾಗಿ ಹೊಡೆದು ಹೇಳ
1: ತಾತ. ಜರದ ಪಿತಾಂಬರ ಬಹುಜೋಡಿ ಕುತ್ತಿನ ಕುಂಬಸ ಹತ್ತಿ ನೋಡಿ ತಂದೆ ಏನ ಹುಡುಗಿ ನಿನ್ನ ಮೇಲೆ ಪ್ರೀತಿ ಮಾಡಿ ಹುಬ್ಬಳ್ಳಿ ಧಾರವಾಡ ತನಕ
0: ತಿರುಗಾಡಿ
1: ರತ್ನ ಕೆಚ್ಚಿದ ಹೂವ ಚಂದ ಮುತ್ತ ಹಚ್ಚಿದ ನವಲಕ ಚಂದ
0: ನವಲಕ ಚಂದ
1: ಕಿಲ್ಲೆ ಪಿಲ್ಲೆ ಬಾಜು ಬಾಜು ತಂದೆ ಏನ ನಿನ್ನ ಸಂಬಂಧ ಒಮ್ಮೆ ಮೋಜ ಮಾಡಿ ಹೋಗ ಹುಡುಗಿ ಔಷಧಿಯಿಂದ ಗಲಿಪೆ ಹುಡುಗನ ಮುಂದೆ ಗಲಿಪೆ ಹುಡುಗನ ನೋಡಿ ಬಂದಿದ್ದ ಲಗು ಮಾಡಿ ಬಂದ ಮ್ಯಾಲ ಯಾಕಿಲ್ಲ ತಿನ್ನ ಮೂಗ ತಿರುಗಾಡಿ ತಾತ ಮುಜಿಗೆ ಬಂದಾಳ
0: ಮುಗಿ ಯಾಕಾಡಿಸ್ತಾಳ
1: ಮುಗಿ ಯಾಕಾಡಿಸ್
0: ಹೌದು
1: ತಾತ ಏನ ಬೇಡಿದ್ದ ಕುಡ್ತೇನ ಬಾಲಿ ಒಂದ ದಿನ ನೀ ಯಾಕೆ ಬರವಲ್ಲಿ
0: ಯಾಕೆ ಬರವಲ್ಲಿ
1: ಕಿವಿ ಒಳಗೆ ಇಡಿಸತ್ತೇನ ಬಾಲಿ ನಿನ್ನ ಸಲುವಾಗಿ ನಮ್ಮ ತಾಯ್ದಾರ ಮಣಿ ಮಾರೆಲ್ಲ ಹಾಳಾಗಲಿ
0: ದೇಗ್ಲೈತ್ ಹೋಗ್ಲಿ
1: ಇಲ್ಲ ಬಿಟ್ಟನ್ನ ಹೆಂಗ ಹೋಗಲಿ
0: ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗಕ್ಕೆ
1: ಹೌದಲ್ಲ ತಾತ
0: ಇದು ಅಲ್ಲದೆ ಇದು ಅಲ್ಲದೆ
1: ಈಕ ಏನ್ ಬೇಡಿದ್ ಕೊಡ್ತಾನ
0: ಕೊಡೋಣ
1: ಹೌದಲ್ಲ
0: ಹೌದು
1: ಸಾದಾ ಟಿಕ್ಕೆ ಗೆಜ್ಜಿ ಟಿಕ್ಕೆ
0: ಟಿಕ್ಕೆ
1: ವಜ್ರ ವಾಲಿ ಇಟ್ಕೊಂಡ ತಿರುವ ತಾಳು ಇವಳ ಗೋಣ ಎಳಿಯ ಮಾವಿನ ಹಣ್ಣಿನಂತ ಹೆಣ್ಣ
0: ಹೆಣ್ಣ
1: ಮರ ಮರ ಮರಗತೇನು ಮಣದಾಗ ನಾನ ಸುಟ್ಟಾಗಿದೇನು ಸುಣ್ಣ ಬಿಟ್ಟ ಹೋಗೋಣ ಆಗುವತ್ತು ತಾತ ಇಂತ ಹೆಣ್ಣ
0: ಜರ ತಡಿ ಕರ್ಕೊಂಡು ಹೋಗಕ್ಕೆ
1: ತಾತ ನನ್ನ ಜೀವ ಒಂದು
0: ಬಿಟ್ಟ
1: ಏನು ಬೇಡ್ತಾಳ ಬೇಡ್ಲಿ
0: ಬೇಡ್ಲಿ
1: ಬೇಡಿದ್ ಕೊಡ್ತಾನ
0: ಕೊಡೋಣ
1: ತಾತ ಪ್ರೇಮದ ಕರಿತಾನ ಯಾಕೆ ಬರ್ದಲ್ಲ
0: ಏನ್ ಬೇಕಾಗಿತ್ತು
1: ಏನು ಬೇಕಾಗಿಲ್ಲ
0: ಅಂತಾದ್ ಏನಿಲ್ಲ ಅಂದೇವು
1: ತಾತ ಕೇಳ
0: ಕೇಳ್ತಾನೆ ಅವು ತುಂಬ ಬಾಯಿ
2: ಹಾ ತಾತೇನವ್ರ ಏನಾತ್ರಿ
0: ಏನು ಮನ್ಯಾಗ ಬಾದು ಸಾತ್ವ ಮೂಲಿಗೆ ಮುಗಿಲೋ ಬಿಟ್ಟಿದ ಬಂಗಾರ
2: ತಾತ ಏನ
0: ಬಂಗಾರ ಬೆಳ್ಳಿ ಬಂಗಾರ
2: ಬೆಳ್ಳಿ ಬಂಗಾರ
0: ಏನು ಬೇಡ್ತಿ ಬೇಡಿಸ್ಕೊಡ್ತಾನ
2: ಬೇಡಿದ್ದ
0: ಏನ್ ಲೆಕ್ಕ ಬೇಡ ಗಣಿತ ಕಟ್ಟೋದಿಲ್ಲ ಅದಕ್ಕ
2: ತಾತ ನೋಡು ತಾತ ನನ್ನ ಗಂಡ ಈಗ ಮನೆಯಲ್ಲಿ ಬಂಗಾರದಂತ ಅವನು
0: ಇರಾಕಾಗಿ
2: ಹೌದಲ್ಲ ನನ್ನ ಮನೆಯಲ್ಲಿ ಬಂಗಾರದಂತ ಗಂಡ ಇರಾಕಾಗ್ಲಿ
0: ಆಗ್ಲಿ
2: ತಾತ ಇವನು ಬಂಗಾರ ಬೆಳೆಯುತ್ತ ಒಂದು ನಾ ಏನ್ ಮಾಡ್ಲಿ
0: ನಮ್ಗೇನು ಉಪಯೋಗ ಐತದ
2: ಅದ್ರ ಗದ್ದು ನನಗಿಲ್ಲ ತಾತ ತಾತ ಹಿಂಗಂದ್ರಲ್ಲ
0: ಹಿಂಗ ತಾನೆ
2: ತಾತನವ್ರು ಹೇಳ್ತೇನೆ

0: ತಾತ್ಯಾ ನಾನು ಹೇಳಿದ ಮಾತು ಗುರ್ತಾತ್ರಿ?
1: ಇವು ಏನ್ ಗುರ್ತಾಗಿಲ್ಲ, ಅದಕ್ಕೆ ಚಂದವಾಗಿ ತಿಳಿಸಿದಟ್ಟ.
0: ತಾತ್ಯಾ ನೋಡ್ರಿ,
1: ಹೇಳವ
0: ಹತ್ತು ತಲೆಯ ರಾಮೇಶ್ವರ ಇದ್ದಾವ,
1: ರಾವಳೆ ಸುರಿದವ,
0: ಸೀತನ ಮೇಲೆ ಮನಸ್ಸು ಮಾಡಿ ತನ್ನ ಲಂಗಪಟ್ಟಣ ಹಾಳು ಮಾಡ್ಕೊಂಡು ಹೋಗಿದ್ದಾನ ತಾತ ಯಾರಿಂದ?
1: ಒಂದ್ ಹೆಣ್ಣಿನಿಂದ.
0: ಒಂದು ಹೆಣ್ಣಿನಿಂದ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ತಾತ್ಯಾ ಅಂತಿಂದವ್ರು ಹಂಗಾಗಿ ಹೋಗಿದಾರು. ಇನ್ ಮುಂದೆ ಇವಂದ್ರೆ ಏನ್ರಿ?
1: ಏನ
0: ಇವ ಹೇಗಡೆ ತಪ್ಪಲ್ಲ,
1: ಏನಾಗೋದು
0: ತಾತೆ? ನಮ್ಮಂತವ್ರ ಮೇಲೆ ಮನಸ್ಸು ಮಾಡಿ ಇವನು ಹಾಳಾಗೋದು ಚಲೋ ಅಲ್ಲ.
1: ಚಲೋ ಅಲ್ಲ,
0: ಇವನು ಕರೆಯಬಾರದು, ನಾನು ಬರೋದಿಲ್ಲ ಅಂತ ಹೇಳ್ರಿ.
1: ಹಿಂಗ
0: ತಾತೆ ಹಿಂಗೇಳ್ರಿ.
1: ಅನ್ನಾಗಿಲ್ಲ ಭಜನ ಬರತ್ತ. ಏನಂದ್ರ ಹತ್ತು ತಿಳಿ ಅಳು ಸುರಿದಾವ ಶೀತಾನ ಮೇಲೆ ಮನಸ್ಸು ಮಾಡಿ ಹತ್ತು ತಿಳಿ ಎಲ್ಲ ಹಾಳು ಮಾಡ್ಕೊಂಡು ಒಂದು ತಲೆ ಉಳಿದಿಲ್ಲ.
2: ಹತ್ತು ತಲೆ ಒಂದು ತಲೆ ಉಳಿದಿಲ್ಲ.
1: ಯಾರ ಒಂದು ಹೆಣ್ಣಿನ ಸಲುವಾಗಿ ಇರೋದು ಒಂದ್ ತಲೆ ನಿಂದ ಇವ್ರ ಮ್ಯಾಗ ಮನಸ್ಸು ಮಾಡಿ ಆ ತಲೆ ಕಳ್ಕೋಬೇಡ ಅತ್ತಾರ ಅವ್ರು. ಸುಮ್ಮ ಬಂಗಾರ ಅಂತ ಹೇಳ್ತದವ್ರು ಯಾಕೆ ಜಲ್ಮ ಮಾಡಬಾರ್ದು
2: ಅಂದ್ರೆ ನಾ ಇವ್ರ ಕ್ಯಾಶ್ ಸಿಕ್ಕರೇ ಉಳಿದಿಲ್ಲ.
1: ಹಾ ಉಳಿದಿಲ್ಲ,
2: ಹೌದಲ್ಲ ತಾತಾ? ಬಾಳ ಬಡಾಯ ಕೊಚ್ಚ ಬೇಡ ಚಂದ್ರಿ, ಏನ್ ನಿನ್ನ ಬಡಾಯಕ ಹೋಗುವನ್ನೆಲ್ಲ ಬೆದರಿ ಬರಾವ ನಿನ್ನ ಎದುರಿಗೆ ಕಾಲ ಕೆದರಿ ನಂದ ನಿಂದ ತೀರಿ ಹೋಗಲಿ ಆಗಿ ನಿಂತಿದೆ ಏನು ನಿಸ್ವರಿ? ಜೀವದ ಮ್ಯಾಲ ಇಟ್ಟಿಲ್ಲ ಕಬರಿ
1: ಕಬರಿ,
2: ನಾಳೆ ಸತ್ತರ ಕಾಣುದೈತೆ ಒಂದಿನ
1: ಗೋರಿ.
2: ತಿಳ್ಕೊಂಡ ಮಾಡತ್ತೇನು ಹುಡುಗಿ ನಿನ್ನ ಮ್ಯಾಲ ಜೋರಿ, ಬಂದ ಹೋಗ ಹುಡುಗಿ ಒಂದ
1: ಸಾರಿ
2: ತಾತಾ. ಇಂದಿಲ್ಲ ನಾಳೆ, ನಾಳಿಲ್ಲ ನಾಡ್ದ,
1: ಹೌದು
2: ಎಂದಾದ್ರೆ ಶರೀರ ಮಣ್ಣಾಗಿ
1: ಹೋಗೋದೈತ್ಲೆ,
2: ಹೌದಲ್ಲ
1: ಹೌದ
2: ತಾತಾ? ಕಾಮವೆಂಬ ಶಬ್ದ ಕಟ್ಟಿಕೊಂಡ ಅಂತ ಮರಣದ ಮನೆಯ ತಾತಾ ಬೆನ್ನ ಹಿಂದೆ ಇದ್ದಂತೆ ತಿಳಿಯಬೇಕು.
1: ತಿಳಿಯಬೇಕಲ್ಲ
2: ತಾತಾ, ಯಾವ ಕಾಲ ಕೈಗಳ ಮೇಲೆ ಮನಸ್ಸು ಮಾಡಿದನಲ್ಲೋ
1: ಮಾಡಿದಿಲ್ಲ,
2: ಆವತ್ತು ನನ್ನ ಮರಣ ನನ್ನ ಬೆನ್ನಿಂದ ಇದ್ದಂತೆ
1: ತಿಳಿದನಾತಾ.
2: ಇಂದಾದ್ರು ಹೋಗೋದ
1: ನಾಳೆ ಹೋಗೋದನ,
2: ಹೌದಲ್ಲ ತಾತಾ? ಇದು ಅಲ್ಲದೆ ಇವಳು ಏನ್ ಹೇಳಿದ್ದು ಕೇಳ್ತವ, ಹೌದಲ್ಲ
1: ಹೌದ,
2: ಗಳಿಗೆಯ ಮಾತಿಗೆ ಮಳಿಗೆಯ ಮುರ್ಕೋಬೇಡ,
1: ಸುಲಭ ಅಲ್ದಗದ
2: ತುಂಬಿದ ಹೊಳೆ ಆಗ ತೊಳೆದ ಕೆಲಸ ಬೇಡ ಹುಣಸಿ ಅನ್ನ ಚಿಗರಿ ಮರಿ ಅಂತ ಸ್ವಲ್ಪ
1: ತಡಿ
2: ಕಾಸ ಮಾತ ಹೇಳತ್ತೇನ ಹಾಸಿಲಿಲ್ಲ ಹಾಲದೊಳಗ ಮೀಸಲಿಡ ಪೋರಿ ನಿನ್ನ ದೇವನ ನನ್ನ ಸಲುವಾಗಿ
1: ಸಲುವಾಗಿ
2: ನನಗ ಉಣಿಸಿ ಇಳಿಸೋಗ ನಿನ್ನ ಕಾಮದ ಮಣಮತನ
1: ಮಣಮತವನ್ನ
2: ಆಯ್ತಾ? ಒಂದ್ ಗಳಿಗೆ ಮಾತಿಗೆ
1: ಮಳಿಗೆ ಮುರ್ಕೋ ಸುಲೋ ಅಲ್ಲ,
2: ಹೌದಲ್ಲ
1: ಹೌದು.
2: ಇವಳು ಬೇಡಿ ಕೊಡ್ತಾವಲ್ಲ, ಇವಳು ಏನ್ ಬೇಡ್ತಾಳ
1: ಬೇಡ್ಲೆ
2: ಬೇಡದೇ ಕೊಡ್ತೇವ
1: ಕೊಡ್ತೇವ
2: ನಮ್ಮ ಜೀವನ ಬಿಟ್ಟು ಏನ್ ಬೇಡ್ತಾಳ ಬೇಡ್ಲೆ
1: ಬೇಡ್ಲೆ
2: ತಾತ ಇದು ಹೇಳ್ತೀನಿ ಕೇಳ
1: ಚಂದವಾಗಿ ಕೊಡ್ದೇವ.

0: ತಾತ್ಯ
1: ನಾನು ಹೇಳಿದ ಮಾತ ನಿನಗೆ ಕುರ್ತವಾಯಿತೇನು?
0: ಅಣ್ಣ ಗಲಪ್ಪಜ್ಜ, ನೀ ಹೇಳಿದ ಮಾತು ಕುರ್ತಾಗಿಲ್ಲ, ಅದಕ್ಕೆ ಚಂದವಾಗಿ ಹೊಡೆದಿಲ್ಲ.
1: ತಾತ್ಯ, ಇವಳ ದೇಹ ಬಂಗಾರದ ಗೊಂಬೆಯಾಗಿದೆ.
0: ಹಾಗೈತಿ.
1: ಇವಳ ದೇಹ ತಂತಸ್ತಿನ ಮೇಲಿಟ್ಟಿದ್ದೇನೆ, ಕಾಜಿನ ಕಪಾಟದಲ್ಲಿ
0: ಇಟ್ಟಿದ್ದೇನು.
1: ಅಂದರೂ ಕೂಡ ಇವಳ ದೇಹ ಹೋಗುವುದು ಎಲ್ಲಿ?
0: ಮತ್ತೆ ಮಣ್ಣಿನಲ್ಲಿ. ಅಲ್ಲ,
1: ಜೀವ ಹಾರಿ ಹೋದ ಮೇಲೆ ಇವಳ ದೇಹ ಹೋಗೋದು ಮಣ್ಣಿನಲ್ಲಿ.
0: ಮಣ್ಣಿನಲ್ಲಿ
1: ಮಣ್ಣಿನಲ್ಲಿ ಮಾಯವಾಗಿ ಹೋಗುವುದಕ್ಕಿಂತ ಪೂರ್ವದಲ್ಲಿ ಒಂದೇ ಒಂದ್ಸಲ ಬಂದ ನನ್ನ ಎಡ ತೊಡೆಯ ಮೇಲೆ ಕುಳಿತುಕೊಂಡ ಒಂದೇ ಒಂದು ಹೂವಿನಂತ ಮುದ್ದನ್ನು ಕೊಟ್ಟು ಹೋದ್ರ ತಾತ
0: ಏನಾಗ್ತೈತಿ?
1: ಇವಳ ದೇಹಕ್ಕೂ ತೃಪ್ತಿ ಆಗ್ತದೆ, ನನ್ನ ದೇಹಕ್ಕೂ ತೃಪ್ತಿ
0: ಆಗ್ತದೆ.
1: ಇಷ್ಟ ಚಂದವಾದ ಬಂಧದಿಂದ ಬಂದ ಪ್ರೇಮದಿಂದ ಕರೆಯುವ
0: ಸಮಯದಲ್ಲಿ
1: ತಾಯಿ ಇವಳಿ ಯಾಕಿರತಾಳ?
0: ಏನ್ ಬೇಕಾಗಿತ್ತು
1: ಇವಳಿಗೆ? ಏನು ಬೇಕಾಗ್ಯದ?
0: ಹೌದೌದು,
1: ಹೌದಲ್ಲ,
0: ಹೌದಲ್ಲ.
1: ತಾಯ್ತ ಇವಳ ಬೇಡಿದ್ದು ಕೊಡ್ತೇವ?
0: ಕೊಡೋಲ್ಲ.
1: ಯಾಕೆ ಬರೋದು
0: ಅಂತ ಏನು ಬೇಕಾಗಿ?
1: ಏನು ಬೇಕಾಗ್ಯದ? ಹೌದಲ್ಲ,
0: ಹೌದು.
1: ತಾಯ್ತ ನನ್ನ ಜೀವ ಬಂದು ಬಿಟ್ಟ
0: ಬಕ್ಕಾದ ಕೇಳಿ.
1: ಹೌದಲ್ಲ,
0: ಹೌದು.
1: ಒಂದ್ ತಕಡಿಯಾಗ ತಾಯ್ತ ಇವಳು ಕುಂಡ್ಲೆ ಒಂದ್ ತಕಡಿಯಾಗ ಬಂಗಾರ ಬೆಳ್ಳಿ ಹಾಕೊಂಡು
0: ಹಾಕೊಂಡ್ಲ.
1: ಈಕೆ ತೂಕ ತೂಕುಡುನು
0: ಕುಡುನು
1: ಈಕೆ ಯಾಕೆ ಬರ್ದಲ್ಲ?
0: ಕಾವಲ ಮಾಡ್ಕೋತ ಮನ್ಯಾಗ ಇರುವಾಳ ಅದನ್ನ.
1: ತಾಯ್ತ ಇವಳು ಯಾಕೆ ಬರ್ದಲ್ಲ?
0: ಯಾಕೆ ಬರ್ದ?
1: ಮತ್ತೆ ಈಗ ಏನ್ ಬೇಕಾಗಿ?
0: ಏನ್ ಬೇಕಾಗಿ?
1: ನಾ ಅಂತ ಏನ್ ಮಾಡಿದನು?
0: ಅಂತ ನೀ ಮಾಡ್ಲಾರ್ಕೊಂಡು ಈ ದಗ್ ಬಿದ್ದಿ.
2: ಏ ತಾತ್ಯ,
0: ಹಾ
1: ತಾತ್ಯ, ಇವಳು ಬೇಡಿದ್ ಕೊಡ್ತೇವ?
0: ಕೊಡೋಣ.
1: ಬರ್ತಾಳ? ಏ ನನಗಾಗಿ ಬಾತಾಳ?
0: ಕೇಳ್ಕೊಂಬರ್ತೇನೆ. ಹೋಗೋದಾರ ಹೋಗಿ
1: ಕೇಳ್ದೆ?
0: ಹಾ ಕೇಳ್ತೇನೆ.
1: ಡೌಟ್ ಕೇಳ?
0: ಡೌಟ್ ಕೇಳ್ತೇನೆ.
1: ಕೇಳ.
0: ಏವು ನೀವಪ್ಪರಿ ತಕ್ಕಡಿಯಾಗ ಕೊಂಡೋದ? ಒಪ್ಪರಿ ತಕ್ಕಡಿಯಾಗ ಬೆಳ್ಳಿ ಬಂಗಾರ ಹಾಕ.
2: ಬೆಳ್ಳಿ ಬಂಗಾರ?
0: ಹಾ, ನಿನ್ನ ದುಕಾನ್ ಸರಿ ಸೌಂಡ್ ಕೊಡ್ತೇವ.
2: ಹೌದ್ರಿ?
0: ಹ್ಮ್. ನೀ ಕಾಕೋತ ಮನ್ಯಾಗ್ರಕ್ಕೆ ನಾವು ತಿಳ್ಕೋತ ಅಡ್ಡಾಡ್ಕೋತ ಹೋಗು.
2: ಏ ತಾತ್ಯ, ಹಿಂಗ ಅಂದ್ರಲ್ಲ,
0: ಒಂದೇ ಸಲ ಬಂದು ನಗ ನಗ ತೈಲಿ ಅಡಿಕೆ ತಿಂದು ಹೋಗ
2: ತಾತ್ಯ. ಹೇಳ್ತೇನೆ ಕೇಳ್ರಿ.
3: ಗಂಡೊಳಕಿ ಬಾಳೆ ಒಂದೇ ಅದೇನು ಸೀಲವಂತೆ.

0: ಮಾತ್ಯಾ
1: ಹೇಳವ?
0: ನಾನು ಹೇಳಿದ ಮಾತು ಗೊತ್ತಾಯ್ತ್ರಿ?
1: ಅವು ಏನು ಗೊತ್ತಾಗಲ್ಲ, ಅದ್ ತಿಳಿಸಿ ಹೇಳಿ ನಂಗೆ. ಕೊಮ್ಮಗಟ್
0: ನೋಡ್ತಾತ್ಯಾ, ನಾನು ನೋಡಿದ್ರೆ ಗಂಡೊಳ ಗರತಿ
1: ಗರತಿ
0: ತಾತ್ಯಾ. ನಮ್ಮಂತ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ತಾತ ಇವನು ಮನಸ್ಸು ಮಾಡಿದ್ರೆ ತಾತ್ಯಾ, ಇಂತಹ ಸಂಬಂಧ ಧಾರವಾಡದಾಗ ಜೈಲು ಕಟ್ಟ್ಯಾರು
1: ಕಟ್ಟಿದಾರಲ್ಲ
0: ತಾತ್ಯ. ನಾನು ಬಡ ಬಡ ಹೋಗಿ ಇವನ ಮೇಲೆ ಪರಾದೆ ಕೊಟ್ಟರೆ ತಾತ್ಯ ಹೋಗಿ ಜೈಲಿನಾಗ
1: ಇಡ್ತಾರಲ್ಲ.
0: ನನ್ನ ಮೇಲೆ ಮನಸ್ಸು ಮಾಡಿ ಇವನು ಜೈಲಿನಲ್ಲಿ ಕುಂಡುದು
1: ಚಲುವಲ್ಲ,
0: ಇವನು ಕರೆಯಬಾರದು, ನಾನು ಬರೋದಿಲ್ಲ.
1: ಏಕ ಜಾತ ಬರೋದಿಲ್ಲ ಅನ್ನ ಆಗಲ್ಲ ಭಜನ.
2: ತಾತ ಬಂದಳ ಏನು?
1: ಅವ್ರು ನೋಡ್ರೆ ಗಂಡೂಳ್ ಗಲ್ತಾರ.
2: ತಾತ ಅಂದಳೇನು?
1: ಏನಂದಳ ಅಂದ್ರೆ ಅತ್ತಿ ಮನಿ ಸೋಚ್ತಾರ, ತವ್ರ ಮನಿ ಹೆಣ್ಣು ಮಕ್ಕಳು. ಅವ್ರ ಮ್ಯಾಗ ನಿಂದೇ ಜೋರ್ಲೆ ಪ್ರಾಯದಿ ಕೊಟ್ಟಿದ್ರ ಆಕಿ ಕೊಟ್ಟಳ ಅಂದ್ರೆ ಅದ್ಲ ನಿನ್ನ ಓದ್ ಧಾರವಾಡ ಜೈಲ್ಕ ಹಾಕ್ಸ್ತಾರು. ಅಲ್ಲಿ ಹೋಗಿ ಜೂತ್ರ ಅನ್ಕೊಂಡು ಚಲೋ ಅಲ್ಲ, ಸಳ್ಳ ನಿನ್ನ ಮದಿ ಹೆಂಡತಿ ಮತ್ತೆ ಪ್ರಪಂಚ ಮಾಡಾತಾರ ಅವ್ರು.
2: ತಾತ ಈಕಿ ಪ್ರಾಯದಿ ಕೊಟ್ಟು ನಮ್ಮ ಧಾರವಾಡ ಜಿಲ್ಲೆ ಇಡ್ತಾಳ
1: ಇಡ್ತಾರಲ್ಲ.
2: ಆಕಿ ಮ್ಯಾಲ ನೀ ಪ್ರಾಯದಿ ಕೂಡ
1: ಅಕ್ಕಿ ನಿನ್ ಮಗ ಕೊಟ್ಟಂದ್ರೆ ಕೊಡೋದು
2: ಕುಷ್ಠ ರೋಗಿಯ ಗಂಡನ ಮಾಡಿಕೊಂಡಾಳೋ ಈ ಪ್ರಪಂಚದಲ್ಲಿ
1: ಪ್ರಪಂಚದಲ್ಲಿ.
2: ಆಗ ತಾತ ಸುರ್ಭಿ ಹೋಗಿ ಕೇಳತಾಳ ಬ್ರಹ್ಮನಲ್ಲಿ, ವರ ಬೇಡ ಅವನಲ್ಲಿ,
1: ಅವನಲ್ಲಿ
2: ವರ ಕೊಟ್ಟಾನ ಬ್ರಹ್ಮ ಅವಳಿಗೆ. ಅಲ್ಲಿ
1: ಅಲ್ಲಿ
2: ಯಮುನಾ ನದಿಯಲ್ಲಿ ಮಾರಿಸಬೇಕ ನಿನ್ನ ಗಂಡನ ಸ್ಥಾನ. ಅಲ್ಲಿ
1: ಅಲ್ಲಿ
2: ಗಂಡನ ಕರೆದಕೊಂಡ ಹೋಗತಾಳ ಯಮುನಾ ನದಿಯಲ್ಲಿ. ದಾರಿ ಇಲ್ಲ, ದಾರಿ ಹಿಡಿದ ಹೋಗುತ್ತಿದ್ದಳು ಅವಳ
1: ಅವಳ
2: ಉದಯವಾಗುತ್ತಿದ್ದ ಸೂರ್ಯ ಆಕಾಶದಲ್ಲಿ
1: ಆಕಾಶದಲ್ಲಿ
2: ಆ ತನ್ನ ಪತಿವರ್ತ ಧರ್ಮದಿಂದ ಸೂರ್ಯನ ನಿಲ್ಸಾಳ ಮೂರಗಳಿಗೆ ಭೂಮಿಯಲ್ಲಿ
1: ಭೂಮಿಯ ಮೇಲೆ
2: ಸ್ನಾನ ಮಾಡಿಸಾಳು ಗಂಡನ ಗಂಗೆಯಲ್ಲಿ. ಕುಷ್ಠ ರೋಗ ಬಿಟ್ಟು ಓಡಿ ಹೋಗಿತ್ತು ಹುಡುಗಿಯಾಗಲ್ಲಿ
1: ಆಗಲ್ಲಿ
2: ತಾತ ಅವಳ ಪತಿವರ್ತದಿಂದ ತನ್ನ ಗಂಡನ ಪ್ರಾಣವನ್ನ ಕಾಪಾಡಿದಾಳ
1: ಕಾಪಾಡಿದ
2: ಇದು ಅಲ್ಲದೆ ತನ್ನ ಕುಷ್ಠ ರೋಗವನ್ನು ಪರಿಹಾರ ಮಾಡಿದಾಳ
1: ಪರಿಹಾರ ಮಾಡಿದಾಳ.
2: ಯಾಕೆ ಅವಳಲ್ಲಿ ಪತಿವರ್ತ ಧರ್ಮ ಪರಿಹಾರ ಆಗ್ಯದ
1: ಆಗೈತಿ.
2: ಹೌದಲ್ಲ?
1: ಹೌದೌದು
2: ತಾತ ಹೇಳುತ್ತೇನೆ ಕೇಳು.
1: ಹೇಳ.

ಹುಕ್ಕೇರಿ ತಾಲೂಕು ಹುಲ್ಲೊಳ್ಳಿಯ ಭೀಮಪ್ಪ ರಾಮಪ್ಪ ಹುದ್ದಾರ್ ಹಾಗೂ ಸಂಗಡಿಗರಿಂದ ರಾಧಾನಾಟದಲ್ಲಿ ಗಲಪೂಜಿ ಮತ್ತು ಚುಮನಾಬಾಯಿ ವಾಗ್ವಾದ ಸನ್ನಿವೇಶ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಗದಗ ಜಿಲ್ಲೆ ರೋಣ ತಾಲೂಕಿನ ಸೂಡಿ ಗ್ರಾಮದ ರೈತ ಸಂಜಯ್ ಕುಮಾರ್ ಗಂಗಾಧರ್ ಜೊತೆಣ್ಣವರ್ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡದ ಸದಾಶಿವ್ ಮರ್ಜಿ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ.

0: ಕೇಳುಗರೇ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಯುವ ಸ್ವಯಂ ಸೇವಕಿ ಮಧುವಂತಿ ಹಿರೇಮಠ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಯಾ ರಾಮನ್.
1: ನಲ್ಮೆಯ ಕೇಳುಗರೆ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
2: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ್ ಕಾರ್ಯಕ್ರಮದೊಳಗ ನಾನು ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14ನೇ ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
1: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ. ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
3: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
4: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20ರಂದು ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14ರಂದು ಸಂಜೆ 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
1: ನಲ್ಮೆಯ ಕೇಳುಗರೇ,

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ, ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮುಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು, ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ದತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ದಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 315 ವಿಶ್ವವಿದ್ಯಾಲಯಗಳಲ್ಲಿ ಸೆಮಿಕಂಡಕ್ಟರ್ ವಿನ್ಯಾಸ ಪರಿಕರಗಳನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ

0: ಕಿಶನ್ ರೆಡ್ಡಿ ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ದಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ಮೇರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8436281793 ಮತ್ತು 8433452044 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೊ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌತಂಪ್ಟನ್ ರೋಸ್ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 8 ರನ್ ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ, ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ವೀಡ್ ಬೋಟ್ ಮಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಸಮಾಚಾರ ದರ್ಶನ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ನಾಡಹಬ್ಬ ದಸರಾ ಆಚರಣೆಯ ಸಂಬಂಧ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಕೆಜಿಎಫ್ ನಗರದಲ್ಲಿ ನಾಳೆ ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ಜರುಗಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಾವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024ನೇ ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹಿರಕ್ ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಳೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದಂತಹ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಳಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಗ್ರಾಮೀಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ರಾಷ್ಟೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಗ್ರ ಪರಿಶೀಲನಾ ಸಭೆ ನಡೆಸಲಾಯಿತು. ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ, ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ

0: ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಇಸ್ರೋ ಅಂಡ್ ಆಲ್ ದಿ ಪೀಪಲ್ ಹೂ ಆರ್ ರೆಪ್ರೆಸೆಂಟಿಂಗ್ ಇಸ್ರೋ. ಐ ಆಮ್ ಆಲ್ಸೋ ರೆಪ್ರೆಸೆಂಟಿಂಗ್ ಇಸ್ರೋ ಸ್ಟ್ಯಾಂಡಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ಯು. ISRO has always been a shining star for our nation. From mission after mission, it has not just demonstrated technical sort of achievements. It has been a symbol of hope, symbol of aspiration for the entire nation, repeatedly. And whatever you see, the my mission, me going to space, all of that, none of that was possible without the huge team working in the background to make it possible.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ದಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: Okay, that I've joined the wrong degree, I've joined this thing, oh, I wish I was there. You're perfectly where you are. 1.8 billion people, out of that, 1.4 billion, that is, you're born in this great country. Out of that, you are in this great city of Bangalore. And out of that, imagine you're the chosen view to be sitting in front of this galaxy of stars out here. How lucky are you? You are already ahead of the curve.
0: ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬದಲಾಗಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿ ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಟಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ಟಾಪ್ ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವ 223,190 ಈ ಪೌತಿ ಪ್ರಕರಣಗಳನ್ನು ಕಾಲ ಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚಿಸಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಈ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ.

ಬೆಂಗಳೂರಿನ ಆಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ದಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲಗಳು ಇದ್ದು ಪ್ರತಿ ವರ್ಷ 1,50,000 ಎಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029 ಒಳಗೆ 500 ಜಿಸಿಸಿಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸಲು ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ದಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ಗಣತಿ ನಮೂನೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002 ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಜರುಗಿತು. ಬೆಟ್ಟದ ಪಾದದಿಂದ ದೇವಾಲಯದವರೆಗೂ ಮೆಟ್ಟಿಲುಗಳನ್ನು ಗುಡಿಸಿ ಮುಳ್ಳಿನ ಗಿಡ ತೆರವುಗೊಳಿಸಿ ಮಾರ್ಗ ಮಧ್ಯೆಯಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ಪೇಪರ್, ನೀರಿನ ಬಾಟಲ್ ಸೇರಿದಂತೆ ಇನ್ನಿತರ ಪರಿಸರಕ್ಕೆ ಹಾನಿಕಾರಕವಾದಂತಹ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಭಾರತದ ಶುದ್ದ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರ ಪಂಕ್ತಿಯಲ್ಲಿದ್ದು ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ಜೂನ್ ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲಿರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 56 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ದತೆಗಳನ್ನು ಈಗಲಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯ ಒಳಗೆ ಪರಿಹಾರ ಸಿಗಲೇಬೇಕು.

0: ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಧಾರವಾಡ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
5: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಯುವ ಸ್ವಯಂ ಸೇವಕಿ ಮಧುವಂತಿ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಮಾಯಾರಾಮನ್.
8: ಯುವ ಶ್ರೋತೃಗಳೇ ನಮಸ್ಕಾರ. ತಮಗೆಲ್ಲ ಗೊತ್ತಿರಬಹುದು, ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಿಸ್ತೀವಿ. 1987 ಜಗತ್ತಿನ ಜನಸಂಖ್ಯೆ 500 crore ಆಗಿದ್ದಾಗ ಅದನ್ನ 5 billion ಅಂತ ಹೇಳಿ ಎಲ್ಲರೂ ಆಚರಿಸಿದ್ರು. ಆ ನಂತರ 1990 ಜನರೊಳಗ ಜನಸಂಖ್ಯೆ ಹೆಚ್ಚಳದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ವಿಶ್ವಸಂಸ್ಥೆ ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಿಸ್ರಿ ಅಂತ ಕರೆ ಕೊಡ್ತು. ತಮಗೆಲ್ಲ ಗೊತ್ತಾದ ದಿನದಿಂದ ದಿನಕ್ಕೆ ಏರ್ತಾ ಇರುವಂತಹ ಜನಸಂಖ್ಯೆ, ಈ ಬಗ್ಗೆ ಎಲ್ಲರಲ್ಲಿಯೂ ಒಂದು ರೀತಿಯ ಜಾಗೃತಿ ಮೂಡಿಸೋದು, ಆಮೇಲೆ ಲಿಂಗ ಸಮಾನತೆಯ ಬಗ್ಗೆ ಒಂದಷ್ಟು ಜನರಿಗೆ ತಿಳುವಳಿಕೆ ಕೊಡುವುದು, ಆಮೇಲೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋದು, ಇದೆಲ್ಲ ವಿಚಾರಗಳನ್ನ ಜನರಿಗೆ ಮುಟ್ಟಿಸಬೇಕು ಅನ್ನೋ ಉದ್ದೇಶದಿಂದ ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಿಸಲಾಗ್ತದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಬಂದಾರ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರೊಳಗ ಯುವ ಸ್ವಯಂ ಸೇವಕಿಯಾಗಿ ಕಾರ್ಯ ಮಾಡ್ತಾ ಇರುವ ಮಧುವಂತಿ ಹಿರೇಮಠ್ ಅವರು. ನಮಸ್ಕಾರ ಮಧುವಂತಿ.
9: ನಮಸ್ಕಾರ
8: ಮಧುವಂತಿ. ನೀವು ಏನು ಓದ್ಲಿಕ್ಕತ್ತೀರಿ?
9: ನಾನು BLLB ಸ್ಟೂಡೆಂಟ್ ಅದೇನ್ರಿ, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಒಳಗ.
8: 4ನೇ ವರ್ಷದೊಳಗೆ ಓದ್ತಾ ಇದ್ದೀರಿ?
9: ಹಾ ರೀ.
8: ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಿಸ್ತೀವಿ ಜುಲೈ 11. ಈ ಸಂದರ್ಭದೊಳಗ ಮುಖ್ಯವಾಗಿ 2026 ಥೀಮ್ ಏನು?
9: 2026 ಥೀಮ್ ಏನಿದೆ ಅಂದ್ರೆ ರಿಯಲೈಸಿಂಗ್ ದಿ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದಿ ಫ್ಯೂಚರ್. ಅದರರ್ಥ ಇಂದಿನ ಹಾಗೂ ಭವಿಷ್ಯದ ಯುವಜನರ ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ಸಾಕಾರಗೊಳಿಸುವುದು.
8: ಮಧುವಂತಿ, ಈ ನಿಟ್ಟಿನೊಳಗ ಸಾಕಷ್ಟು ಕಾರ್ಯ ನಡೆದದ. ಅದಕ್ಕಿಂತ ಮುಂಚೆ ನಮ್ಮ ಯುವ ಶ್ರೋತೃಗಳಿಗೆ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಮಹತ್ವ, ಉದ್ದೇಶ ಇದರ ಬಗ್ಗೆ ತಿಳಿಸಿಕೊಡ್ರಲ್ಲ.
9: ಈಗ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತಂದ್ರೆ ನಾವು ಜನಸಂಖ್ಯೆ ದಿವಸ ಅಂತ ತಿಳ್ಕೊಂತೇವಿ. ಸ್ಟಾರ್ಟಿಂಗ್ ಈಗ ಯುನೈಟೆಡ್ ನೇಷನ್ಸ್ ಆಗ್ಲಿ, ಯುನೈಟೆಡ್ ನೇಷನ್ಸ್ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್, ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಇವರೆಲ್ಲರೂ ಜನಸಂಖ್ಯೆ ಕಮ್ಮಿ ಮಾಡಬೇಕು ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ರು. ಆದ್ರ ಹೆಂಗೆಂಗ್ ಟೈಮ್ ಕಳ್ಕೊಂತ ಹೋತು, ಹಂಗಂಗ್ ನಾವು ಏನ್ ರಿಯಲೈಸ್ ಮಾಡಿದ್ದ ಅಂತಂದ್ರೆ, ಜನಸಂಖ್ಯೆ ಕಮ್ಮಿ ಇರೋದ್ರಲಿಂತ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಥವಾ ಜನಸಂಖ್ಯೆ ಜಾಸ್ತಿ ಇದ್ರೆ ಅಭಿವೃದ್ಧಿ ಕಮ್ಮಿ ಆಗುತ್ತೆ ಅಂತಲ್ಲ. 5 ಇರಲಿ ಅಥವಾ 5,000 ಜನ ಇರಲಿ, ಅವ್ರು ಯಾವ ರೀತಿ ಜೀವನ ಮಾಡಕಂತಾರ, ಅವ್ರಿಗೆ ಏನೇನ್ ಫೆಸಿಲಿಟೀಸ್ ಅದಾವ, ಅವ್ರ ಎಜುಕೇಟೆಡ್ ಅದಾರೋ ಇಲ್ಲೋ, ಅವ್ರ ಹೆಲ್ತ್ ಹೆಂಗೈತಿ, ಅದ್ರ ಮೇಲೆ ಅಭಿವೃದ್ಧಿ ಏನೈತಿ ಅದನ್ನ ನಾವು ನೋಡ್ತೇವಿ. ಹಾಗಾಗಿ ಏನೈತಿ, ಇವತ್ತಿನ ಥೀಮ್ ನಾವು ನೋಡಿದಾಗ ಅದು ಪಾಪ್ಯುಲೇಷನ್ ರಿಡ್ಯೂಸ್ ಮಾಡಬೇಕು ನಾವು ಅಂತ ಹೇಳಿ ಇಲ್ಲ, ಅದು ರಿಯಲೈಸಿಂಗ್ ದಿ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದಿ ಫ್ಯೂಚರ್ ಅಂತ ಐತಿ. ಇದು ಎದಕ್ಕೆ ಈ ಥೀಮ್ ಚೂಸ್ ಮಾಡ್ಯಾರ ಅಂತಂದ್ರೆ, UNFPA ಏನೈತಿ, ಯುನೈಟೆಡ್ ನೇಷನ್ಸ್ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್, ಅವರು ಒಂದು ಡೆಮೋಗ್ರಾಫಿಕ್ ಫ್ಯೂಚರ್ ಸರ್ವೆ ಮಾಡಿದ್ರು, ಅಂದ್ರೆ ಜನಸಂಖ್ಯೆ ಸಮೀಕ್ಷೆ. ಅದನ್ನ ಮಾಡಿದಾಗ ಅವ್ರಿಗೆ ಏನ್ ಮಾಡ್ಯಾರ ಅಂದ್ರೆ, 73 ಕಂಟ್ರೀಸ್ ಒಳಗ ಇರತಕ್ಕಂತ 18-39 ವಯಮಾನ ಪಟ್ಟಿದಕ್ಕಂತ 1,08,000 ಮಂದಿದು ಅವರು ಸಮೀಕ್ಷೆ ಮಾಡ್ಯಾರ.
8: ಸರ್ವೆ ಯುವ ಜನರು.
9: ಹಾ, ಯುವ ಜನರು. ಸೊ ಅದ್ ಸಮೀಕ್ಷೆ ನಾವು ನೋಡಿದಾಗ ಅದು ಎದ್ರ ಬಗ್ಗೆ ಅವ್ರು ಎದಕ್ ಸಮೀಕ್ಷೆ ಮಾಡಿದ್ರು ಅಂತಂದ್ರೆ, ಅವ್ರದ್ದು ಏನ್ ಆಸ್ಪಿರೇಷನ್ಸ್ ಅದಾವು, ಅವ್ರ ಏನ್ ಯೋಚನೆ ಅದಾವು,

0: ಒಪಿನಿಯನ್ ಏನದಾವ್ ಎದ್ರ ಬಗ್ಗೆ ಅಂತಂದ್ರ ಸಂಬಂಧಗಳ ಬಗ್ಗೆ, ಮದ್ವಿ ಬಗ್ಗೆ, ಪ್ಯಾರೆಂಟ್ಹುಡ್ ಬಗ್ಗೆ, ಆಮೇಲೆ ಅವ್ರ ತಮ್ಮ ಜೀವನದ ಭವಿಷ್ಯದ ಬಗ್ಗೆ ಅವ್ರಿಗೆ ಏನೇನ್ ಇದು ಒಪಿನಿಯನ್ಸ್ ಅಥವಾ ಆಸ್ಪಿರೇಷನ್ಸ್ ಏನೇನ್ ಅದಾವ ಅಂತ ಹೇಳಿ ವರ್ಡ್ನಾಗ ಒಂದು ತಪ್ಪು ಕಲ್ಪನೆ ಐತಿ. ಏನಂತಂದ್ರ ಕರೆಂಟ್ ಜನರೇಷನ್ ಯುವ ಜನರು ಏನದಾರ ಅವ್ರಿಗೆ ಮದ್ವಿ ಬೇಡ, ಅವ್ರಿಗೆ ಮಕ್ಕಳು ಬೇಡ, ಅವ್ರಿಗೆ ಸಂಬಂಧ ಬೇಡ ಅಂತ ಹೇಳಿ ಇದೊಂದ್ ತಪ್ಪು ಕಲ್ಪನೆ ಐತಿ. ಆದ್ರೆ ಇದೊಂದು ನಾವು ಸಮೀಕ್ಷೆ ನೋಡಿದಾಗ ಇದು ಕಲ್ಪನೆ ತಪ್ಪು ಅನ್ನೋದು ಅದು ಸಾಬೀತುಪಡಿಸುತ್ತೆ. ಅದ್ ಹೆಂಗಂತಂದ್ರ ಈ ಸಮೀಕ್ಷೆ ನೋಡಿದಾಗ ನಮಗ್ ಗುರ್ತಕ್ಕೈತಿ. ಏನಂದ್ರ ಮೂರರಲ್ಲಿ ಎರಡಕ್ಕಿಂತ ಹೆಚ್ಚು ಜನ ಅವರಿಗೆ ಮದ್ವಿ ಒಂದ್ ಆದರ್ಶ ಅಂತ ಹೇಳಿ ಅವ್ರು ಇನ್ನೂ ನಂಬಿದ್ದಾರೆ. ಆಮೇಲೆ ಇನ್ನೊಂದೇನಂತಂದ್ರೆ ಇದು ಖರೆ, ಆದ್ರ 57% ಏನ್ ಜನ ಅದಾರ ಅವ್ರು ಏನ್ ನಂಬಿದಾರಂದ್ರ ಆರ್ಥಿಕ ಆಮೇಲೆ ವಸತಿ ಅಡಚಣೆಗಳು ಏನದಾವಲ್ಲ ಇವು ಒಂದು ಸ್ಥಿರ ಸಂಬಂಧಕ್ಕ ಅಡ್ಡಿ ಬರ್ತಾವು ಅಂತ ಹೇಳಿ ಅವ್ರಿಗೆ ಅನಿಸ್ತೈತಿ. ಆಮೇಲೆ ಇನ್ನೊಂದೇನಂತಂದ್ರೆ ಯುವ ಜನರು ಏನದಾರ ಅವ್ರಿಗೆ ಮದ್ವಿ ಬೇಡ ಅಂತಲ್ಲ, ಅದು ಬೇಕು, ಅದ್ರ ಫಸ್ಟ್ ಪ್ರಯಾರಿಟಿ ಅವ್ರು ಕೊಡೋದು ಎದಕ್ಕಂದ್ರ ಆರ್ಥಿಕ ಭದ್ರತೆ, ಸ್ಥಿರವಾದ ಉದ್ಯೋಗ ಮತ್ತು ಮಾನಸಿಕ ಹಾಗೂ ಭಾವನಾತ್ಮಕ ನೆಮ್ಮದಿ, ಇದಕ್ಕೆ ಅವ್ರು ಫಸ್ಟ್ ಪ್ರಯಾರಿಟಿ ಕೊಡ್ತಾರ. ಅದಷ್ಟೇ ಅಲ್ಲದೆ ನಾವು ಇದನ್ನ ಸಮೀಕ್ಷೆ ನೋಡಿದ್ರೆ ಏನ್ ಗುರ್ತಾಕೈತಂದ್ರ ನಮಗ 35-39 ಇಯರ್ಸ್ ಏನ್ ಯುವ ಜನರ ಅದಾರ ಯಾರಿಗ ಮಕ್ಕಳಿಲ್ಲ ಇನ್ನು, ಅವ್ರ ಒಳಗ 79% ಗಂಡ್ಮಕ್ಳು, ಆಮೇಲೆ 72% ಹೆಣ್ಮಕ್ಳು, ಅವ್ರು ಇನ್ನೂ ಸಂತಾನ ಪಡಿಬೇಕು ಅಂತ ಹೇಳಿ ಅವ್ರ ಆಶೆ ಇಟ್ಕೊಂಡಾರ. ಸೊ ಇದನ್ನ ನಾವು ನೋಡಿದಾಗ ನಮ್ಗೆ ಆಕ್ಚುಲಿ ಏನ್ ಅನಿಸ್ತೈತಿ ಅಂತಂದ್ರ ಇದ್ ಸಮೀಕ್ಷೆ ಏನೈತಿ ಯಾವ ದೇಶದಲ್ಲಿ ಜನಸಂಖ್ಯೆ ಕಮ್ಮಿ ಆಗಂತೈತಿ ಅವ್ರಿಗೆ ಇದ್ ಸಂಬಂಧಪಟ್ಟಿರ್ಬೇಕೇನೋ ಅನಿಸ್ತೈತಿ. ಆದ್ರ ಹಂಗಲ್ಲ, ನಾವ್ ಅದನ್ನ ಸರಿಯಾಗಿ ನೋಡಿದಾಗ ನಮಗ್ ಏನ್ ಕಂಡು ಬರ್ತೈತ ಅಂತಂದ್ರ ಯುವ ಜನರು ಫಸ್ಟ್ ಪ್ರಯಾರಿಟಿ ಕೊಡೋದು ಆರ್ಥಿಕ ಭದ್ರತೆ, ಸ್ಥಿರವಾದ ಉದ್ಯೋಗ ಮತ್ತು ಮಾನಸಿಕ ಹಾಗೂ ಭಾವನಾತ್ಮಕ ನೆಮ್ಮದಿ, ಆಮೇಲೆ ಅವ್ರ ಸೆಕೆಂಡ್ ಪ್ರಯಾರಿಟಿ ಫ್ಯಾಮಿಲಿ ಆಮೇಲೆ ಮ್ಯಾರೇಜ್ಗೆ ಕೊಡ್ತಾ ಇದ್ದಾರೆ. ಇದನ್ನ ನಾವು ನೋಡಿದಾಗ ನಮ್ಗೇನ್ ಗುರ್ತಾಕೈತಂದ್ರ ಇವು ಅವ್ರ ಕನಸುಗಳು ಆಕಾಂಕ್ಷೆಗಳು ಅದಾವ ಅಂತ ಹೇಳಿ. ಆಮೇಲೆ ನಾವು ಅದನ್ನ ಹೆಂಗ್ ನಾವು ಅದನ್ನ ಸಹಕಾರಗೊಳಿಸಬೇಕು ಅನ್ನೋದನ್ನ ನಾವು ಗಮನ ಪಡಬೇಕು ಅಂತ ಹೇಳಿ ಇದನ್ನ ಏನೈತಿ ಥೀಮ್ ಅವ್ರು ಇಟ್ಕೊಂಡಾರೆ. ಆ ಥೀಮ್ ಏನಂದ್ರ ರಿಯಲೈಸಿಂಗ್ ದಿ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದಿ ಫ್ಯೂಚರ್.
1: ಅದೇ ಬಹಳ ಒಳ್ಳೆಯ ಒಂದು ಥೀಮ್ ಇದು. ನಿಜ ಹೇಳಬೇಕಂತಂದ್ರೆ ಯುವ ಜನರು ನಮ್ಮ ದೇಶದ ಭವಿಷ್ಯ, ನಮ್ಮ ಜಗತ್ತಿನ ಭವಿಷ್ಯ, ಹಿಂಗಾಗಿ ನಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳೋದು ನಾವು ಯುವ ಜನರ ಮೂಲಕ. ಹಂಗಾಗಿ ಇವತ್ತೇನ್ ಸಮಸ್ಯೆ ಅದ, ಮುಖ್ಯವಾದ ಸಮಸ್ಯೆಯನ್ನ ನಾವು ನಿವಾರಿಸಿಕೊಳ್ಬೇಕು ಅಂತಂದ್ರೆ ಯುವ ಜನರತ್ತ ನಮ್ಮ ಗಮನ ವಹಿಸಬೇಕು ಅನ್ನೋದು ಬಹಳ ಮಹತ್ವದ ಒಂದು ಥೀಮ್ ನಿಂದ ಕಾರ್ಯ ಮಾಡ್ತಾ ಇದೆ ಈ ವರ್ಷದ ವಿಶ್ವ ಜನಸಂಖ್ಯಾ ದಿನ. ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ವತಿಯಿಂದ ತಾವು ಬೇರೆ ಬೇರೆ ಯುವ ಜನರನ್ನ ಭೇಟಿ ಮಾಡ್ತೀರಿ, ಈ ನಿಟ್ಟಿನೊಳಗ ಯಾವ ರೀತಿಯಿಂದ ಅವರ ಆಸೆ ಆಕಾಂಕ್ಷೆಗಳನ್ನ ಕನಸುಗಳನ್ನ ತಿಳಿಯೋ ಪ್ರಯತ್ನ ಮಾಡ್ತೀರಿ?
0: ಒಂದೇದ್ದು ಅಂತಂದ್ರೆ ನಾವು ಅವರಿಗೆ ಕಾಂಪ್ರಿಹೆನ್ಸಿವ್ ಸೆಕ್ಷುಯಾಲಿಟಿ ಎಜುಕೇಶನ್ ಅನ್ನ ನೀಡ್ತೇವೆ, ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಆಮೇಲೆ ಇನ್ನೊಂದೇನಂದ್ರೆ ಮೆಂಟಲ್ ಹೆಲ್ತ್ ರಿಲೇಟೆಡ್ ಏನ್ ಸ್ಟಿಗ್ಮಾ ಅದಾವ ಅದನ್ನ ಹೋಗ್ಪಡಿಸಾಕ ನಾವು ಮೆಂಟಲ್ ಹೆಲ್ತ್ ರಿಲೇಟೆಡ್ ಅವೇರ್ನೆಸ್ ಮಾಡ್ತೀವಿ.
1: ಬಹಳ ಒಳ್ಳೆ ವಿಚಾರ ಇದೆ, ಯಾಕಂದ್ರೆ ಮಾನಸಿಕ ಆರೋಗ್ಯ ಬಹಳ ಮಹತ್ವದ್ದು.
0: ಆಮೇಲೆ ಸೈಬರ್ ಕ್ರೈಮ್ ಅವೇರ್ನೆಸ್ ಕೂಡ ಅವ್ರಿಗೆ ನೀಡ್ತೇವೆ. ಇದಷ್ಟೇ ಮಾಡಿ ನಾವು ಕೈ ಬಿಡೋಂಗಿಲ್ಲ, ನಾವು ಧಾರವಾಡ ಬ್ರಾಂಚ್ ಹೊತ್ತಿಂದ ನಾವು ಒಂದು ಯೂತ್ ಫ್ರೆಂಡ್ಲಿ ಕೌನ್ಸಿಲಿಂಗ್ ಸೆಂಟರ್ ಅನ್ನ ಮಾಡಿದ್ದೇವೆ. ಅದು ಎಲ್ಲಿ ಅಂತಂದ್ರೆ ಒಂದು CSI ಕಾಲೇಜ್ ದಾಗ ಮಾಡಿದ್ದೇವೆ ಧಾರವಾಡದಲ್ಲಿ, ಆಮೇಲೆ ಒಂದು ವುಮೆನ್ಸ್ ಕಾಲೇಜ್ ಧಾರವಾಡದಲ್ಲಿ ಮಾಡಿದ್ದೇವೆ. ಸೊ ನಾವು ಅವೇರ್ನೆಸ್ ತಗೊಂಡ್ ಅವ್ರಿಗೆ ಏನ್ ಸೆಷನ್ ಕೊಡ್ತೇವಿ ಅವಾಗ ಕೂಡ ಅವ್ರಿಗೆ ಏನಾದ್ರೂ ಡೌಟ್ಸ್ ಇದ್ರೆ ಅವ್ರು ಅವಾಗೂ ನಮ್ಗೆ ರೀಚ್ ಔಟ್ ಮಾಡಬಹುದು, ಅಥವಾ ಇದು ಏನ್ ಕೌನ್ಸಿಲಿಂಗ್ ಸೆಂಟರ್ ಮಾಡೇವಿ ಅಲ್ಲೂ ಕೂಡ ಅವ್ರು ರೀಚ್ ಔಟ್ ಆಕಾರ ನಮ್ಗೆ.
1: ನೀವು ಈ ತರ ಒಂದು ಅವೇರ್ನೆಸ್ ಅಂದ್ರೆ ಈ ಜಾಗೃತಿ ಮೂಡಿಸುವಂತಹ ಕೆಲಸ ಏನ್ ಮಾಡ್ಲಿಕ್ಕತ್ತೀರಲ್ಲ ಮಧು ಅಂತಿ, ಅವಾಗ ಯುವ ಜನರನ್ನ ಭೇಟಿ ಆಗ್ತೀರಿ, ಅವ್ರ ಹತ್ರ ಮಾತಾಡ್ತೀರಿ, ಯುವ ಸಮೂಹವನ್ನೇ ನೀವು ನೋಡ್ತೀರಿ, ನಿಮಗ ಅವ್ರ ಸ್ಪಂದನೆ ಹೆಂಗದ ಅಂತ ಅನಿಸ್ತದ?
0: ನಾವು ಈಗ ಏನ್ ಅವೇರ್ನೆಸ್ ಕ್ಯಾಂಪೇನ್ ಏನ್ ಮಾಡ್ತೇವಿ ಅದು CSI ಇರ್ಬೋದು ಅಥವಾ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇರ್ಬೋದು, ಅವಾಗ ಬರ್ತಕ್ಕಂತ ಕ್ವಶನ್ಸ್ ಅವಾಗ ಅವ್ರ ಮುಂದ್ ಬರ್ತಾರ, ಅದು ಒಂದು. ಆಮೇಲೆ ಇನ್ನೊಂದು ಅವ್ರು ಜಸ್ಟ್ ನಮಗ್ ಬಂದು ಅವ್ರ ಪ್ರಾಬ್ಲಮ್ಸ್ ಹೇಳ್ಕೋದಷ್ಟೇ ಅಲ್ಲ, ಎವ್ರಿ ಟೈಮ್ ನಾವು ಸೆಷನ್ ಮಾಡಿದಾಗ ಒಬ್ರು ಅಥವಾ ಇಬ್ರು ಯೂತ್ಸ್ ಏನದಾರ ನಮ್ ಜೊತೆ ಕೈ ಜೋಡಿಸ್ತಾರ, ಅಂದ್ರೆ ಅವರು ಯೂತ್ ವಾಲಂಟಿಯರ್ ಆಗಿ ಬರ್ತಾರ.
1: ಹಿಂಗ್ ನೋಡ್ರಿ, ಒಂದು ರೀತಿಯ ಆಸಕ್ತಿ ಅದ ಯುವ ಜನರಲ್ಲಿ, ನಾವು ಮುಂದ್ ಬರಬೇಕು, ನಮ್ಮ ಸಮಸ್ಯೆಗಳನ್ನ ನಾವು ನಿವಾರಿಸಿಕೊಳ್ಬೇಕು, ಸುದೃಢ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಅವ್ರ ಕನಸಾಗಿದೆ. ಆದ್ರೆ ಇದ್ರೊಳಗೆ ಇಡೀ ಸಮಾಜ ಕೂಡ ಕೈ ಜೋಡಿಸಬೇಕಾಗ್ತದ. ಈ ನಿಟ್ಟಿನೊಳಗ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ, ಯಾವ್ಯಾವ ತರಹದ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ದೀರಿ?
0: ನಾನು ಹೇಳ್ದಂಗೆ ನಾವು ಅವೇರ್ನೆಸ್ ಒಂದ್ ಕಂಡಕ್ಟ್ ಮಾಡ್ತೇವಿ, ಆಮೇಲೆ ಇನ್ನೊಂದೇನಂದ್ರೆ ಹೆಲ್ತ್ ಚೆಕಪ್ ಕಂಡಕ್ಟ್ ಮಾಡ್ತೇವಿ ಬೇರೆ ಬೇರೆ ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ, ಆಮೇಲೆ ವರ್ಕ್ ಪ್ಲೇಸಸ್ ನಲ್ಲಿ ಕೂಡ ನಾವು ಹೆಲ್ತ್ ಚೆಕಪ್ ಕಂಡಕ್ಟ್ ಮಾಡ್ತೇವಿ. ಆಮೇಲೆ ಮತ್ತೇನಂದ್ರೆ ನಾವು ಈಗ 2025 ಒಳಗ್ ನೋಡ್ಬೇಕಂದ್ರೆ ನಾವು ಯುವ ವಾಯ್ಸ್ ಅಂತ ಹೇಳಿ ಒಂದ್ ಪೋಸ್ಟರ್ ಪ್ರೆಸೆಂಟೇಶನ್ ಕಾಂಪಿಟೇಷನ್ ಕೂಡ ಮಾಡಿದ್ವಿ. ಆಮೇಲೆ ದ ಬೋರ್ಡ್ ಮೈಕ್ ಅಂತ ಹೇಳಿ ಒಂದ್ ಸ್ಪೀಚ್ ಕಾಂಪಿಟೇಷನ್ ಮಾಡಿದ್ವಿ ಡಿಸೆಂಬರ್ ಒಳಗ. ಆಮೇಲೆ ಈಗ 2026 ಒಳಗ ಅಂದ್ರೆ ಫಸ್ಟ್ ಏಡ್ ರಿಸ್ಪಾನ್ಸ್ ಕಾಂಪಿಟೇಷನ್ ಮಾಡಿದ್ವಿ ನಾವು. ಈಗ ನಾವೇನ್ ಕಾಂಪಿಟೇಷನ್ಸ್ ಮಾಡ್ತೇವೆ ಅದ್ರ ಮೂಲ ಥೀಮ್ SRHR ಆಗ್ಲಿ, ಹೆಲ್ತ್ ರಿಲೇಟೆಡ್, ಆಮೇಲೆ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇವು ಇರ್ತಾವ. ಇವೆಲ್ಲ ಕಾರ್ಯ ನಾವು ಮಾಡ್ತೇವೆ.
1: ಒಟ್ಟಾರೆ ಒಬ್ಬ ಸಮಾಜ ಜೀವಿ ದೈಹಿಕ ಆರೋಗ್ಯ ಆಗಿರಬಹುದು ಅಥವಾ ಮಾನಸಿಕ

0: ಆರೋಗ್ಯ ಆಗಿರಬಹುದು, ಒಟ್ಟಾರೆ ಅವರ ಪೂರ್ತಿ ಪ್ರಗತಿಯನ್ನ ಗಮನದಲ್ಲಿಟ್ಕೊಂಡು ಕಾರ್ಯ ಮಾಡುವಂತಹದ್ದು. ಮತ್ತ ಯುವ ಜನರು ಕೂಡ ನಿಮ್ಮೊಟ್ಟಿಗೆ ಒಳ್ಳೆಯ ಸ್ಪಂದನೆಯನ್ನ ಕೊಡ್ಲಿಕ್ಕತ್ತಾರ, ಅಂದ್ರ ಅವರಿಗೂ ಕೂಡ ಆಸಕ್ತಿ ಅದ, ನಾನು ಕೂಡ ಕೆಲಸ ಮಾಡಬೇಕು ಈ ನಿಟ್ಟಿನೊಳಗ, ನಾವೆಲ್ಲರೂ ಕೂಡಿ ಒಂದು ರೀತಿಯ ಸುಸ್ಥಿರ ಅಭಿವೃದ್ಧಿಯತ್ತ ನಡಿಬೇಕು ಅನ್ನೋದು ಅವರದು ಕನಸು.
1: ಹೌದ್ರಿ,
0: ನೀವು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಒಳಗ LLB ವಿದ್ಯಾರ್ಥಿಯಾಗಿ ಓದ್ತಾ ಇದ್ದೀರಿ, ಮುಂದಿನ ಕನಸು ಏನು ಮಧುವಂತಿ?
1: ನನಗೆ LLB ಮುಗುದಿಂದ ಜುಡಿಷಿಯರಿ ಎಕ್ಸಾಮ್ ಕೊಟ್ಟೋದೈತ್ರಿ, ಜಡ್ಜ್ ಆಗ್ಬೇಕಂತ ಹೇಳಿ ನಂದು ಆಸೆ ಇದೆ.
0: ಈ ತರ ನನ್ನನ್ನು ನಾನು ಸಾಮಾಜಿಕ ಸೇವೆಯೊಳಗ ತೊಡಗಿಸಿಕೊಳ್ಬೇಕು, ನ್ಯಾಯ ಕಾನೂನು ಈ ವಿಷಯಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಅಲ್ಲೇ ಕೆಲಸ ಮಾಡಬೇಕು ಅನ್ನುವಂತಹ ಆಸೆ ಮೂಡಿದ್ದು ಯಾವಾಗ?
1: ನನಗೆ ಆಸೆ ಉಟ್ಕೊಂಡಿದ್ ಯಾವಾಗ ಅಂದ್ರೆ 9th ಸ್ಟ್ಯಾಂಡರ್ಡ್ ಇಂಗ್ ಹೈಸ್ಕೂಲ್ದಾಗ ಇದ್ದಾಗ. ಯಾಕಂದ್ರೆ ನಾನು ಸಿವಿಕ್ಸ್ ಏನ್ ನಮಗ್ ಸಬ್ಜೆಕ್ಟ್ ಇತ್ತಲ್ಲ, ಅದ್ರೊಳಗ ಹಿಂಗ್ ನಾವು ಜಸ್ಟ್ ಇದ್ದಿದ್ ಲಾಸ್ ಅದಾವು, ಇವ್ ಪ್ರೋಗ್ರಾಮ್ಸ್ ಅದಾವು, ಈಗ ಮಹಾತ್ಮ ಗಾಂಧಿ ಪ್ರೋಗ್ರಾಮ್ ಆಗಿರ್ಬೋದು, ನರೇಗಾ ಎಕ್ಸಾಂಪಲ್, ಅವನ್ನೆಲ್ಲ ಓದ್ತಿದ್ವಿ. ಅವನ್ನೆಲ್ಲ ಓದಿಂದ ಲಾಸ್ಟಿಗೆ ನಮ್ಮ NCERT ಒಳಗ ಏನಿರ್ತಿತ್ತು ಅಂದ್ರೆ ಲಾಸ್ಟಿಗೆ ಇವ್ ಇದ್ರು ಕೂಡ ಎಲ್ಲೆಲ್ ಗ್ಯಾಪ್ಸ್ ಅದಾವು, ಏನೇನ್ ಮಾಡ್ಬೇಕು ಅಂತ ಹೇಳಿ. ಅದನ್ನ ನೋಡಿದಾಗ ನನಗ್ ಅದ್ರೊಳಗ ಆಸಕ್ತಿ ಹುಟ್ಕೊಂತ. ಸೊ ಈಗ್ನೂ ನಾ ಕೂಡ ಲೀಗಲ್ ರಿಸರ್ಚ್ ಒಳಗ ಅದನ್ನ ಮಾಡೋದು, ಎಲ್ಲೆಲ್ಲಿ ಏನೇನ್ ಕಾನೂನು ಅದಾವು, ಆಮೇಲೆ ಏನೇನ್ ಗ್ಯಾಪ್ಸ್ ಅದಾವು, ಎದಕ್ಕೆದಕ್ ನಮಗ್ ಪಾಲಿಸಿ ಇನ್ನೂ ಬೇಕು ಅಂತ ಹೇಳಿ. ಸೊ ಇದು ಏನೈತಿ, ಇದ್ರೊಳಗ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಐತಿ.
0: ಒಳ್ಳೇದಾಗ್ಲಿ ಮಧುವಂತಿ. ಮತ್ತ ಇದಲ್ದ ಯಾವ ಯಾವ ರೀತಿಯ ಹವ್ಯಾಸಗಳನ್ನ ರೂಢಿಸಿಕೊಂಡಿರಿ, ಅಂದ್ರ ಚರ್ಚೆ ಭಾಷಣಗಳೊಳಗ ಭಾಗವಹಿಸೋದಾಗಿರಬಹುದು, ಬರವಣಿಗೆಯನ್ನ ಮಾಡೋದಾಗಿರಬಹುದು?
1: ಹಾ ರೀ, ನಾನು ಆರ್ಟಿಕಲ್ಸ್ ಆತು, ಶಾರ್ಟ್ ಸ್ಟೋರೀಸ್, ಆಮೇಲೆ ಪೊಯಮ್ಸ್, ಶೈರಿ ಅದೆಲ್ಲ ಬರೀತೇನೆ. ನಾನು ಎರಡ್ ಆರ್ಟಿಕಲ್ಸ್ ಟೈಮ್ಸ್ ಆಫ್ ಇಂಡಿಯಾದಾಗ ಪಬ್ಲಿಷ್ ಮಾಡೇನಿ.
0: ಯಾವ ವಿಷಯ?
1: ಹಾ, ಎರಡ್ ಆರ್ಟಿಕಲ್ಸ್ ನ ಟೈಮ್ಸ್ ಆಫ್ ಇಂಡಿಯಾದಾಗ ಪಬ್ಲಿಷ್ ಮಾಡಿದ್ನಿ. ಅವ್ನ ನಾನು 10th ಸ್ಟ್ಯಾಂಡರ್ಡ್ ದಾಗ ಪಬ್ಲಿಷ್ ಮಾಡಿದ್ನಿ, ಅದ್ರದ್ದು ನನ್ಗೆ ಟೈಟಲ್ ಅದು ಇನ್ನು ನೆನಪಿಲ್ಲ. ಆಮೇಲೆ ರೀಸೆಂಟ್ ಆಗಿ ಅಂದ್ರೆ ಜಸ್ಟ್ ಕಾರ್ಪಸ್ ಅಂತ ಹೇಳಿ ಒಂದು ಜರ್ನಲ್ ಇದೆ, ಅದ್ರೊಳಗೆ ನಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ನಿ ನಾನು, ಜಸ್ಟಿಸ್ ಇನ್ ಇಂಡಿಯಾ, ಕ್ರಿಟಿಕಲ್ ಅನಾಲಿಸಿಸ್ ಆಫ್ ಲೀಗಲ್ ರಿಫಾರ್ಮ್ಸ್ ಅಂತ ಹೇಳಿ. ಆಮೇಲೆ ಇನ್ನೊಂದ್ ಏನಂದ್ರೆ ನನಗೆ ಮಾತಾಡೋದು ಬಹಳ ಇಷ್ಟ. ಸೊ ಅದಕ್ಕೆ ನಾನು FPI ಹೊತ್ತಿಂದಾನೆ ನಾನು ಗೋವಾಕ್ ಹೋಗಿದ್ನಿ, ಅಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು ಲೈಫ್ ಸ್ಕಿಲ್ಸ್ ಮೇಲೆ. ಸೊ ಅಲ್ಲಿ ಪ್ಯಾನಲಿಸ್ಟ್ ಆಗಿದ್ನಿ. ಆಮೇಲೆ ಯುನೈಟೆಡ್ ನೇಷನ್ಸ್ ಕಮಿಷನ್ ಫಾರ್ ಸ್ಟೇಟಸ್ ಆಫ್ ವುಮೆನ್ ಅಂತ ಹೇಳಿ ಒಂದು ಪ್ಯಾನಲ್ ಡಿಸ್ಕಷನ್ ಇತ್ತು, ಅದರಲ್ಲಿಗೂ ನಾನು ಪ್ಯಾನಲಿಸ್ಟ್ ಅಂತ ಹೇಳಿ ಹೋಗಿದ್ನಿ. ಆಮೇಲೆ ಬಹಳಷ್ಟು ಯುನೈಟೆಡ್ ನೇಷನ್ಸ್ ಡೆಲಿಗೇಟ್ಸ್ ಆಮೇಲೆ ಲೀಡರ್ಸ್ ಕೂಡ ಬಂದಿದ್ರು.
0: ಈಗ ನಾವು ವಿಶ್ವ ಜನಸಂಖ್ಯಾ ದಿನಾಚರಣೆ ಬಗ್ಗೆ ಮಾತಾಡ್ತಾ ಹೇಳಿದೆ, ಲಿಂಗ ಸಮಾನತೆ ಮತ್ತು ಮಾನವ ಹಕ್ಕುಗಳು ಈ ಎಲ್ಲದರ ಬಗ್ಗೆ ಒಂದು ರೀತಿಯ ಅರಿವನ್ನು ಮೂಡಿಸಬೇಕಾಗಿದೆ ಅಂತ. ಇವತ್ತಿನ ನಮ್ಮ ಸಮಾಜದೊಳಗ ಈ ಲಿಂಗ ಸಮಾನತೆಯ ಬಗ್ಗೆ ಯುವ ಜನರು ಯಾವ ರೀತಿಯ ಒಂದು ಭಾವನೆಯನ್ನ ಹೊಂದ್ಯಾರ, ಈಗ ಹೆಂಗದ ಲಿಂಗ ಸಮಾನತೆಯ ಬಗ್ಗೆ ಅವರ ಅಭಿಪ್ರಾಯ ಅಂತೀರಿ?
1: ಈಗ ನಾ ಯೂತ್ಸ್ದ ಮೈಂಡ್ ಸೆಟ್ ನೋಡ್ಬೇಕಂತಂದ್ರೆ ಸಿಟಿ ಆಮೇಲೆ ರೂರಲ್ ಯೂತ್ಸ್ಗೆ ಮೈಂಡ್ ಸೆಟ್ ಮತ್ತು ಬೇರೆ ಬೇರೆ ಆಕೈತಿ. ನಾವು ಸಿಟಿ ಅಥವಾ ಸೆಮಿ ಅರ್ಬನ್ ಏನು ಯೂತ್ಸ್ ಅದಾರಲ್ಲ ಆ ಏರಿಯಾನಾಗಿರೋರು, ಅವ್ರದ್ ನೋಡಿದ್ರೆ ಅವ್ರದ್ದು ಒಂದ್ ಸ್ವಲ್ಪ ಜೆಂಡರ್ ಈಕ್ವಾಲಿಟಿ ಕಡೆ ಅವ್ರ ಒಲವು ಜಾಸ್ತಿ ಇದೆ, ಅವ್ರು ಒಂದ್ ಸ್ವಲ್ಪ ಓಪನ್ ಮೈಂಡೆಡ್ ಅದಾರ. ಅದನ್ನ ನಾವು ರೂರಲ್ ಸೈಡ್ ಯೂತ್ಸ್ ನೋಡಿದ್ರೆ ಅವ್ರ ಪೇರೆಂಟ್ಸ್ದ ಏನು ಜೆಂಡರ್ ಈಕ್ವಾಲಿಟಿ ಬಗ್ಗೆ ಮೈಂಡ್ ಸೆಟ್ ಐತಿ ಅಷ್ಟು ದೃಢ ಅಂತೂ ಇಲ್ಲ ಅವ್ರದ್ದು. ಆದ್ರೂ ಈಗ ನಾವು ಜೆಂಡರ್ ಈಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಂತಂದ್ರೆ ಅರ್ಬನ್ ಯೂತ್ಸ್ ಏನದಾರ, ಸೆಮಿ ಅರ್ಬನ್ ಯೂತ್ಸ್, ಆಮೇಲೆ ರೂರಲ್ ಯೂತ್ಸ್ ಏನದಾರ, ಅವ್ರದ್ದು ಮೈಂಡ್ ಸೆಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಕೈತ್ರಿ. ಮೆಟ್ರೋಪಾಲಿಟಿನ್ ಸಿಟಿಸಿಗೆ ಹೋದ್ರೆ ಅವ್ರದ್ದು ಏನು ಜೆಂಡರ್ ಈಕ್ವಾಲಿಟಿ ಬಗ್ಗೆ ಏನ್ ವಿಚಾರ ಐತಿ ಅವ್ರು ಕಂಪ್ಲೀಟ್ ಓಪನ್ ಮೈಂಡೆಡ್ ಅದಾರ. ಆದ್ರೆ ನಾವು ಮತ್ತೆ ಸೆಮಿ ಅರ್ಬನ್ಗೆ ಬಂದ್ರೆ ಅವ್ರಕ್ಕಿಂತ ಒಂದ್ ಸ್ವಲ್ಪ ಅಷ್ಟು ಜೆಂಡರ್ ಈಕ್ವಾಲಿಟಿ ಬಗ್ಗೆ ಅವರಿಗೆ ಓಪನ್ನೆಸ್ ಇಲ್ಲ. ಅದ ಮತ್ತೆ ನಾವು ರೂರಲ್ ಯೂತ್ಸ್ ಕಡೆ ಹೋದ್ವಿ ಅಂದ್ರೆ ಅವ್ರ ಪೇರೆಂಟ್ಸ್ ಏನ್ ಯೋಚನೆ ಮಾಡ್ತಾರೆ ಜೆಂಡರ್ ಈಕ್ವಾಲಿಟಿ ಬಗ್ಗೆ, ಹೆಣ್ಮಕ್ಳು ಹೆಂಗಿರ್ಬೇಕು, ಗಂಡ್ಮಕ್ಳು ಹೆಂಗಿರ್ಬೇಕು ಅಂತ ಹೇಳಿ ಅದ್ರ ಕಡೆ ಅವ್ರದ್ದು ಶಿಫ್ಟ್ ಜಾಸ್ತಿ ಕಾಣಿಸ್ತೈತಿ ನಮಗೆ. ಸೊ ಅದಕ್ಕೆ ನಾವು ಅದ್ರ ಸಂಬಂಧ ನಾವು ಧಾರವಾಡ ಬ್ರಾಂಚ್ ಹೊತ್ತಿಂದ ಹಳ್ಳಿ ಹಳ್ಳಿಗೆ ಹೋಗಿ CSC ಸೆಷನ್ಸ್ ಆತು, ಆಮೇಲೆ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಸೆಷನ್ಸ್ ಅದು ಮಾಡ್ತೇವೆ. ಆದ್ರೆ ಇನ್ನೂ ಚೇಂಜಸ್ ಬೇಕು ಅಲ್ಲಿ ರೂರಲ್ ಯೂತ್ಸ್ ಒಳಗೆ ಅಂತ ಹೇಳಿ ನನಗೆ ಅನಿಸ್ತದೆ.
0: ಹಳ್ಳಿಗಳೊಳಗ ವಾತಾವರಣ ಇನ್ನೂ ಸ್ವಲ್ಪ ಬದಲಾಗಬೇಕು ಅಂತೀರಿ?
1: ಹಾ ರೀ.
0: ಅಂದ್ರೆ ಯಾವ ರೀತಿಯೊಳಗ ಅಲ್ಲೇ ಇನ್ನಷ್ಟು ಶಿಕ್ಷಣ ಕೊಡಿಸ್ಬೇಕು ಅಂತೀರಾ, ಅಥವಾ ಯುವ ಜನರು ವಿಚಾರ ಮಾಡುವ ರೀತಿಯೇ ಬೇರೆ ಆಗ್ಬೇಕು ಅಂತೀರಾ, ಯಾವ ರೀತಿಯೊಳಗ ಬದಲಾವಣೆಯನ್ನ ನೀವು ಅಪೇಕ್ಷೆ ಮಾಡ್ತೀರಿ?
1: ರೂರಲ್ ಇಂಡಿಯಾ ಒಳಗೆ ಜೆಂಡರ್ ಈಕ್ವಾಲಿಟಿ ಹೆಂಗೈತಂದ್ರೆ ಏನ್ ಕಾನೂನು ಏನ್ ಗವರ್ಮೆಂಟ್ ಲಿಂತ ಏನ್ ಸ್ಕೀಮ್ಸ್ ಅದಾವು ಜೆಂಡರ್ ಈಕ್ವಾಲಿಟಿ ಸಂಬಂಧ, ಈಗ ಭೇಟಿ ಬಚಾವ್ ಭೇಟಿ ಪಡಾವ್ ಆತು, ಅದನ್ನೆಲ್ಲ ರೂರಲ್ ಇಂಡಿಯಾದಾಗ ಕಂಪ್ಲೀಟ್ ಆಗಿ ಫಾಲೋ ಮಾಡ್ತಾರ ಅವ್ರು, ಅದು ಯೂತ್ಸ್ ಆಗಿರ್ಲಿ ಅಥವಾ ಅವ್ರ ಪೇರೆಂಟ್ಸ್ ಆಗಿರ್ಲಿ. ಆದ್ರೆ ಜೆಂಡರ್ ಇನ್ಇಕ್ವಾಲಿಟಿ ಅನ್ನೋದೇನೈತಿ ಅದು ಜಸ್ಟ್ ಅಬೋ ಸರ್ಫೇಸ್ ಇಲ್ಲ, ಅದು ಡೆಪ್ತ್ ಒಳಗೈತಿ. ಅದ್ ಎಲ್ಲೆಲ್ಲಿ ಕಂಡ್ಕೊಂಡ್ ಬರ್ತೈತಿ ಅಂತಂದ್ರ ಈ ಕೆಲಸ ಗಂಡ್ಮಕ್ಳು ಮಾಡ್ಬೇಕು, ಹೆಣ್ಮಕ್ಳು ಮಾಡಬಾರ್ದು, ಅಥವಾ ಹೆಣ್ಮಕ್ಳು 7 ಗಂಟೆ ಒಳಗ್ ಮನಿ ಒಳಗ್ ಇರ್ಬೇಕು, ಈ ರೀತಿ ಏನ್ ರೆಸ್ಟ್ರಿಕ್ಷನ್ಸ್ ಅದಾವಲ್ಲ, ಇವು ಸಮೇತ ಜೆಂಡರ್ ಇನ್ಇಕ್ವಾಲಿಟಿ ಅಂತ ಹೇಳಿ ಕನ್ಸಿಡರ್ ಆಕ್ಕವ್. ಆದ್ರ ಜಸ್ಟ್ ಬಿಕಾಸ್ ಗವರ್ಮೆಂಟ್ ಆಮೇಲೆ ಲಾಸ್ ಅವ್ನ ರೆಕಗ್ನೈಸ್ ಮಾಡಿಲ್ಲ, ಅದ್ರ ಮೇಲೆ ಯಾವ ಲಾಸ್ ಇಲ್ಲ, ಅವು ರೂರಲ್ ಏರಿಯಾಸ್ ನಾಗ ಅವ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಈಗ ವುಮೆನ್

0: ಎಂಪವರ್ಮೆಂಟ್ ಅಂತ ಹೇಳಿ ನಾವು ಅಂತೇವಿ. ವುಮೆನ್ ಎಂಪವರ್ಮೆಂಟ್ ಸಂಬಂಧ ಜಾಬ್ ಅಪರ್ಚುನಿಟೀಸ್ ಮಾಡ್ಕೊಟ್ಟಾರ ಗವರ್ಮೆಂಟ್, ಅವ್ರ ಎಜುಕೇಶನ್ ಸಂಬಂಧ ಸ್ಕೀಮ್ಸ್ ಅದಾವು ಅದೆಲ್ಲ ಅದನ್ನೆಲ್ಲ ಫಾಲೋ ಮಾಡ್ತಾರ. ಆದ್ರೆ ಇನ್ನೊಂದೇನಂದ್ರ, ವುಮೆನ್ ಎಂಪವರ್ಮೆಂಟ್ ಇನ್ ಹೆಸರ್ನಾಗ ಇನ್ನೊಟ್ಟು ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಆಗಕಂತೈತಿ ಅಂತ ಹೇಳಿ ನನಗ ಅನಿಸ್ತೈತಿ. ಯಾಕಂದ್ರ ಗಂಡ್ಮಕ್ಳು ಎಜುಕೇಶನ್ ತಗೊಂತಾರ, ಅವ್ರು ಜಾಬ್ ಮಾಡ್ತಾರ, ಅವ್ರಿಗೆ ಮನ್ಯಾಗ ಯಾವ್ದು ಕೆಲಸ ಹಚ್ಚಂಗಿಲ್ಲ. ಪೇರೆಂಟ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಅಥವಾ ಎಲ್ಡರ್ಸ್ ಏನ್ ಹಿರಿಯರ್ ಅದಾರ ಅವ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಅಂದ್ರೆ ಜಾಬು ಮಾಡ್ಬೇಕು ಮನಿ ಕೆಲಸಾನು ಮಾಡ್ಬೇಕು. ಸೊ ಇದು ವುಮೆನ್ ಎಂಪವರ್ಮೆಂಟ್ ಆಗ್ಲಿಲ್ಲ, ಇದು ಎಕ್ಸ್ಪ್ಲೈಟೇಷನ್ ಇನ್ ದಿ ನೇಮ್ ಆಫ್ ವುಮೆನ್ ಎಂಪವರ್ಮೆಂಟ್ ಆತು. ಈ ತರ ಏನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅದಾವ ಅವು ಒಂದ್ ಸ್ವಲ್ಪ ರೂರಲ್ ಸೆಮಿ ಅರ್ಬನ್ ಇಂಡಿಯಾದಾಗ ಕಾಣಿಸ್ಕೊಂತಾವ ನನ್ನ ಅಭಿಪ್ರಾಯ. ಇನ್ನು ಅರ್ಬನ್ ಇಂಡಿಯಾದಾಗೂ ಈ ತರ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಲ್ಲಲ್ಲೇ ಅದ.
1: ಈ ನಿಟ್ಟಿನೊಳಗ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ ಜಾಗೃತಿ ಮೂಡಿಸುವಂತಹ ಕಾರ್ಯಗಳನ್ನ ಯಾವ ರೂಪದೊಳಗೆ ಮಾಡ್ಲಿಕ್ಕತ್ತೀರಿ?
0: ಒಂದು ವೆಬಿನಾರ್ ನಾವು ಮಾಡೋರದೇವಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಮೇಲೆ. ಅದ್ರಾಗ ನಾವು ಗವರ್ಮೆಂಟ್, ಸೊಸೈಟಿ, ಆಮೇಲೆ ಯೂತ್ಸ್ ಮೂರು ಪಿಲ್ಲರ್ಸ್ ಸೇರಿ ಏನ್ ಮಾಡ್ಬೇಕು ಇದು ಯೂತ್ಸ್ ಇನ್ ಡ್ರೀಮ್ಸ್ ಅಚೀವ್ ಮಾಡ್ಕೊಳಕ್ ಅಂತ ಹೇಳಿ ಅದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡೋರದು. ಈ ತರ ನಾವು ವೆಬಿನಾರ್ ಆಗ್ಲಿ, ಪ್ಯಾನಲ್ ಡಿಸ್ಕಷನ್ಸ್, ಆಮೇಲೆ ಅವೇರ್ನೆಸ್

0: ಆಕೃತಿ ಮೂಡಿಸುವಂತಹ ಕಾರ್ಯಗಳನ್ನ ಯಾವ ರೂಪದೊಳಗೆ ಮಾಡ್ಲಿಕ್ಕತ್ತೀರಿ?
1: ಒಂದು ವೆಬಿನಾರ್ ನಾವು ಮಾಡೋರದೇವಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಮೇಲೆ. ಅದ್ರಾಗ ನಾವು ಗವರ್ಮೆಂಟ್, ಸೊಸೈಟಿ, ಆಮೇಲೆ ಯೂತ್ಸ್ ಮೂರು ಪಿಲ್ಲರ್ಸ್ ಸೇರಿ ಏನ್ ಮಾಡ್ಬೇಕು ಇದು ಯೂತ್ಸ್ ಇನ್ ಡ್ರೀಮ್ಸ್ ಅಚೀವ್ ಮಾಡ್ಕೊಳಕ್ ಅಂತ ಹೇಳಿ ಅದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡೋರದ. ಈ ತರ ನಾವು ವೆಬಿನಾರ್ ಆಗ್ಲಿ, ಪ್ಯಾನಲ್ ಡಿಸ್ಕಷನ್ಸ್, ಆಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ಸ್, ಈ ತರ ಎಲ್ಲ ನಾವು ಮಾಡ್ತಿರ್ತೇವೆ.
0: ಮತ್ತ ಮನೆ ಮನೆಗೆ ಭೇಟಿ ಮಾಡಿ ಕೂಡ ನೀವು ಯುವ ಜನರೊಡನೆ ಒಂದು ರೀತಿಯ ಮಾತಿನ ಮೂಲಕ ಅವರೊಂದಿಗೆ ಸ್ಪಂದಿಸ್ತೀರಿ. ಅವಾಗ ನಿಮಗೆ ಏನ್ ಕಂಡು ಬರ್ತದ ಅಂದ್ರ, ಯುವ ಜನರು ಮುಖ್ಯವಾಗಿ ಈ ಆರ್ಥಿಕ ಭದ್ರತೆಯನ್ನ ಹೊಂದಬೇಕು ಅಂತಾರ. ಆಮೇಲೆ ಲಿಂಗ ಸಮಾನತೆ ಆದ್ರೂ ಕೂಡ ಯುವ ಜನರೊಳಗ ಯಾವ ರೀತಿಯ ಭಾವನೆ ಅದ ಅಂತ ನಿಮ್ ಕಂಡು ಬರ್ತದ?
1: ಯೂತ್ಸ್ ನ ನಾವು ಮೂರ್ ಕ್ಯಾಟಗರಿನ ಡಿವೈಡ್ ಮಾಡ್ಕೋಬಹುದು. ಒಂದ್ ತರದ ಯೂತ್ಸ್ ಹೆಂಗಂತಂದ್ರ, ಅವರಿಗೆ ತಾವು ಏನು ಅನ್ನೋದು ಗುರುತು, ಅವ್ರಿಗೆ ಏನ್ ಅಚೀವ್ಮೆಂಟ್ಸ್ ಬೇಕನ್ನೋದು ಗುರುತು, ಆಮೇಲೆ ಪ್ರಾಬ್ಲಮ್ಸ್ ಎಲ್ಲದಾವು, ಯಾರು ನನಗ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಕ್ಕಂತಾರ ಅದನ್ನೋದು ಗುರುತು. ಸೆಕೆಂಡ್ ಕ್ಯಾಟಗರಿ ಅಂದ್ರೆ ಅವ್ರಿಗೆ ಏನ್ ಮಾಡಬೇಕು ಅಂತ ಗುರುತು, ಅದ್ರದ್ ಪ್ರಾಬ್ಲಮ್ಸ್ ಹೆಂಗ್ ಸಾಲ್ವ್ ಮಾಡಬೇಕು ಅಥವಾ ಪ್ರಾಬ್ಲಮ್ಸ್ ಎಲ್ಲಾಗಂತತಿ ಅದನ್ನ ರೆಕಗ್ನೈಸ್ ಮಾಡಕ್ಕಾಗಂಗಿಲ್ಲ. ಆಮೇಲೆ ಥರ್ಡ್ ಟೈಪ್ಸ್ ಯೂತ್ ಅಂದ್ರೆ ಅವ್ರಿಗೆ ಸ್ವಂತ ಯೋಚನೆ ಇರೋದಿಲ್ಲ. ಅವ್ರ ಯಾವ ತರ ಅಂತಾನೆ ಟೆಂತ್ ಮುಗಿತು, ಪೇರೆಂಟ್ಸ್ ಯಾವ ಸಿಲೆಕ್ಟ್ ಮಾಡ್ತಾರ ಸ್ಟ್ರೀಮ್ ಅದರಲ್ಲಿ ಹೋಗೋದು. ಈ ತರ ಮೂರ್ ತರದ ಯೂತ್ಸ್ ನನಗ್ ಕಂಡು ಬರ್ತಾರ. ಇದನ್ನ ಅವ್ರಿಗೆ ಸೆಲ್ಫ್ ಅವೇರ್ನೆಸ್ ಏನೈತಲ್ಲ, ಸಿ ಎಸ್ ಸಿ ಸೆಷನ್ಸ್ ಆತು, ಮೆಂಟಲ್ ಹೆಲ್ತ್ ಸೆಷನ್ಸ್ ಆತು, ಅದೆಲ್ಲ ಆತು. ಅದ್ರ ಜೊತೆಗೆ ಅವ್ರಿಗೆ ಏನ್ ಆಸೆ ಅದಾವು, ಏನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡಂತಾರ, ಸೆಲ್ಫ್ ಅವೇರ್ನೆಸ್ ಒಂದ್ ಬರ್ಬೇಕು ಅಂತ ಹೇಳಿ ನಂದೊಂದು ಇಂಟೆನ್ಷನ್ ಇರ್ತೈತ್ರಿ.
0: ಅಂದ್ರೆ ಯುವ ಜನರು ಬಹಳಷ್ಟು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು, ತಮ್ಮ ಸ್ವಂತಿಕೆಯನ್ನ ಇಟ್ಕೋಬೇಕು, ಜೊತೆಗೆ ಹಿರಿಯರ ಒಂದು ಮಾರ್ಗದರ್ಶನವನ್ನು ಕೂಡ ಪಡಿಬೇಕು ಅಂತೀರಿ. ಈ ನಿಟ್ಟಿನೊಳಗ ಮತ್ತ ನೀವು ಯಾವ ರೀತಿಯಿಂದ ನಾವು ಜನರಿಗೆ ಶಿಕ್ಷಣ ಕೊಟ್ರ ಅವರು ಮುಂದೆ ಬರಬಹುದು, ತಮ್ಮ ಸಮಸ್ಯೆಗಳನ್ನ ತಾವೇ ನಿವಾರಿಸ್ಕೊಳ್ಳಂಗಾಗಬಹುದು ಅಂತೀರಿ?
1: ನನಗೇನ್ ಅನ್ಸ್ತೈತಂದ್ರೆ ಲೈಫ್ ಸ್ಕಿಲ್ಸ್ ಅನ್ನೋದೇನದಾವಲ್ಲ ಅವು ತುಂಬಾ ಇಂಪಾರ್ಟೆಂಟ್. ಇದನ್ನ ಎಲ್ಲಾ ಸ್ಕೂಲ್ಸ್ ಕಾಲೇಜಸ್ ನಲ್ಲಿ ಕಲಿಸ್ಬೇಕು. ಅವರು ಯಾವ ತರ ನಾವು ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಈಗ ನಮಗ್ ಸಿಟ್ಟು ಬರ್ತೈತೆ, ಸಿಟ್ ಎದಕ್ ಬಂತು ಅದನ್ನ ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಆ ಪ್ರಾಬ್ಲಮ್ ಡೀಲ್ ಹೆಂಗ್ ಮಾಡ್ಬೇಕು ಅದು ಇಂಪಾರ್ಟೆಂಟ್. ಲೈಫ್ ಡಿಸಿಷನ್ಸ್ ಹೆಂಗ್ ತಗೋಬೇಕು, ಸುಮ್ನ ಈಗ ಪಿಯರ್ ಪ್ರೆಷರ್ ಅಂತೇವಿ, ಪಿಯರ್ ಪ್ರೆಷರ್ ಅಂದ್ರೇನು, ಆ ಪಿಯರ್ ಪ್ರೆಷರ್ ನಾಗ ನಾವು ರಾಂಗ್ ಡಿಸಿಷನ್ಸ್ ತಗೋಬಾರ್ದು, ಇವೆಲ್ಲ ಏನ್ ಲೈಫ್ ಸ್ಕಿಲ್ಸ್ ಅದಾವ ಅವನ್ನ ಯೂತ್ಸಿಗೆ ನಾವು ಹೇಳ್ಕೊಟ್ವಿ ಅಂದ್ರ ಅವ್ರ ಲೈಫ್ ಡಿಸಿಷನ್ಸ್ ಚಲೋತ್ನಾಗ ತಗೊಳಕ್ ಹೆಲ್ಪ್ ಆಕೇತಿ ಅಂತ ಹೇಳಿ ನನಗ ಅನಸ್ತದೆ.
0: ಈಗ ನೀವು 4-5 ವರ್ಷದಿಂದ ಕೆಲಸ ಮಾಡ್ಲಿಕ್ಕತ್ತೀರಿ FPAI ಜೊತೆಗೆ, ಅವತ್ತಿನ ವಾತಾವರಣಕ್ಕೂ ಇವತ್ತಿನ ವಾತಾವರಣಕ್ಕೂ ಏನಾದ್ರು ವ್ಯತ್ಯಾಸ ಕಂಡು ಬರ್ತದ ಮಧುವಂತಿ?
1: ಮೊದಲ ನಾ FPAI ಜಾಯಿನ್ ಮಾಡಿದಾಗ, ಆಮೇಲೆ ಈಗ ನಾವು ನೋಡಿದ್ರ ಯೂತ್ ಆಕ್ಟಿವಿಟೀಸ್ ಏನದಾವು, ಆಮೇಲೆ ಯೂತ್ಸ್ ಏನ್ ಜಾಯಿನ್ ಆಗಕಂತಾರ ಅದು ಜಾಸ್ತಿ ಹೆಚ್ಚಿಗೆ ಆಗೈತಿ. ಅಂದ್ರ ಯೂತ್ಸ್ ಏನದಾರ ಈಗ ಜಾಸ್ತಿ ಕೈ ಜೋಡ್ಸ್ ಹಾಕಂತಾರ. ಒಂದ್ ಯೂತ್ಸ್ ಅಂತ ಹೇಳಿ ಒಂದ್ ಗ್ರೂಪ್ ಮಾಡೇವಿ. ಅಂದ್ರೆ ಈಗ SRH ಸೆಕ್ಷುಯಲ್ ಅಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ರಿಲೇಟೆಡ್ ಏನಾದ್ರೂ ಅವ್ರಿಗೆ ಸಮಸ್ಯೆ ಇತ್ತು ಅಥವಾ ಮೆಂಟಲ್ ಹೆಲ್ತ್ ರಿಲೇಟೆಡ್ ಏನಾದ್ರೂ ಸಮಸ್ಯೆ ಇತ್ತು, ಅವ್ರಿಗೆ ಏನಾದ್ರೂ ಸರ್ವಿಸಸ್ ಬೇಕಾಗಿತ್ತು ಅಂತಂದ್ರೆ ಅವರು ನಮ್ ಜೊತೆಗೆ ಏನ್ ಯೂತ್ಸ್ ಜಾಯಿಂಡ್ ಅದಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹಾಕ್ತಾರ ಗ್ರೂಪ್ ನಾಗ, ಹಿಂಗ ನಾವು ಇವ್ರನ್ನ ಕಲಿಸ್ಕೊಡ ಅಂತೇವಿ FPIಗೆ ಅಂತ ಹೇಳಿ. ಸೊ ಈ ತರ ನಾವು ಬೇರೆ ಯೂತ್ಸ್ ನ ಅವ್ರಿಗೆ ಹೆಲ್ಪ್ ಮಾಡೋದಕ್ಕಂತೇಳಿ ಒಂದು ಲಿಂಕ್, ಒಂದ್ ಪ್ಲಾಟ್ಫಾರ್ಮ್ ನು ಕ್ರಿಯೇಟ್ ಮಾಡೇವಿ. ಸೊ ಇದೆಲ್ಲ ಡಿಫ್ರೆನ್ಸಸ್ ನಾವು ಕಂಡು ಬರ್ಬೋದು. ಅಂದ್ರೆ ಯೂತ್ ಏನೈತಿ ಸ್ಟ್ರಾಂಗ್ ಆಗೈತಿ FPI ಒಳಗ ಅಂತ ಹೇಳಿ.
0: ಆಮೇಲೆ ಆ ಮೂಲಕ ನೀವು ಈಗ ನಾವು ಕೆಲಸ ಮಾಡೋರು ಜಾಸ್ತಿಯಾಗಿ ನಮ್ಮಲ್ಲೇ ಆಸ್ತಿ ಇತ್ತು ಅಂತಂದ್ರೆ ಜಾಸ್ತಿ ಜನರನ್ನ ಭೇಟಿ ಮಾಡಿ ಅವರಲ್ಲಿ ಕೂಡ ನಾವು ಬದಲಾವಣೆಯನ್ನ ತರಬಹುದು ಅನ್ನುವಂತದ್ದು. ಈ ನಿಟ್ಟಿನೊಳಗ ಯುವ ಜನರಿಂದ ನೀವು ಏನನ್ನ ಅಪೇಕ್ಷೆ ಪಡ್ತೀರಿ, ಒಟ್ಟಾರೆ ಸಮಾಜದೊಳಗಿನ ಯುವ ಜನರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮಧುವಂತಿ?
1: ನಾ ನೋಡಿದಾಗ ನಂಗೆ ಏನ್ ಅನಿಸ್ತೈತಿ ಅಂತಂದ್ರ, ಅದ್ರಾಗ್ನೂ ಕೂಡ ಒಂದ್ ತರದ ಯೂತ್ಸ್ ಅಂತಂದ್ರ ಅವರು ಮೊಬೈಲ್ಸ್, ಇಂಟರ್ನೆಟ್ ಏನ್ ಐತಲ್ಲ ಇನ್ಫಾರ್ಮೇಶನ್, ಅದನ್ನ ಅಷ್ಟು ಯೂಸ್ ಮಾಡ್ಕೊಳಂಗಿಲ್ಲ. ಇನ್ನೊಂದ್ ತರದ ಯೂತ್ಸ್ ಅಂತಂದ್ರ ಅವ್ರು ಜಸ್ಟ್ ಅಕಾಡೆಮಿಕ್ ಪರ್ಪಸ್ ಗೆ, ಅಂದ್ರೆ ಎಕ್ಸಾಮ್ ಪಾಸ್ ಆಗೋದ್ರ ಸಂಬಂಧ ಯೂಸ್ ಮಾಡ್ಕೊಂತಾರ. ಆಮೇಲೆ ನಂದ್ ಏನ್ ಅವ್ರಿಗೆ ಹೇಳ್ಬೇಕಂತಂದ್ರ, ಈಗ ನಮ್ ಗವರ್ಮೆಂಟ್ ಆಮೇಲೆ ಫ್ಯಾಮಿಲಿ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಕ್ ಬರೋಂಗಿಲ್ಲ. ಸೊ ಅದಕ್ ನಾವು ಅವ್ದೇನ್ ಇಂಟರ್ನೆಟ್ ಇನ್ಫಾರ್ಮೇಶನ್ ಏನ್ ಮೊಬೈಲ್ಸ್ ಅದಾವಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕಾಕೇತಿ. ಯಾಕಂದ್ರ ನಮ್ ಜನಸಂಖ್ಯೆ ಜಾಸ್ತಿ ಇರೋದ್ರಲ್ಲಿಂದ ಕಾಂಪಿಟೇಷನ್ ಹಂಗ ಐತಿ. ಸೊ ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. ಆಮೇಲೆ ನಾ ಒಂದಿಷ್ಟು ಯೂತ್ಸ್ ನೋಡೇನಿ, ಅವ್ರು ಹೆಂಗಂದ್ರ ಡಿಗ್ರಿ ಮುಗಿದ್ಮೇಲೆ ದೇ ವೇಟ್ ಫಾರ್ ದಿ ಅಪರ್ಚುನಿಟೀಸ್. ಅಂದ್ರ ಕಮ್ಮಿ ಪಗಾರ ಸಾಗಂತಿದ್ರೆ ಅದನ್ನ ಹೋಗೋಂಗಿಲ್ಲ, ಜಾಸ್ತಿ ಪಗಾರದ ಜಾಬ್ ನಂಗೆ ಸಿಗೋ ಮಟ ನಾ ವೇಟ್ ಮಾಡ್ತೇನೆ. ನಂಗೇನ್ ಅನ್ಸುತ್ತಂದ್ರೆ ಸಿಕ್ ಅಪರ್ಚುನಿಟಿ ತಗೊಂಡು ಮುಂದೆ ಬೆಳೆಯೋದು ಅದು ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳಿ. ಆಮೇಲೆ ಇನ್ನೊಂದೇನಂತಂದ್ರ, ಯೂತ್ಸ್ ಹೆಲ್ದಿ ಆಗಿದ್ರ ಮುಂದೆ ದೇಶ ಡೆವಲಪ್ಮೆಂಟ್ ಹೊಂತೈತಿ. ಈಗ ಯೂತ್ಸ್ ತಮ್ಮ ಹೆಲ್ತ್, ಅದು ಫಿಸಿಕಲ್ ಹೆಲ್ತ್ ಆಗಿರ್ಲಿ, ಆಗಿರ್ಲಿ, ಮೆಂಟಲ್ ಹೆಲ್ತ್ ಆಗಿರ್ಲಿ, ಆಮೇಲೆ ರಿಪ್ರೊಡಕ್ಟಿವ್ ಹೆಲ್ತ್ ಆಗಿರ್ಲಿ, ಅದ್ರ ಬಗ್ಗೆನೂ ಕಾಳಜಿ ವಹಿಸ್ಬೇಕು. ಆಮೇಲೆ ತಮ್ಮ ಲೈಫ್ ಡಿಸಿಷನ್ಸ್ ಏನೈತಿ ಅದನ್ನ ಇನ್ಫಾರ್ಮ್ಡ್ ಡಿಸಿಷನ್ಸ್ ಮಾಡ್ಲಿ, ಎಲ್ಲಾರನು ಕೇಳಿ ಡಿಸಿಷನ್ ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಹೇಳಿ ನಂದು ಒಂದು ಅಭಿಪ್ರಾಯ.
0: ಒಂದು ರೀತಿ ಒಳಗ ಯುವ ಜನರು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಮುಂದೆ ಏನು ಅನ್ನೋದ್ರ ಬಗ್ಗೆ ದೃಢ ಹೆಜ್ಜೆಗಳನ್ನ ಇಡಬೇಕು. ಒಂದು ವೇಳೆ ಸಣ್ಣ ಸಣ್ಣ ಅವಕಾಶಗಳು ಸಿಕ್ಕರೂ

0: ಅವುಗಳನ್ನ ಒಳ್ಳೆ ರೀತಿಯೊಳಗೆ ಉಪಯೋಗಿಸ್ಕೊಂಡು ಲೈಫ್ ಸ್ಕಿಲ್ಗಳನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ಇವತ್ತಿರುವಂತಹ ಸ್ಪರ್ಧೆಗೆ ನಾವು ಅಣಿಯಾಗಬಲ್ವಿ ಅಂತಂತೀರಿ ಮಧುವಂತಿ. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರ, ಈಗ ಯುವ ಜನರಿಗೆ ಒಂದು ಕನಸು ಇರ್ತದ, ನಾವೊಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕಚೇರಿಯೊಳಗೆ ಕೆಲಸ ಮಾಡಬೇಕು ಅಂದ್ರ ಸರ್ಕಾರಿ ನೌಕರಿಯನ್ನ ನಾ ಪಡಿಬೇಕು ಅಂತಿರ್ತದ. ಆದ್ರ ಇವತ್ತ ಸರ್ಕಾರಿ ನೌಕರಿನೇ ಎಲ್ಲರಿಗೆ ಸಿಕ್ತದ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರ ಜನಸಂಖ್ಯೆ ಸಮಸ್ಯೆ ಎಲ್ಲಾ ಕಡೆನೂ ಅದ. ಹಂಗಾಗಿ ಸ್ವಯಂ ಉದ್ಯೋಗದತ್ತ ಗಮನ ಹರಿಸಿ ಅದರ ಬಗೆಗಿನ ವಿಷಯಗಳನ್ನು ಕ್ರೋಢೀಕರಿಸಿ ಅದಕ್ಕೆ ಬೇಕಾಗುವಂತಹ ತಯಾರಿಯನ್ನ ಮಾಡಿಕೊಂಡು ಮುಂದೆ ನಡೆದ್ರೆ ಅದು ನಮ್ಗೆ ಒಳ್ಳೆ ಫಲಿತಾಂಶವನ್ನ ಕೊಡಬಹುದೇನು?
1: ನೀವ್ ಹೇಳ್ದಂಗ ಸ್ಟಾರ್ಟ್ಅಪ್ಸ್ ಆಮೇಲೆ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿದ್ರ ಚಲೋ ಇರ್ತೈತಿ, ಯಾಕಂದ್ರ ಅದ್ರಲಿಂತ ಇನ್ನೋ ಜಾಬ್ ಕ್ರಿಯೇಷನ್ಸ್ ಅದು ಆಕಾವ್. ಆದ್ರೆ ಇದ್ರ ಒಳಗ ಮುಖ್ಯ ಪಾತ್ರ ಇರೋದು ಗವರ್ಮೆಂಟ್ ಅದ್ದು. ಗವರ್ಮೆಂಟ್ ಅದಕ್ಕಾಗಿ ಸ್ಕೀಮ್ಸ್ ಆತು, ಅಪರ್ಚುನಿಟೀಸ್ ಆತು, ಅದನ್ನ ಮಾಡ್ಕೊಡ್ಬೇಕಾಕೈತಿ. ಆಮೇಲೆ ಅದು ಗವರ್ಮೆಂಟ್ ಅಷ್ಟೇ ಜವಾಬ್ದಾರಿ ಆಗಂಗಿಲ್ಲ, ಪೇರೆಂಟ್ಸ್ ಅದು ಕೂಡ ಒಂದು ಅದ್ರಾಗ ರೋಲ್ ಇರುತ್ತೆ. ಯಾಕಂದ್ರೆ ಹೆಚ್ಚಾನ್ ಹೆಚ್ಚು ಪೇರೆಂಟ್ಸ್ ನೀನು ಗವರ್ಮೆಂಟ್ ಜಾಬ್ ತಗೋ ಅಥವಾ ನೀ ಇದ ಫೀಲ್ಡ್ ಗೆ ಹೋಗು ಅಂತಿರ್ತಾರೆ.
0: ಅಂದ್ರೆ ಪಾಲಕರು ಪೋಷಕರು ಯುವ ಜನರಿಗೆ ಒತ್ತಾಯ ಮಾಡಬಾರ್ದು ಅಂತನ್ನುವಂತದ್ದು.
1: ಹಾ, ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಇರ್ತೈತಿ, ಸ್ಟಾರ್ಟ್ಅಪ್ಸ್ ಮಾಡಬೇಕು ಅಂತ ಹೇಳ್ತೈತಿ. ಅದಕ್ಕೆ ಪೇರೆಂಟ್ಸ್ ಅದು ಸಪೋರ್ಟ್ ಇಂಪಾರ್ಟೆಂಟ್ ಆಕೈತಿ, ಸೊಸೈಟಿದು ಸಪೋರ್ಟ್ ಇಂಪಾರ್ಟೆಂಟ್ ಆಕೈತಿ, ಆಮೇಲೆ ಗವರ್ಮೆಂಟ್ ಅದು ಸಪೋರ್ಟ್ ಇಂಪಾರ್ಟೆಂಟ್ ಆಕೈತಿ. ಆದ್ರೆ ಅದ್ರ ಜೊತೆಗೆ ನಾವು ಫೈನಾನ್ಶಿಯಲ್ ಸ್ಟೆಬಿಲಿಟಿನೂ ನೋಡ್ಬೇಕಾಕೈತಿ, ಫ್ಯಾಮಿಲಿದ್ ಹೆಂಗೈತಿ ಅಂತ ಹೇಳಿ. ಸೊ ಇವೆಲ್ಲ ಕೌಂಟ್ ಮಾಡಿದ್ರ ಇಟ್ ಈಸ್ ಅ ಗುಡ್ ಐಡಿಯಾ ಬಿಸ್ನೆಸ್ ಆಮೇಲೆ ಸ್ಟಾರ್ಟ್ಅಪ್ಸ್, ಯಾಕಂದ್ರೆ ಅದ್ರಲ್ಲಿ ಜಾಬ್ ಕ್ರಿಯೇಷನ್ಸ್ ಆಕಾವು, ಆಮೇಲೆ ಗವರ್ಮೆಂಟ್ ಕೂಡ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ.
0: ಆ ಮೂಲಕ ಸ್ವಯಂ ಉದ್ಯೋಗವನ್ನ ಮಾಡೋದಲ್ದ ನಮ್ಮ ಸ್ವಂತಕ್ಕೆ ಒಂದಷ್ಟು ಯುವ ಮಿತ್ರರಿಗೆ ಉದ್ಯೋಗವನ್ನು ಕೊಡುವಂತಹ ಅವಕಾಶ ಕೂಡ ಕೂಡಿ ಬರ್ತದೆ. ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯ ಅಂತಂದ್ರೆ ನಮ್ಮ ಯುವಜನರ ಆಕಾಂಕ್ಷೆಗಳನ್ನ ಸಾಕಾರಗೊಳಿಸೋದು ಇವತ್ತ ಮತ್ತು ನಾಳೆ ಎಂದೆಂದು ಅಂತನ್ನುವಂಥದ್ದು. ಈ ಒಂದು ಘೋಷವಾಕ್ಯ ನಮ್ಮ ಭಾರತದ ಯುವ ಜನರಿಗೆ ಎಷ್ಟರ ಮಟ್ಟಿಗೆ, ನಮ್ಮ ಭಾರತದ ಯುವ ಜನರನ್ನ ಸಬಲರನ್ನಾಗಿಸೋ ನಿಟ್ಟಿನೊಳಗ ಇದು ಎಷ್ಟು ರೆಲೆವೆಂಟ್ ಅನಿಸ್ತದ?
1: ಇದು ಈ ಸತ್ಯದೇನ್ ಥೀಮ್ ಐತಲ್ರಿ, ಅದು ಬಹಳ ಇಂಪಾರ್ಟೆಂಟ್ ಆಕೈತಿ ನಮ್ಗೆ ಇಂಡಿಯಾಕ. ಯಾಕಂದ್ರೆ ಇಂಡಿಯಾದ ಪಾಪ್ಯುಲೇಷನ್ 1.47 billion ಐತಿ. ಆಮೇಲೆ ಅದ್ರೊಳಗ 15-29 years ದವ್ರ ಏನದಾರಲ್ಲ ಅವ್ರ ಪಾಪ್ಯುಲೇಷನ್ 371 million ಐತಿ. ಆಮೇಲೆ 10-24 years ದೊಳಗ ಏನ್ ಜನಸಂಖ್ಯೆ ಐತಿ ನಮ್ದು ಅದು 382 million ಐತಿ. ಸೊ ಅದಕ್ಕ ನಾವು ಅದನ್ನ ಕಂಪೇರ್ ಮಾಡಿದ್ರೆ ಅಂದ್ರ ನಮಗ ಈ ಥೀಮ್ ಬಹಳ ರಿಲೆವೆಂಟ್ ಆಕೈತಿ. ನಮ್ಗ ಯಂಗ್ ಇಂಡಿಯಾ ಅಂತಾರ, ಯಾಕಂತ ಹೇಳಿ ನಮ್ದು ಯೂತ್ ಪಾಪ್ಯುಲೇಷನ್ ಜಾಸ್ತಿ ಐತಿ ಇರೋ ಪಾಪ್ಯುಲೇಷನ್ ಒಳಗ. ಸೊ ನಮ್ದು ಯೂತ್ ನಾ ಹೇಳ್ದಂಗ 5 ಜನ ಇರ್ಲಿ 5,000 ಜನ ಇರ್ಲಿ ಅವ್ರು ಹೆಂಗ್ ಬದುಕ್ತಾರ ಅದ್ರ ಮೇಲೆ ದೇಶ ಅಭಿವೃದ್ಧಿ ಆಕೈತಿ ಅಂತ ಹೇಳಿ. ನಾವೀಗ ಯೂತ್ಸ್ಗೆ ನಾವು ಅವ್ರ ಕನಸು ಏನದಾವು ಅವ್ರಿಗೆ ಅಪರ್ಚುನಿಟೀಸ್ ಫೆಸಿಲಿಟೀಸ್ ಮಾಡಿಕೊಟ್ರ ಅದ್ ದೇಶದ ಅಭಿವೃದ್ಧಿಗೆ ಹೆಚ್ಚಿಗೆ ಅನುಕೂಲ ಆಕೈತಿ ಅಂತ ಹೇಳಿ. ಇದ್ರ ಏನ್ ದೇಶದ ಅಭಿವೃದ್ಧಿಗೆ ನಾವು ಇವ್ರದೇನ ಹೋಪ್ಸ್ ಆಸ್ಪಿರೇಷನ್ಸ್ ಇವನ್ ಫುಲ್ಫಿಲ್ ಮಾಡ್ಬೇಕು ಅದಕ್ಕೆ ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಆಗೋದಂದ್ರ ಗವರ್ಮೆಂಟ್ ಆಮೇಲೆ ಸಿಸ್ಟಮ್ ಕೆಲಸ. ಅವ್ರು ಏನ್ ಮಾಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕು, ಆಮೇಲೆ ಅದು ರೋಡ್ಸ್ ಆಗಿರ್ಲಿ ಬಿಲ್ಡಿಂಗ್ ಆಗಿರ್ಲಿ ಆಮೇಲೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ಬೇಕು, ಅದು ಎಜುಕೇಶನ್ ಆಗಿರ್ಲಿ ಅಥವಾ ಹೆಲ್ತ್ ಫಿಸಿಕಲ್ ಮೆಂಟಲ್ ಆಮೇಲೆ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ. ಆಮೇಲೆ ಡಿಜಿಟಲ್ ಆಕ್ಸೆಸ್ ಉಂಟು ಮಾಡಬೇಕು. ಈಗ ರೂರಲ್ ಇಂಡಿಯಾ ಒಳಗ ಡಿಜಿಟಲ್ ಆಕ್ಸೆಸ್ ಎಷ್ಟೈತಿ ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧ ಸ್ಕೀಮ್ಸ್ ಆಗ್ಲಿ ಪ್ರೋಗ್ರಾಮ್ಸ್ ಆಗ್ಲಿ ಮಾಡ್ಬೇಕು. ಯಾಕಂದ್ರೆ ಈಗ ಏನ್ ಜಾಬ್ ಮಾರ್ಕೆಟ್ ಏನೈತಿ ಅದ್ರೊಳಗ್ ಸ್ಕಿಲ್ಸ್ ಬಹಳ ಇಂಪಾರ್ಟೆಂಟ್ ಆಕ್ಕವ್. ಸೊ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಗವರ್ಮೆಂಟ್ ಗಮನ ಕೊಡ್ಬೇಕಾಕೈತಿ. ಆಮೇಲೆ ಜಾಬ್ ಅಪರ್ಚುನಿಟೀಸ್ ಏನದಾವ್ ಅದನ್ನ ಕ್ರಿಯೇಟ್ ಮಾಡೋದಾಗ್ಲಿ ಇದೆಲ್ಲ ಕಾರ್ಯ ಏನೈತಿ ಗವರ್ಮೆಂಟ್ ಇದ್ದಾತ. ಆದ್ರ ಇದ್ರ ಜೊತೆಗೆ ಪೇರೆಂಟ್ಸ್ ಟೀಚರ್ಸ್ ಆಮೇಲೆ ಸೊಸೈಟಿ ಏನೈತಿ ಅವ್ರದ್ದು ಬಹಳ ಇಂಪಾರ್ಟೆಂಟ್ ರೋಲ್ ಬರ್ತೈತ್ರಿ ಇದ್ರ. ಏನಂತಂದ್ರ ಪೇರೆಂಟ್ಸ್ ಅವ್ರಿಗೆ ಅನಿಸ್ತೈತಿ ನಾವು ಗೈಡೆನ್ಸ್ ಕೊಡ್ಬೇಕು, ನಾವು ಹೆಚ್ಚಾನ್ ಹೆಚ್ಚು ಪೇರೆಂಟ್ಸ್ ಟೀಚರ್ಸ್ ನೋಡಿದಾಗ ಅವ್ರ ಬೋಧನೆನ ಬಹಳ ಮಾಡ್ತಾರ. ಆದ್ರೆ ಅದಕ್ಕಿಂತ ಹೆಚ್ಚು ಯೂತ್ಸ್ ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರ ಅದನ್ನ ಕೇಳಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಕೈತ್ರಿ. ಯಾಕಂದ್ರ ನಾವು ಪೇರೆಂಟ್ಸ್ ಟೀಚರ್ಸ್ ಇವ್ರೇನ್ ಸ್ಟೇಕ್ ಹೋಲ್ಡರ್ಸ್ ಗೇಟ್ ಕೀಪರ್ಸ್ ಅದಾರ ಅವ್ರು ಅದನ್ನ ಪ್ರಾಬ್ಲಮ್ಸ್ ಕೇಳಲಿಲ್ಲ ಅಂದ್ರೆ ಇವ್ರ ಫ್ರೆಂಡ್ಸ್ ಕಡೆ ಹೋಗಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳಕ್ ನೋಡ್ತಾರೆ, ಅಲ್ಲೇ ಅವರು ರಾಂಗ್ ಡಿಸಿಷನ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತಾವ. ಸೊ ಅದಕ್ಕೆ ಫ್ರೆಂಡ್ಲಿ ಆಗಿರೋದು ಅವ್ರಿಗೆ ಓಪನ್ ಅಪ್ ಆಗೋದು ಇದ್ ಕೆಲಸ ಏನೈತಿ ಪೇರೆಂಟ್ಸ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ.
0: ಅಂದ್ರೆ ಕುಟುಂಬದ ಪಾತ್ರ ಬಹಳ ಮಹತ್ವದ ಆಗ್ತದ ಅಂತಂತೀರಿ. ಯುವ ಜನರು ಬೇರೆ ಮಾರ್ಗವನ್ನ ಹುಡುಕೋದಕ್ಕಿಂತ ಕುಟುಂಬದವರನ್ನೇ ಅವರು ಅವಲಂಬಿತರಾಗಿ ಆ ಸಮಸ್ಯೆಗಳನ್ನ ಕುಟುಂಬದವರ ಹತ್ರ ಹೇಳಿಕೊಂಡಾಗ ಅಲ್ಲೇ ಒಂದು ಒಳ್ಳೆಯ ಪರಿಹಾರ ಸಿಗುವಂತದ್ದಾಗ್ತದ ಅಂತೀರಿ.
1: ಆಮೇಲೆ ಹೆಣ್ಮಕ್ಳ ಎಜುಕೇಶನ್ ನಾ ನೋಡ್ದಂಗ ಅವ್ರಿಗೆ ಹೈಯರ್ ಸ್ಟಡೀಸ್ ಹೋಗೋದಿರ್ತೈತಿ, ಆದ್ರೆ ಮದ್ವಿ ಮಾಡ್ಕೊ ಅಂತ ಹೇಳ್ತಿರ್ತಾರ. ನಾನ್ ಈಗ ಹೇಳ್ದಂಗ ನಿಮ್ಗ ಫಸ್ಟ್ ಪ್ರಯಾರಿಟಿ ಈಗಿನ ಯೋಚಿಸ್ಕೊಡೋದು ಆರ್ಥಿಕ ಭದ್ರತೆ. ಸೊ ಅದಕ್ಕೆ ಅದ್ರ ಸಂಬಂಧ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಹಾಕೋದೇನೈತಿ ಎಜುಕೇಶನ್ ಒಳಗ ಕರಿಯರ್ ಒಳಗ ಅದನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬೇಕು ಪೇರೆಂಟ್ಸ್ ಅಂತ ಹೇಳಿ ನಂಗನಿಸ್ತೈತಿ. ಆಮೇಲೆ ಟೀಚರ್ಸ್ ರೋಲ್ ಹೇಳ್ಬೇಕಂದ್ರೆ ಮಿಯರ್ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಅಥವಾ ಅವರಿಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಬೇಕಂತಲ್ಲ, ಅವ್ರ ಒಳಗೊಂದು

0: ಕಾನ್ಫಿಡೆನ್ಸ್ ತುಂಬೋದಾಗಿರ್ಲಿ, ಅವರಿಗೆ ಕಮ್ಯುನಿಕೇಶನ್ ಹೆಂಗ್ ಮಾಡಬೇಕು, ಸ್ಕಿಲ್ಸ್ ಡೆವಲಪ್ ಹೆಂಗ್ ಮಾಡ್ಕೋಬೇಕು, ಆಮೇಲೆ ಕ್ರಿಟಿಕಲ್ ಥಿಂಕಿಂಗ್, ಇದ್ರ ಬಗ್ಗೆ ಎಲ್ಲ ಟೀಚರ್ಸ್ ಒಂದ್ ಸ್ವಲ್ಪ ಗಮನ ಕೊಡಬೇಕು ಅಂತ ಹೇಳಿ ನಂದು. ಆಮೇಲೆ ಸೊಸೈಟಿ ಏನೈತಿ, ಅದು ಒಂದು ರೋಲ್ ಮಾಡೆಲ್ ಇದ್ದಂಗೆ. ಪ್ರತಿಯೊಂದು ವ್ಯಕ್ತಿಗೂ ಒಂದ್ ಸೊಸೈಟಿದು ಒಂದ್ ಜವಾಬ್ದಾರಿ ಇರ್ತೈತಿ. ಏನಂದ್ರ ಯೂತ್ಸ್ ಏನೈತಿ, ಅವ್ರಿಗೆ ಡೈರೆಕ್ಷನ್ ಕೊಡೋಕಿಂತ ಮುಂಚೆ ನಾವು ನಮ್ನ ಸುಧಾರಿಸ್ಕೋಬೇಕು. ನಾವು ಎಲ್ಲಿ ಭೇಟಿ ಹಾಕ್ತೀವಿ, ಅವ್ರ ಜನ ಹೇಳ್ತಾರೆ ನಮಗ್, ನೀ ಏನ್ ಮಾಡಕಂತೀಪ, ಹೌದಾ ಇದನ್ ಮಾಡಂತಿ, ಇದನ್ ಓದೋದ್ರ ಬದ್ಲಿ ಇದನ್ ಓದಿದ್ರೆ ಚಲೋ ಇರ್ತಿತ್ತು, ಅಥವಾ ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ. ಇದು ಬೋಧನೆ ಮಾಡೋಕಿಂತ ಮುಂಚೆ ನಾವು ಸೊಸೈಟಿ ಆಸ್ ಹಿರಿಯರ್ ಹೇಳಂತ ಸೊಸೈಟಿ ಒಳಗ್ ಅವ್ರ ತಮ್ಮನ್ ತಾವು ಸುಧಾರಿಸ್ಕೊಂಡು ಮುಂದ್ ಯೂತ್ಸ್ ಸುಧಾರಿಸಕ್ ಅವ್ರಿಗೆ ರೋಲ್ ಮಾಡೆಲ್ಸ್ ಆಗ್ಲಿ ಅಂತ ಹೇಳಿ ನಂದ್ ಇದೊಂದು ಅಭಿಪ್ರಾಯ ಇದೆ.
1: ಇನ್ ಈ ಸಾಮಾಜಿಕ ಜಾಲತಾಣಗಳು ಇವತ್ತಿನ ಸಮಾಜದೊಳಗ ಬಹಳ ಮಹತ್ವವನ್ನ ಪಡ್ಕೊಂಡವು. ಈಗ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಈ ಸಾಮಾಜಿಕ ಜಾಲತಾಣಗಳ ಮೇಲಿನ ಅವಲಂಬಿತರಾಗಿರ್ತಾರೆ. ಆದ್ರೆ ನಮ್ಮ ಒಂದು ಗಮನ ಅಂತಂದ್ರೆ ಯುವ ಜನರು ಹಾಗೂ ಸಾಮಾಜಿಕ ಜಾಲತಾಣ. ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸೋದ್ರೊಳಗ ಯುವ ಜನರು ಎಲ್ಲಿ ತಪ್ತಾ ಇದ್ದಾರೆ ಅಂತಂತೀರಿ?
0: ಈಗಿನ ಯೂತ್ಸಿಗೆ ಇಂಟರ್ನೆಟ್ ಕನೆಕ್ಟಿವಿಟಿ, ಮೊಬೈಲ್ ಫೆಸಿಲಿಟೀಸ್ ಇರೋದ್ರಲ್ಲಿಂತ ಅವ್ರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಬಹಳ ಹೆಚ್ಚಿಗೆ. ಅವ್ರಿಗೆ ಏನೈತಿ, ರೀಲ್ಸ್ ಸ್ಕ್ರೋಲ್ ಮಾಡೋದಾಗಿರ್ಲಿ ಅಥವಾ ಮೊಬೈಲ್ ಜಾಸ್ತಿ ಉಪಯೋಗಿಸೋದು, ಆಮೇಲೆ ಮೊಬೈಲ್ ಮೇಲೆ ಇಂಟರ್ನೆಟ್ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಅದಾರ. ಅದ್ರ ಮೇಲೆ ಡಿಪೆಂಡೆಂಟ್ ಇರೋದು ತಪ್ಪಂತಲ್ಲ, ಆದ್ರೆ ಅದ್ರನ್ನ ಯಾವ ತರ ಯೂಸ್ ಮಾಡ್ಕೊಂತಾರ ಅದು ಅಷ್ಟೇ ಇಂಪಾರ್ಟೆಂಟ್ ಆಕೈತಲ್ಲ. ಅವರು ರೀಲ್ಸ್ ನೋಡೋದ್ರ ಬದ್ಲಿ ರೀಲ್ಸ್ ಮಾಡಿನೂ ಫೇಮಸ್ ಆಗ್ಬಹುದು, ಅದ್ರಲ್ಲಿಂತ ಇನ್ಫಾರ್ಮೇಶನ್ ತಗೋಬಹುದು. ಈಗ ಜಾಸ್ತಿ ಇನ್ಫಾರ್ಮೇಟಿವ್ ರೀಲ್ಸ್ನು ಬರ್ತಾವ. ಈಗ ನೋಡ್ರಿ, ಗವರ್ಮೆಂಟ್ ಲಿಂತ ಆಗಿರ್ಲಿ, ಪ್ರೈವೇಟ್ ಇದ್ರಲಿಂತ ಆಗಿರ್ಲಿ, ಬಹಳಷ್ಟು ಸ್ಕೀಮ್ಸ್ ಅಪರ್ಚುನಿಟೀಸ್ ಅವನ್ನೆಲ್ಲ ಅಪ್ಡೇಟ್ ಮಾಡ್ತಿರ್ತಾರ. ಈಗ ಅದನ್ನ ಅವ್ರು ಫೋನ್ ಹಚ್ಚಿ ನಿಮಗೆ ಹೇಳೋಂಗಿಲ್ಲ, ಗವರ್ಮೆಂಟ್ ದವ್ರು ನಾವು ಇಂಟರ್ನ್ಶಿಪ್ ನಡ್ಸಾಕಂತೇವಿ ಬರ್ರಿ ಅಂತ ಹೇಳಿ. ಅದನ್ನ ನೀವಾಗಿ ಅದನ್ನ ಓಪನ್ ಮಾಡಿ ನೋಡ್ಬೇಕಾಕೈತಿ. ಸೊ ಇಂಟರ್ನೆಟ್ ಇರೋದನ್ನ ನೀವು ಇದಕ್ಕೆಲ್ಲ ಯೂಸ್ ಮಾಡಬಹುದು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಯೂಸ್ ಮಾಡಬಹುದು, ನೀವು ರಿಸರ್ಚ್ ವರ್ಕಿಗೂ ಯೂಸ್ ಮಾಡಬಹುದು. ಅದನ್ನ ರೀಲ್ಸ್ ನೋಡೋದು ತಪ್ಪಲ್ಲ ಅಥವಾ ಫೋನ್ ಉಪಯೋಗಿಸೋದು ತಪ್ಪಲ್ಲ ಅಂತ, ಆದ್ರೆ ಅದನ್ನ ಚಲೋದಕ್ಕೆ ಉಪಯೋಗಿಸೋದು ಜಾಸ್ತಿ ಏನೈತಿ ಯೂತ್ಸ್ ಕಲ್ಕೋಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ.
1: ಯಾವ ರೀತಿ ಒಳಗ್ ನಾವು ಉಪಯೋಗಿಸ್ಕೋತೀವಿ ಅದು ಮುಖ್ಯ ಆಗ್ತದ. ಅಂದ್ರೆ ನಮ್ಮ ಜೀವನಕ್ಕೆ ಏನ್ ಬೇಕೋ ಅದನ್ನಷ್ಟೇ ನಾವು ನೋಡೋದು, ಮತ್ತೆ ನಮ್ಮ ಸಮಯವನ್ನ ವ್ಯರ್ಥವಾಗಿ ಹಾಳು ಮಾಡಬಾರದು. ಈ ರೀತಿಯ ಎಲ್ಲಾ ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ಕಟ್ಟಿಕೊಳ್ಳುವಂತಹ ಒಂದು ಜವಾಬ್ದಾರಿ ಯುವಜನತೆ ಮೇಲೆ ಅದ ಅಂತೀರಿ ಅಲ್ಲ ಮಧುವಂತಿ?
0: ಹೌದ್ರಿ, ಯೂತ್ಸ್ ತಮ್ ಹೋಪ್ಸ್ ನ ಎಸ್ಪಿರೇಷನ್ಸ್ ನ ರೀಚ್ ಆಗ್ಬೇಕಂತಂದ್ರ ಅದಕ್ಕೆ ಜಸ್ಟ್ ಗವರ್ಮೆಂಟ್ ಟು ಪೇರೆಂಟ್ಸ್ ಸೊಸೈಟಿ ರೆಸ್ಪಾನ್ಸಿಬಲ್ ಅಲ್ಲ, ಯೂತ್ ದೆಮ್ಸೆಲ್ಸ್ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಸೊ ಅವರು ಕೂಡ ತಮ್ದ ಎಸ್ಪಿರೇಷನ್ ಸಂಬಂಧ ಹಾರ್ಡ್ ವರ್ಕ್ ಮಾಡಿ ಹೋರಾಡಿ ಮುಂದೆ ಹೋಗ್ಬೇಕು ಅಂತ ಹೇಳಿ ನಂದು ಇದು ಹೇಳಿಕೆ ಐತಿ.
1: ಬಹಳ ಒಳ್ಳೇದು ಮಧುವಂತಿ. ಈ ಸಲದ ವಿಶ್ವ ಜನಸಂಖ್ಯಾ ದಿನದ ಥೀಮ್ ಕೂಡ ಅದ ನಮ್ಮ ಯುವ ಜನರನ್ನ ಸಬಲರನ್ನಾಗಿ ಮಾಡೋದು, ಅವರ ಆಸೆ ಆಕಾಂಕ್ಷೆಗಳನ್ನ ಸಾಕಾರಗೊಳಿಸೋದು, ಆ ಮೂಲಕ ಒಂದು ಒಳ್ಳೆಯ ಸಮಾಜ, ಸುಸ್ಥಿರ ಸಮಾಜವನ್ನ ನಿರ್ಮಾಣ ಮಾಡೋದು ಅನ್ನುವಂಥದ್ದು. ಈ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ತಾವೊಬ್ಬ ಯುವತಿಯಾಗಿರೋದ್ರಿಂದ ಯುವ ಜನರ ಒಡನಾಟ ಇರ್ತದ, ಅವರ ಮನಸ್ಥಿತಿಯನ್ನ ಅರಿತುಕೊಳ್ಳಿಕ್ಕೆ ಅದು ಅನುಕೂಲ ಆಗ್ತದ. ಈ ದಿಶೆಯೊಳಗ ಯುವ ಸಮೂಹವನ್ನ ಸಂಘಟನೆ ಮಾಡ್ತಾ ನಮ್ಮ ದೇಶದ ಸುಸ್ಥಿರ ಅಭಿವೃದ್ಧಿಯ ಕನಸನ್ನ ಸಾಕಾರಗೊಳಿಸುವಲ್ಲಿ ದಾಪುಗಾಲು ಇಡ್ತಾ ಇನ್ನಷ್ಟು ಕಾರ್ಯಪ್ರವೃತ್ತರಾಗ್ಲಿ ಅಂತ ಆಶಯ ಮಾಡ್ತೀನಿ. ಇಷ್ಟೊತ್ತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ನಿಮ್ಮ ಕಾರ್ಯದ ಅನುಭವಗಳನ್ನ ನಮ್ಮ ಯುವ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ಎಲ್ಲರ ಪರವಾಗಿ ತಮಗ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಯುವ ಸ್ವಯಂ ಸೇವಕಿ ಮಧುವಂತಿ ಹಿರೇಮಠ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ನಡೆಸಿಕೊಟ್ಟವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.
3: ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ.
4: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ್ 60 ಕರೋಡ್ ಲೋಗ್ ಬನೆ ಹೇ 5 ಲಾಖ್ ರೂಪಾಯಿ ಕೆ ಮುಫ್ತ್ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭೀ ಜ್ಯಾದಾ ಮುಫ್ತ್ ಉಪಚಾರ ಕಿಯೇ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ್ 2 ಲಾಖ್ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆರ್ಜಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೆ. ಜ್ಯಾದಾ ಜಾನ್ಕಾರಿ ಕೆ ಲಿಯೆ 1455 ಪರ್ ಕಾಲ್ ಕರೇ.
3: ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಸ್ವರದಲ್ಲಿರುವ ಘರ್ ಚಿತ್ರದ ಗೀತೆ

0: ਤੇਰੇ ਬਿਨ ਮਰ ਜਾਣਾ ਮੈਂ ਤੈਨੂੰ ਪਿਆਰ ਕਰਨਾ.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾರ್ತಾ ಸಂಚಿಕೆ ಮೂಡಿ ಬರಲಿದೆ ದಿಲ್ಲಿ ಕೇಂದ್ರದಿಂದ.
2: नमस्कार. आकाशवाणी से समाचार संध्या के साथ मैं विशाल.

0: ಆಕಾಶವಾಣಿ ಧಾರವಾಡ.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ.

ಸ್ವರ ಸೌರಭ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಯುವವಾಣಿ ಸ್ನೇಹಿತರೆ, ಇಂದು ಸಾಹಿತ್ಯ ಲಹರಿ. ಇದರಲ್ಲಿ ಅತಿಥಿಯಾಗಿ ಆಗಮಿಸಿದ್ದಾರೆ ಕೊಡಗಿನ ಮಡಿಕೇರಿಯ ಗಾಳಿಬೀಡಿನ ನಿವಾಸಿ ಚಂದನ್ ನಂದರಬೆಟ್ಟು. ಬನ್ನಿ ಮಾತನಾಡಿಸೋಣ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಿಮ್ಮ ಊರು?
1: ಮೇಡಮ್, ನನ್ನ ಸ್ವಂತ ಊರು ಪುತ್ತೂರು ತಾಲೂಕಿನ ವಿಟ್ಲ. ವಿಟ್ಲದಲ್ಲಿ ಕನ್ಯಾನ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಂದರಬೆಟ್ಟು ನನ್ನ ಸ್ವಂತ ಊರು. ಅಲ್ಲಿಂದ ನನ್ನ ಮನೆಯವರು ಈಗ ಕೊಡಗಿನ ಮಡಿಕೇರಿಯ ಗಾಳಿಬೀಡಲ್ಲಿ ನೆಲೆಸಿದ್ದಾರೆ.
0: ಮನೆಯವರು
1: ಅಪ್ಪ ನಿವೃತ್ತ ಎಎಸ್ ಐ ಅವರು,
0: ಹೆಸರು
1: ಕೃಷ್ಣ ಎನ್ ಎಂ ಅಂತ. ಅಮ್ಮ ಜಯಲಕ್ಷ್ಮಿ ಎನ್ ಕೆ, ಅವರು ಗೃಹಿಣಿ. ಅಕ್ಕನವರಿಬ್ರು ಇದ್ದಾರೆ, ಅಕ್ಕನವರು ಇಬ್ರು ಮದುವೆ ಆಗಿದೆ.

0: ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರಿಂದ ನಿಮ್ಮ ತಂದೆ ವರ್ಗಾವಣೆಗೊಂಡು ಇಲ್ಲಿಗೆ ಬಂದಿರಬಹುದು ಅಂತ ಹೇಳಬಹುದಾ?
1: ಇಲ್ಲ ಮೇಡಮ್, ಅವರು ಇಲ್ಲೇ ಡ್ಯೂಟಿ ಜಾಯ್ನ್ ಆಗಿರುವಂತದ್ದು. ಕೊಡಗಿಗೆ ಬಂದ ಮೇಲೆ ಇಲ್ಲೇ
0: ವಾಸ್ತವ್ಯ.
1: ಹೌದು, ವಾಸ್ತವ್ಯ ಎಲ್ಲ ಇಲ್ಲೇ.
0: ನಿಮ್ಮ ವಿದ್ಯಾಭ್ಯಾಸ?
1: ಮೇಡಮ್, ನನ್ನ ಡಿಗ್ರಿ ಬಿಕಾಂ
0: ಎಲ್ಲಿ?
1: ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜ್.
0: ವೆರಿ ಗುಡ್, ನಿಮಗೆ ಅಭಿನಂದನೆಗಳು ಮತ್ತೊಮ್ಮೆ. ಯಾಕೆ ಅಂತ ಹೇಳಿದ್ರೆ, ಈಗ ಪ್ರಶಸ್ತಿ ಬಂದಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ವಿ. ಏನು ಪ್ರಶಸ್ತಿ ಅಂತ ನೀವೇ ಹೇಳಬಹುದಲ್ವಾ?
1: ಮೇಡಮ್, ಅದು ಕನ್ನಡ ಪಯಸ್ವಿನಿ ಪ್ರಶಸ್ತಿ ಅಂತ. ಕಾಸರಗೋಡಿನಲ್ಲಿ ಕನ್ನಡ ಭವನ ಅಂತ ಒಂದು ಸಂಘಟನೆ ಇದೆ. ದೇಶಾದ್ಯಂತ ಅವರು ಕನ್ನಡವನ್ನ ಬಹಳಷ್ಟು ಹೊರಗಡೆ ಪ್ರಚಾರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅಂತ ಅದರ ಅಧ್ಯಕ್ಷರು ಇದ್ದಾರೆ. ಅವರು ಪ್ರತಿ ಜಿಲ್ಲೆಗಳಲ್ಲಿ ಅಥವಾ ಪ್ರತಿ ರಾಜ್ಯಗಳಲ್ಲಿ ಕನ್ನಡವನ್ನು ಪ್ರಚಾರಗೊಳಿಸುವ ನಿಟ್ಟಿನಲ್ಲಿ ಹೊಸದಾಗಿ ಅದರ ಘಟಕಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಡಗಿನಲ್ಲೂ ಅದರ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ, ಕೊಡಗು ಕನ್ನಡ ಭವನ ಅಂತ. ಜೊತೆಗೆ ಕೊಡಗು ಚುಟುಕು ಸಾಹಿತ್ಯ ಪರಿಷತ್ ಅಂತ ಎರಡು ಘಟಕಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕೊಡಗು ಕನ್ನಡ ಭವನ, ಅದರದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಅವರು ಒಂದಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ ಕೊಡಗಿಂದ, ಇಂತಷ್ಟು ಜನರು ಅಂತ ಪ್ರಶಸ್ತಿಗೆ ಅಂತ. ಕೆಲವೊಂದು ಸಮಾಜ ಸೇವೆ ಇರಬಹುದು, ಸಾಹಿತ್ಯದ ನಿಟ್ಟಿನಲ್ಲಿ ಅಥವಾ ಕನ್ನಡಕ್ಕೆ.
0: ಯಾವ ಪ್ರಶಸ್ತಿ ಅಂದ್ರೆ ಕನ್ನಡ ಪಯಸ್ವಿನಿ ಪ್ರಶಸ್ತಿ?
1: ಹೌದು ಹೌದು
0: ಅಲ್ವಾ?
1: ಹೌದು.
0: ಏನು ನಿಮ್ಮ ಬರವಣಿಗೆಯ ಮೊತ್ತ?
1: ಮೇಡಮ್, ಬರವಣಿಗೆ ನಾನು ತುಂಬಾ ಚಿಕ್ಕದ್ರಿಂದ ತುಂಬಾ ಓದ್ತಾ ಇದ್ದೆ. ಅಂದ್ರೆ ಈ ನಾವೆಲ್ಸ್ ಆಗಿರ್ಬೋದು ಅಥವಾ 90s ಕಿಡ್ ಆಗಿರೋದ್ರಿಂದ ಬಾಲಮಂಗಳ, ತುಂತೂರು, ಚಂಪಕ ಈ ರೀತಿ ಪುಸ್ತಕಗಳನ್ನ ತಂದು ಓದುವ.
0: ಪ್ರೇರಣೆ ಚಂದನ್?
1: ಪ್ರೇರಣೆ ಅಂತ ನಮ್ಮ ಸ್ಕೂಲ್ನ ಟೀಚರ್, ಪ್ರೈಮರಿ ಸ್ಕೂಲ್. ಹೌದು, ಸುಕನ್ಯಾ ಅಂತ ಟೀಚರ್ ಇದ್ರು. ಅವರು ನಮಗೆ ಪುಸ್ತಕಗಳನ್ನ ಓದಿ ಓದಿ ಅಂತ ಬಹಳಷ್ಟು ಪ್ರೇರಣೆ ನೀಡುವರು. ಆ ಪುಸ್ತಕಗಳನ್ನ ಓದಿ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಸ್ಕೂಲಲ್ಲಿ, ನಮ್ಮ ಗಾಳಿಬೀಡು ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿರುವಂತದ್ದು, ಆ ಶಾಲೆಯಲ್ಲಿ ಒಂದು ಚಿಕ್ಕ ಲೈಬ್ರರಿ ಇತ್ತು. ಆ ಲೈಬ್ರರಿಯಿಂದ ಪ್ರತಿ ಸರ್ತಿ ನಾನು ಪುಸ್ತಕಗಳನ್ನ ತಗೊಂಡು ಹೋಗೋದು, ಓದೋದು ಮಾಡ್ತಾ ಇದ್ದೆ. ಮೊದಲನೇ ಬಾರಿಗೆ ಆ ಸ್ಕೂಲಿಂದ ಆ ಚಿಕ್ಕ ಏಜ್ ಅಲ್ಲೇ ನನಗೆ ಅಂದ್ರೆ ದುರ್ಗಾಸ್ತಮಾನ ಅಂತ ಒಂದು ಪುಸ್ತಕವನ್ನ ಕೊಟ್ಟಿದ್ರು, ತಾರಾ ಸುಬ್ಬರಾವ್ ಸರ್ ಬರೆದಿರುವಂತದ್ದು. ಸೊ ಆ ಪುಸ್ತಕ ನಾನು ಓದಿದ ಬಳಿಕ ಆ ಪುಸ್ತಕ ನನಗೆ ಎಷ್ಟು ಇನ್ಸ್ಪಿರೇಷನ್ ಕೊಡ್ತು ಅಂತ ಹೇಳಿದ್ರೆ, ಒಂದು ನಾವೆಲ್ ಈ ತರ ಇರುತ್ತೆ, ಈ ಬುಕ್ ಗಳನ್ನ ಓದ್ತಾ ಬಂದ್ರೆ ನಮಗೆ ನಾಲೆಡ್ಜ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಗೆ ಬಂದೆ ನಾನು. ಸೊ ಹಾಗಾಗಿ ಪುಸ್ತಕಗಳನ್ನ ಕಂಟಿನ್ಯೂ ಓದ್ಲಿಕ್ಕೆ ಶುರು ಮಾಡಿದೆ, ಹೈಸ್ಕೂಲ್ ಅಲ್ಲಿ ಇರ್ಬೋದು. ಹಾಗೆ ಕಂಟಿನ್ಯೂ ಓದ್ತಾ ಬಂದೆ. ಹಾಗೆ ಹೈಸ್ಕೂಲ್ ಅಲ್ಲಿ ಕೂಡ ನಮ್ಮ ಶೈಲಾ ಅಂತ ಹೆಚ್ಎಂ ಇದ್ರು, ಅವ್ರೀಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದಾರೆ. ಸೊ ಅವರು ನಮಗೆ ಇನ್ನಷ್ಟು ಪ್ರೇರಣೆ ಕೊಟ್ಟವರು.
0: ಸುಕನ್ಯಾ ಅನ್ನೋರು?
1: ಸುಕನ್ಯಾ ಅವರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದವರು, ಅಲ್ಲಿ ಟೀಚರ್ ಆಗಿದ್ದವರು. ಅವರು ಇವಾಗ ಪ್ರಸ್ತುತ ಇಲ್ಲ, ಅವರು ತೇರ್ಕೊಂಡಿದ್ದಾರೆ.
0: ಅವರು
1: ಹೌದು ಖಂಡಿತ
0: ಅವರೇ ಕಾರಣ.
1: ಹೌದು
0: ಅಲ್ವಾ?
1: ಹೌದು.
0: ಇನ್ನು ಚಂದನ್, ನೀವು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಕಾರಣ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಗುರುಗಳು ನೀಡಿದಂತಹ ಮಾರ್ಗದರ್ಶನದಿಂದ ನೀವು ಮೇಲೆ ಬಂದ್ರಿ, ಬರವಣಿಗೆಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಬಹುದು. ಏನು ಬರವಣಿಗೆಯನ್ನ ಬರ್ತಿದ್ದೀರಿ?
1: ಮೇಡಮ್, ಚಿಕ್ಕದ್ರಿಂದ ಮೊದಲನೇ ಬಾರಿಗೆ ನಾನು ಬರೆದಿರೋದು ಅಂದ್ರೆ ನಮ್ಮ ಇಲ್ಲಿನ ಸ್ಥಳೀಯ ಪತ್ರಿಕೆ ಇದೆ, ಶಕ್ತಿ, ಬಹಳ ಫೇಮಸ್ ಕೊಡಗಲ್ಲಿ. ಶಕ್ತಿ ಪತ್ರಿಕೆ ಎಲ್ಲರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು. ಶಕ್ತಿ ಪತ್ರಿಕೆಯನ್ನ ಪ್ರತಿದಿನ ಬೆಳಿಗ್ಗೆ ಆದ್ರೆ ಶಕ್ತಿ ಪೇಪರ್ ಅಂತ ಒಂದು ಇದ್ರೆ ಅದು ಅವರ ದಿನದ ಆರಂಭ. ಒಂದು ಕಾಫಿ, ಕೊಡಗಿನಲ್ಲಿ ಕಾಫಿ ಫೇಮಸ್ ಇರೋದ್ರಿಂದ ಒಂದು ಕಾಫಿ, ಶಕ್ತಿ ಪತ್ರಿಕೆ. ಈ ಶಕ್ತಿ ಪತ್ರಿಕೆ ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿತ್ತು ನನ್ನ ಬರವಣಿಗೆಗೆ. ಆ ಮಾದಕ ದ್ರವ್ಯದಿಂದ ಯುವಕರ ಬದುಕು ಮೂರ ಬಟ್ಟೆ ಅನ್ನೋ ಒಂದು ಟೈಟಲ್ ಅಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಅದನ್ನ ನಮ್ಮ ರಾಜೇಂದ್ರ ಸರ್, ಅದರ ಚೀಫ್ ಎಡಿಟರ್, ಪ್ರಕಟಣೆ ಮಾಡಿದ್ರು. ಸೊ ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಬಹಳಷ್ಟು ಪ್ರೋತ್ಸಾಹ ಕೊಟ್ರು ಅದೇ ಶಕ್ತಿ ಪತ್ರಿಕೆಯವರು. ಪ್ರತಿ ಸರ್ತಿ ಲೇಖನಗಳನ್ನ ಕೊಡುವಾಗ್ಲೂ ಕೂಡ ಇನ್ನಷ್ಟು ಬರೀರಿ ಅನ್ನೋ ಪ್ರೋತ್ಸಾಹ ಬಹಳಷ್ಟು ಕೊಟ್ರು. ಅಲ್ಲಿಂದ ಶುರು ಆಗಿದ್ದು ಮತ್ತೆ ಪುಸ್ತಕಗಳ ಓದುವಿಕೆಯ ಜೊತೆಗೆ ಒಂದು ಹೊಸ ಪುಸ್ತಕವನ್ನು ಬರೆಯುವಷ್ಟರವರೆಗೆ.
0: ಹೊಸ ಪುಸ್ತಕವನ್ನ ಕೂಡ ನೀವು ರಚನೆ ಮಾಡಿದ್ದೀರಿ?
1: ಹೌದು ಮೇಡಮ್.
0: ಯಾವ ಪುಸ್ತಕ?
1: ಪುಸ್ತಕ ನೆತ್ತರು ಅಂತ ಮೇಡಮ್. ಅಂದ್ರೆ ರಕ್ತದ ಬಗ್ಗೆ ವಿಸ್ತೃತವಾಗಿ ವಿವರಣೆಗಳುಳ್ಳ ಅಂತಹ ಒಂದು ಪುಸ್ತಕ.
0: ಯಾಕೆ ನೆತ್ತರು ಅನ್ನೋದ್ರ ಬಗ್ಗೆನೆ ಬರೆದ್ರಿ ನೀವು?
1: ಅಂದ್ರೆ ಮೇಡಮ್, ಇವಾಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಅಪಘಾತಗಳಾಗಿರ್ಬೋದು ಅಥವಾ ರಕ್ತದ ಅನಿವಾರ್ಯತೆ ಬಹಳಷ್ಟಿದೆ ಜನತೆಗೆ. ರಕ್ತಕ್ಕೆ ಪರ್ಯಾಯವೇ ಇಲ್ಲ. ರಕ್ತಕ್ಕೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಜನರೇಟ್ ಮಾಡೋದು ಬಹಳಷ್ಟು ಕಷ್ಟ ಇರೋದ್ರಿಂದ ರಕ್ತವನ್ನ ಇನ್ನೊಬ್ರು ದಾನ ಮಾಡಲೇಬೇಕಾಗುತ್ತೆ.
0: ಒಂದು ಮಗು ಜನಿಸಿದಾಗ,
1: ಹೌದು,
0: ಆಕಸ್ಮಿಕವಾಗಿ ತಾಯಿ ಅಗಲಿದಾಳೆ ಅಂದಾಗ ಪರ್ಯಾಯವಾಗಿ ಹಾಲನ್ನ ಒದಗಿಸ್ತಾರೆ.
1: ಹೌದು.
0: ಆದ್ರೆ ನಿಮ್ಮ ಚಿಂತನೆ ಹೇಗೆ ಅಂದ್ರೆ, ಅಪಘಾತವಾಗ್ಲಿ ಇನ್ನೊಂದು ವಿಚಾರದಲ್ಲಾಗ್ಲಿ ರಕ್ತದ ಅಗತ್ಯತೆ ಬಂದಾಗ ನಾವು ರಕ್ತವನ್ನೇ ಕೊಡಬೇಕು ಅಲ್ವಾ? ಹಾಗಾಗಿ ಆ ಸಂಗತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದಕ್ಕೆ

0: ಮೂಲ ಕಾರಣ ಮತ್ತೆ ಸಂದರ್ಭ ಏನು ಅಂತ ನಮ್ಮ ಯುವ ಸ್ನೇಹಿತರಿಗೆ ತಿಳಿಸಬಹುದಾ ಚಂದನ್?
1: ಅಂದ್ರೆ ಮೇಡಮ್, ನಾನು ಪಿ ಯು ಸಿ ಅಲ್ಲಿ ಇದ್ದಾಗ ನನ್ನ ಒಬ್ಬ ಸ್ನೇಹಿತ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾನೆ. ಅವನಿಗೆ ರಕ್ತದ ಅಗತ್ಯ ಬಹಳಷ್ಟಿತ್ತು. ಅಂದ್ರೆ ಆ ಸಮಯಕ್ಕೆ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪಡೆಯೋದು ಬಹಳ ಕಷ್ಟ ಆಗಿತ್ತು ನಮಗೆ. ಆ ಟೈಮಲ್ಲಿ ಓ ಪಾಸಿಟಿವ್ ಏನೋ ಅವ್ರ ಗ್ರೂಪ್ ಇತ್ತು.
0: ಅಂದ್ರೆ ರಕ್ತ ಸಿಗದೆ ಮೃತನಾಗಿದ್ದ?
1: ಸಿಗದೆ ಮೃತನಾಗಿದ್ದಲ್ಲ, ಆ ಟೈಮಿಗೆ ನಾವು ರಕ್ತಕ್ಕೆ ಅಷ್ಟು ಪಟ್ಟಂತ ಕಷ್ಟ ಫೀಲ್ ಬಂತು ನನಗೆ. ಸಿಕ್ತು ಮೇಡಮ್, ರಕ್ತ ಸಿಕ್ತು. ಬಟ್ ಅವರು ಅಂದ್ರೆ ಬಹಳ ಸ್ಟೇಟ್ ಆಗಿದ್ದರಿಂದ
0: ಬದುಕಲಿಲ್ಲ.
1: ಇಲ್ಲ, ಹೌದು.
0: ಈಗ ಅಪಘಾತ ಅಂತ ಅಂದಾಗ, ಯುವಕ ಅಂತ ಅಂದಾಗ ಅವನಿಗೆ ಬೈಕ್ ಓಡಿಸ್ಬೇಕು ಅನ್ನೋ ಒಂದು ಮಹದಾಶೆ.
1: ಹೌದು,
0: ಇದರಿಂದ ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ನಾನು ರೈಡ್ ಮಾಡಬೇಕು. ಎಲ್ಲರೂ ಕೂಡ ನೋಡ್ಬೇಕು, ಫಾಸ್ಟ್ ಆಗಿ ಹೋಗ್ಬೇಕು, ಹೆಲ್ಮೆಟ್ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವನ ಆಸೆ. ನಾಳೆ ದಿನ ಇನ್ನೊಂದು ಕ್ಷಣದಲ್ಲಿ ನಾನಿರೋದಿಲ್ಲ, ಸಂಚಾರಿ ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ, ಹಾಗಾಗಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಒಂದು ವಿವೇಕ ಇದ್ರೂ ಕೂಡ ಅವನು ಆ ಕ್ರೇಜ್ ನ ಬಿಟ್ಕೊಡಲ್ಲ. ಅಂತಹವರಿಗೆ ನೀವೇನು ಹೇಳ್ತೀರಿ? ಯಾಕೆ ಅಂದ್ರೆ ಹತ್ತಿರದಿಂದ ನಿಮ್ಮ ಸ್ನೇಹಿತನನ್ನ ಕಳ್ಕೊಂಡಿದ್ದೀರಿ ಅಪಘಾತದಲ್ಲಿ, ರಕ್ತಕ್ಕಾಗಿ ಹುಡುಕಾಡಿದ್ದೀರಿ, ಏನ್ ಹೇಳ್ತೀರಿ ನೀವು ಯುವಕರಿಗೆ?
1: ಅಂದ್ರೆ ಮೇಡಮ್, ಜವಾಬ್ದಾರಿ ಬಂದ್ರೆ ಫ್ಯಾಮಿಲಿಗೆ ಈ ವ್ಯವಸ್ಥೆ ಮಾಡ್ಬೇಕು. ಫ್ಯಾಮಿಲಿಯಲ್ಲಿ ನಾನೊಬ್ಬ ವ್ಯಕ್ತಿ, ಅಂದ್ರೆ ಫ್ಯಾಮಿಲಿನ ನಾನು ನೋಡ್ಕೋಬೇಕು. ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನ ನೋಡ್ಕೋಬೇಕು. ಇಲ್ಲಿವರೆಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಅವರು ಅಂತ ಬಂದಾಗ ಅವರೊಂದು ಜವಾಬ್ದಾರಿಯನ್ನ ಇಟ್ಕೋಬೇಕಾಗುತ್ತೆ. ನನ್ನ ಲಿಮಿಟ್ ಏನಿದೆ ಅದನ್ನ ನಾನು ಕ್ರಾಸ್ ಮಾಡಬಾರ್ದು. ಆ ವಾಹನಗಳಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ ಮೇಡಮ್, ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಸ್ಪೀಡೋಮೀಟರ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಹೋಗುತ್ತೆ. ಆದ್ರೆ ಜವಾಬ್ದಾರಿ ಅನ್ನೋದು ನಮ್ಮಲ್ಲಿ ನೆನಪಿರಬೇಕು. ನಾನು ನನ್ನ ಮನೆಯವ್ರನ್ನ ನೋಡ್ಬೇಕು, ಅವರು ಮುಂದೆ ಇನ್ನು ವಯಸ್ಸಾದಂತಹ ಸಂದರ್ಭದಲ್ಲಿ ಅವ್ರನ್ನ ನಾನು ನೋಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ತಾನು ಸೇಫ್ ಆಗಿರೋದನ್ನ ತುಂಬಾ
0: ಸಂಚಾರಿ ನಿಯಮಗಳನ್ನ
1: ಪಾಲಿಸಬೇಕು. ಖಂಡಿತ
0: ಅಲ್ವಾ?
1: ಹೌದು ಮೇಡಮ್.
0: ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ಚಂದನ್, ನೀವು ಬರವಣಿಗೆಯಲ್ಲಿ ನೆತ್ತರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕವನ್ನ ಬರೆದ್ರಿ.
1: ಹೌದು ಮೇಡಮ್.
0: ಯಾವ ವರ್ಷದಲ್ಲಿ ಬರೆದ್ರಿ?
1: 2022-23.
0: ಎಷ್ಟು ಅವಧಿ ತೆಕ್ಕೊಳ್ತು ಬರೀಲಿಕ್ಕೆ?
1: 6 ತಿಂಗಳ ಸಮಯ.
0: ನೀವು ರಿಸೋರ್ಸ್ ಆಗಿ ತೆಕ್ಕೊಂಡ್ರಿ?
1: ರಿಸೋರ್ಸ್ ಅಂದ್ರೆ ಮೇಡಮ್, ಪ್ರತಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರೋ ಡೀನ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಈ ರಕ್ತ ನಿಧಿ ಘಟಕಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ವರ್ಕ್ ಮಾಡ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡು, ಬೇಸಿಕ್ ಇನ್ಫಾರ್ಮೇಶನ್ ಗಳೆಲ್ಲ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ. ಸೊ ಎಲ್ಲವನ್ನು ನೋಡಿ ಆ ಒಂದು ರಾ ಫೈಲ್ ಮಾಡಿಕೊಂಡು ಮತ್ತೆ ಅದನ್ನ ವೈದ್ಯಾಧಿಕಾರಿಗಳ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅದನ್ನ ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದು ಹಂತಗಳು ಸರಿ ಇದೆಯಾ ಅಥವಾ ಇನ್ಫಾರ್ಮೇಶನ್ಗಳು ಸರಿಯಾ, ಜನರಿಗೆ ನಾವು ಕರೆಕ್ಟ್ ಆಗಿ ತಲುಪಿಸ್ತಾ ಇದೆಯೋ ಇನ್ಫಾರ್ಮೇಶನ್ಗಳನ್ನ ಅಂತ ನೋಡ್ಬಿಟ್ಟು ಈ ನೆತ್ತರು ಪುಸ್ತಕವನ್ನ ರೆಡಿ ಮಾಡಿದ್ವಿ ಮೇಡಮ್.
0: ಆನಂತರ
1: ಮಾಹಿತಿಗಳನ್ನೆಲ್ಲ ಒಟ್ಟು ಮಾಡಿ, ಅದೇ ನಮ್ಮ ಮಡಿಕೇರಿಯ ಡಾಕ್ಟರ್ ಕರುಂಬಯ್ಯ ಸರ್ ಇದ್ದಾರೆ, ಅವರು ನಮ್ಮ ವೈದ್ಯಕೀಯ ಕಾಲೇಜ್ ರಕ್ತನಿಧಿ ಘಟಕದ ಮುಖ್ಯಸ್ಥರು, ಅವರ ಬಳಿ ತಗೊಂಡೋಗಿ ಪ್ರತಿಯೊಂದನ್ನ ಕ್ರಾಸ್ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಗಳು ಸರಿ ಇದೆ ಅನ್ನೋ ಕನ್ಫರ್ಮ್ ಆದ್ಮೇಲೆ ನಾನು ಅದನ್ನ ಲಾಂಚ್ ಮಾಡಿದೆ. ಅಂದ್ರೆ ಒಂದು ರಕ್ತದಾನ ಶಿಬಿರದಲ್ಲಿ ಆ ಪುಸ್ತಕನ ರಿಲೀಸ್ ಮಾಡಿದೆ.
0: ಅಂದ್ರೆ ಒಂದು ಚಿಂತನೆಯನ್ನ ಮಾಡಿದ್ರಿ, ಪುಸ್ತಕವನ್ನ ಬರೆದ್ರಿ, ಅದಕ್ಕೆ ಬೇಕಾದಂತಹ ವಾಸ್ತವ ಸಂಗತಿಗಳನ್ನ ಸಂಗ್ರಹಿಸ್ತ್ರಿ, ಪುಸ್ತಕವನ್ನ ಬರೆದ್ರಿ, ಅದು ಸರಿ ಇದೆಯಾ ಅಂತ ನೀವು ಸರ್ಕಾರಿ ವೈದ್ಯಾಧಿಕಾರಿಗಳ ಹತ್ರ ಅದನ್ನ ಪರಿಶೀಲನೆ ಮಾಡಿ ನಂತರ ಬಿಡುಗಡೆ ಮಾಡಿದ್ರಿ. ಬಿಡುಗಡೆಯ ಸಂದರ್ಭ ಹೇಗಿತ್ತು ಅಂತ ಹೇಳ್ಬೋದಾ?
1: ಮಡಿಕೇರಿಯ ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮೇಡಮ್, ರಕ್ತದಾನ ಶಿಬಿರ. ಆ ಶಿಬಿರದಲ್ಲಿ ಈ ಪುಸ್ತಕವನ್ನ ಕರುಂಬಯ್ಯ ಸರ್ ರಿಲೀಸ್ ಮಾಡಿದ್ರು.
0: ಹೇಗೆ ಪ್ರತಿಕ್ರಿಯೆ ಬಂತು ಓದುಗರಿಂದ?
1: ಓದುಗರಿಂದ ಅಂದ್ರೆ ಇದು ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಮೇಡಮ್, ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅಂತವ್ರು ಮಾತ್ರ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಈಗ ಕಾದಂಬರಿ ಆದ್ರೆ ಕಾದಂಬರಿ ಓದುವ ಹವ್ಯಾಸ ಇದ್ದವರು ಪುಸ್ತಕಗಳನ್ನ ಖರೀದಿ.
0: ಹೌದು ಹೌದು ಹೌದು. ಆದ್ರೆ ಹಿಂದಿನ ಯುವ ಸಮೂಹ ಅಂತಂದ್ರೆ ಯುವ ಸಮೂಹದ ಪ್ರತಿನಿಧಿ ಚಂದನ್, ನೀವು ಜವಾಬ್ದಾರಿಯಿಂದ ರಕ್ತದ ಅಗತ್ಯತೆ, ಮನುಷ್ಯನಿಗೆ ಸಹಜವಾಗಿ ರಕ್ತಕ್ಕೆ ಪರ್ಯಾಯವಾಗಿ ಏನನ್ನೂ ಕೊಡಲಾಗದು, ರಕ್ತವನ್ನೇ ಕೊಡಬೇಕು ಅನ್ನುವಂತಹ ಒಂದು ಸತ್ಯಾಂಶ ಇಟ್ಕೊಂಡು ನೀವು ಪುಸ್ತಕವನ್ನ ಬರೆದಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಕೂಡ ಓದಲೇಬೇಕು. ರಕ್ತ ನಿಧಿ ಕೇಂದ್ರಗಳಲ್ಲಿ ರಕ್ತವನ್ನ ನಾವು ಅಗತ್ಯ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ಇದು ತುರ್ತು ಗಾಯಾಳುವಿಗೆ ಕೊಡುವಂತಹದ್ದು, ಒಂದು ಬಾಟ್ಲ್ ರಕ್ತವನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ನಾವು ಹಣವನ್ನ ಕೊಟ್ಟು ರಕ್ತವನ್ನ ಪಡೀತೀವಿ. ಆದ್ರೆ ನಿಮ್ಮ ಮಾತುಗಳನ್ನ ಕೇಳಿದಾಗ ನಮ್ಮ ಹೃದಯಂಗಳದಲ್ಲಿ ನಿಜಕ್ಕೂ ಕೂಡ ನಾವು ರಕ್ತವನ್ನ ದಾನ ಮಾಡಬೇಕು ಅಂತ ನಮಗೆ ಅನ್ನಿಸದೇ ಇರೋದು. ತುಂಬಾ ಒಳ್ಳೆಯ ವಿಚಾರವನ್ನ ಪ್ರಸ್ತುತ ಪಡಿಸ್ತೀರಿ ಚಂದ, ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ನಮ್ಮ ಆಕಾಶವಾಣಿಯ

0: ಪರವಾಗಿ. ಇನ್ನು ನಿಮ್ಮ ಹವ್ಯಾಸಗಳು ಏನು? ನೀವು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಮಾಡಲಿಲ್ವಾ? ತಂದೆ ಪೊಲೀಸ್ ಅಧಿಕಾರಿ. ನಿಮ್ಮ ಗುರಿ ಏನಿತ್ತು ಪದವಿ ಮುಗಿಸಿದ ನಂತರ?
1: ಪದವಿ ಮುಗಿದ ಬಳಿಕ ಮೇಡಮ್, ನಾನು ಕೂರ್ಗ್ ಎಕ್ಸ್ಪ್ರೆಸ್ ಅನ್ನು ವೀಕ್ಲಿ ಪೇಪರ್ ಅಲ್ಲಿ ವರದಿಗಾರನಾಗಿ ಸೇರ್ಕೊಂಡೆ. ಅಲ್ಲಿನ ಶ್ರೀಧರ್ ನೆಲ್ಲಿತಾಯ ಅಂತ ಪತ್ರಿಕೆಯ ಎಡಿಟರ್ ಇದ್ರು. ಚಾನೆಲ್ ಕೂರ್ಗ್ ಹಾಗೂ ಕೂರ್ಗ್ ಎಕ್ಸ್ಪ್ರೆಸ್ ಒಂದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ವರದಿಗಾರನಾಗಿ ನಾನು ಸೇರ್ಕೊಂಡೆ. ವರದಿಗಾರನಾಗಿ ಸೇರ್ಕೊಂಡಾದ್ಮೇಲೆ ಅಲ್ಲೇ 2 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೆ, ಕೂರ್ಗ್ ಎಕ್ಸ್ಪ್ರೆಸ್ ವೀಕ್ಲಿ ಅನ್ನೋ ಪೇಪರ್ಗೆ. ಅದಾದ ಬಳಿಕ ಅಲ್ಲೇ ಉಪ ಸಂಪಾದಕನಾಗಿ ಪ್ರಮೋಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಮತ್ತೆ ಅಲ್ಲೇ ವರ್ಕ್ ಮಾಡಿದೆ. ಅದಾದ ಬಳಿಕ ಆಂದೋಲನ ಪತ್ರಿಕೆಗೆ ವರ್ಕ್ ಮಾಡಿದೆ. ಹೀಗೆ ಪತ್ರಿಕೆಯಲ್ಲೇ ಹೌದು ವರದಿಗಾರನಾಗಿ ಹೀಗೆ 1-5 ವರ್ಷಗಳ ಕಾಲ ಪತ್ರಿಕೆಯಲ್ಲಿ ಪೂರ್ಣವಾದಿ ಕೆಲಸಗಾರನಾಗಿ ಕೆಲಸ ಮಾಡಿದೆ. ಅದಾದ ಬಳಿಕ ನಾನೇ ಸ್ವಂತವಾಗಿ ಏನಾದ್ರೂ ಮಾಡಬೇಕು ಸಮಾಜದಲ್ಲಿ, ಅಂದ್ರೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಸಲುವಾಗಿ ನನ್ನದೇ ಅಂತ ಏನಾದ್ರೂ ಒಂದು ಹೊಸದಾಗಿ ಮಾಡಿಕೊಂಡು ನಾನು ಅವರಿಗೆ ನೆರವಾಗುವ ರೀತಿಯಾಗಿ ಏನಾದ್ರೂ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನದೇ ಒಂದು ಸಿವಿಲ್ ವರ್ಕ್ ಮಾಡ್ತಾ ಇದ್ದೇನೆ.
0: ಕಾರಣ ಬೇಕಲ್ವಾ ಸಮಾಜ ಸೇವೆ ಅಂತ ಮಾಡಬೇಕಾದ್ರೆ? ಬಹುಶಃ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಮಾಜಮುಖಿ ಕೆಲಸ. ಯುವಕನಾಗಿ ಉದ್ಯೋಗವನ್ನ ಅರಸುತ್ತಾ ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಇಂದಿನ ದಿನ. ಇಂತಹ ಪ್ರಸ್ತುತ ದಿನದಲ್ಲಿ ನೀವು ಬೆಳೆದ ಊರಿನಲ್ಲೇ ಇದ್ದು ನಾನು ಕಷ್ಟದಲ್ಲಿರುವವರಿಗೆ ಸಹಾಯವನ್ನ ಮಾಡಿ ಆ ಮೂಲಕ ನನ್ನ ಒಂದು ಜನ್ಮವನ್ನ ಸಾರ್ಥಕಗೊಳಿಸಿಕೊಳ್ಬೇಕು ಅಂತ ನೀವು ಹೆಜ್ಜೆಯನ್ನ ಇಟ್ರಿ. ಇದಕ್ಕೆ ಒಂದು ಕಾರಣ ಬೇಕಲ್ವಾ? ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗಬೇಕಾದ್ರೆ ನಮಗೆ ಕಷ್ಟ ಇರಬೇಕು. ನಿಮ್ಮ ಹಾದಿ ಹೇಗಿತ್ತು?
1: ಮೇಡಮ್, 1, ತಂದೆ ತಾಯಿನ ಬಿಟ್ಟು ಈ ಊರಿಂದ ಇನ್ನೊಂದು ಊರಿಗೆ ಹೋಗೋದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಚಿಕ್ಕದ್ರಿಂದ ಇಲ್ಲಿವರೆಗೆ ನಮ್ಮನ್ನ ಅವ್ರು ನೋಡ್ಕೊಂಡಿದ್ದಾರೆ, ಇನ್ ಮುಂದೆ ಅವ್ರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮದು. ಅದು ಅಲ್ಲದೆ ಇನ್ನೊಂದು, ನಾನು ಕಾಲೇಜ್ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಅಲ್ಲಿ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದವನು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದು ನನಗೆ ಈ ಸಮಾಜ ಸೇವೆ ಅಥವಾ ನಾನು ಇಲ್ಲೇ ಇದ್ದು ನಮ್ಮ ಜನರಿಗಾಗಿ ಕೆಲಸ ಮಾಡ್ಬೇಕನ್ನೋದಕ್ಕೆ ಪ್ರೇರಣೆ. ತುಂಬಾ ದೊಡ್ಡ ಪ್ರೇರಣೆ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ. ಕಾಲೇಜ್ ದಿನಗಳಲ್ಲಿ ನಾನು ಬಹಳಷ್ಟು ಶಿಬಿರಗಳಿಗೆ ಹೋಗಿ ಬರ್ತಾ ಇದ್ದೆ. ಈ ರಾಷ್ಟ್ರೀಯ ಸೇವಾ ಯೋಜನೆಯೇ ಮುಂದೆ ನಾನೀಗ ಆಶ್ರಮಗಳಿಗೆ ವಿಸಿಟ್ ಮಾಡ್ತೀನಿ, ಆಶ್ರಮದಲ್ಲಿದ್ದವರ ಕಷ್ಟ ಅದಿದು ಕೇಳ್ತೀನಿ, ಆಲಿಸ್ತೀನಿ. ಹೌದು, ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ.
0: ಒಂದು ಸಣ್ಣ ಅನುಭವವನ್ನ ವಿವರಿಸಬಹುದಾ ಸಂಕ್ಷಿಪ್ತವಾಗಿ? ಆಶ್ರಮ ಅಂದಾಗ್ಲೇನೆ ಸ್ವಲ್ಪ ಸೀರಿಯಸ್ ಆಗುತ್ತೆ ಮನಸ್ಸು.
1: ಹೌದು,
0: ಹಿರಿಯ ನಾಗರಿಕರು ಇರುವಂತಹ ಅಥವಾ ಪುಟ್ಟ ಮಕ್ಕಳು ಇರುವಂತ ಆಶ್ರಮಗಳು ಕೂಡ ಇದಾವೆ.
1: ಹೌದು,
0: ನೀವು ಹಿರಿಯ ನಾಗರಿಕರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದ?
1: ಹೌದು, ಮಡಿಕೇರಿಯಲ್ಲಿ ಶ್ರೀಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯ ಅಂತ ಒಂದು ಆಶ್ರಮ ಇದೆ ಮೇಡಮ್, ಹಾಗೂ ತನಲ್ ಅಂತ ಇನ್ನೊಂದು ಇದೆ. ಸೊ 2 ಆಶ್ರಮಗಳಿಗೂ ತಿಂಗಳಿಗೆ 2 ಸರ್ತಿ ಅಥವಾ 3 ಸರ್ತಿ ವಿಸಿಟ್ ಮಾಡ್ತೇವೆ. ಈ ಆಶ್ರಮಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರಿಗೆ ತಮ್ಮ ಹೆತ್ತವ್ರನ್ನ ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂತವ್ರು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಈ ಯಾವಾಗ ಹೊರಗಡೆ ಹಾಕ್ತಾರೆ ಅವ್ರಿಗೆ ಡಿಪ್ರೆಸ್ ಆಗ್ಬಿಡ್ತಾರೆ ಅವರು. ಸೊ ನಾನೇ ಹೇಗ್ ಬದುಕಲಿ ಮುಂದೆ ಹೇಗೆ ಅಂತ, ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ಅವರು ಕುಗ್ಗಿ ಹೋಗ್ತಾರೆ. ಕುಗ್ಗಿ ಹೋದಾಗ ಬೀದಿಗೆ ಬರ್ತಾರೆ. ಬೀದಿಯಲ್ಲಿ ಅವ್ರಿಗೆ ಎಲ್ಲೆಂದ್ರಲ್ಲಿ ಅವರು ಭಿಕ್ಷಾಟನೆ ಮಾಡ್ಲೇಬೇಕಾಗುತ್ತೆ, ಅವರಿಗೆ ಭಿಕ್ಷಾಟನೆ ಅನ್ನೋದು ಅನಿವಾರ್ಯವಾಗಿ ಇರುತ್ತೆ. ಸೊ ಹಾಗಾಗಿ ಹೊರಗಡೆ ಬಂದಾಗ ಮಾನಸಿಕವಾಗಿ ನೊಂದಿರೋದ್ರಿಂದ ತಮ್ಮ ಮೇಲಿನ ಕಾಳಜಿ ತಾವು ಕಳ್ಕೊಳ್ತಾರೆ. ಇಂತ ಸಂದರ್ಭದಲ್ಲಿ ಜನ ಅವ್ರನ್ನ ಈ ಪದಗಳನ್ನ ಬಳಕೆ ಮಾಡಬಾರ್ದು. ಹೌದು, ಹುಚ್ಚ ಅಂತ ಕನ್ವರ್ಟ್ ಮಾಡ್ತಾರೆ ಜನರು ಅವ್ರು ಮಾನಸಿಕವಾಗಿ. ಹೌದು, ಆ ಪದಗಳಿಂದ ಅವ್ರು ಕರೀತಾರೆ.
0: ಆದ್ರೆ ಅವರು ನಿಜವಾಗಿ ಹುಚ್ಚರಲ್ಲ.
1: ಅಲ್ಲ, ತಮ್ಮ ಮನೆಯ ವಾತಾವರಣದಿಂದ, ಮನೆಯಿಂದ ತಾವು ಹೊರಗೆ ಎಸೆಯಲ್ಪಟ್ಟ ಕಾರಣದಿಂದ ಅವರು ನೊಂದು ಆ ಪರಿಸ್ಥಿತಿಗೆ ತಲುಪಿರ್ತಾರೆ. ಅಂತವ್ರಿಗೆ ಬೇರೆ ಆಪ್ಷನ್ ಇಲ್ಲದಿದ್ದಾಗ ಈ ತರ ಸಮಾಜದಲ್ಲಿ ಯಾರಾದ್ರೂ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಬಹಳಷ್ಟು ಸಂಘ ಸಂಸ್ಥೆಗಳ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ.
0: ತಾನು ಬಾಳಿ ಬದುಕಿದ ಮನೆಯಿಂದ,
1: ಹೌದು,
0: ತಾನು ಹೆತ್ತ ಮಕ್ಕಳಿಂದ ಆಚೆ ಬಂದಾಗ, ಅಂದ್ರೆ ಬಲವಂತವಾಗಿ ಹೊರಗೆ ಹಾಕಿದಾಗ ಮಾನಸಿಕವಾಗಿ ಕುಕ್ಕಿ
1: ಹೋಗ್ತಾರೆ
0: ಹಿರಿಯರು.
1: ಹೌದು,
0: ವಯಸ್ಸು ಕೂಡ ಆಗಿರುತ್ತೆ, ಹಿರಿಯ ವಯಸ್ಕರು ಅಂತ ಹೇಳ್ಬೋದು, ಹಿರಿಯ ವಯಸ್ಸಿನವರು. ಅವರು ಅವರ ಮಾನಸಿಕ ವೇದನೆಯ ಜೊತೆಗೆ ಅವರ ಹಸಿವು ಕೂಡ ಕಾಟವನ್ನ ಕೊಡುತ್ತೆ.
1: ಹೌದು ಹೌದು, ಇದರಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಅವರ ಪ್ರತಿಯೊಂದು ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡು ಬಳಿಕ ಹೊರಗಡೆ
0: ಆಸ್ತಿ ಇರೋ ತನಕ ನೋಡ್ಕೊಳ್ತಾರೆ.
1: ಹೌದು ಹೌದು, ಬಳಿಕ ಇವ್ರನ್ನ ಮನೆಯಿಂದ ಹೊರಗಡೆ
0: ಆ ಸಂಗತಿಯನ್ನ ಅವರು ವ್ಯಕ್ತಪಡಿಸಿದ್ದಾರೆ.
1: ಹೌದು ಹೌದು, ಖಂಡಿತ.
0: ಯುವಕನಾಗಿ ನಿಮ್ಗೆ ಏನ್ ಅನ್ನಿಸ್ತು ಅವಾಗ? ಯಾಕೆಂದ್ರೆ ನೀವು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಿದ್ದೀರಿ, ಅವರ ಮೊಮ್ಮಕ್ಕಳ ವಯಸ್ಸು ನಿಮ್ಗೆ.
1: ಖಂಡಿತ,
0: ನಿಮ್ಗೆ ಏನ್ ಅನ್ನಿಸ್ತು ಆ ಸಂದರ್ಭದಲ್ಲಿ?
1: ಇವಾಗ ಕೂಡ ನಾನು ಆಶ್ರಮಕ್ಕೆ ಹೋದಾಗ ಅಮ್ಮ ನಮ್ಮ

0: ನಮಸ್ತೆ, ಎಲ್ರಿಗೂ ನಮಸ್ತೆ ಅಂತ ಒಂದು ವಿಶ್ ಮಾಡಿದಾಗ ಮಗನೇ ಅಂತ ಕರೀತಾರೆ ಮೇಡಮ್. ಆ ಫೀಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಪಟ್ಟಿರೋ ಕಷ್ಟನ ಅವ್ರು ಯಾರಿಗೂ ಹಂಚ್ಕೊಳಕ್ ಆಗಲ್ಲ. ಅಲ್ಲಿನ ವ್ಯವಸ್ಥಾಪಕರು ಅವ್ರ ಜೊತೆ
1: ಮಾತಾಡೋಟಕ್ಕೆ ಈ ರೀತಿ ಅಂತ ಹೇಳಬಹುದು.
0: ಹೌದು ಹೌದು.
1: ಆದ್ರೆ ಅವರ ಅಂತರಂಗದಲ್ಲಿ ಬೇರೆಯ ಒಂದು ನೋವಿನ ಕೊಠಡಿ ಇದೆ ಅಂತ ಹೇಳ್ಬೋದು.
0: ಖಂಡಿತ ಖಂಡಿತ, ಬಹಳಷ್ಟು ನೋವು ಇರುತ್ತೆ, ಅದನ್ನ ಅವ್ರಿಗೆ ಯಾರ ಜೊತೆ ಹಂಚ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ
1: ಕಡೆ ಇಟ್ಟಿರ್ತಾರೆ ಅಂತ ಹೇಳ್ಬೋದು.
0: ಹೌದು, ಈ ರೀತಿ ಅವ್ರನ್ನ ಕ್ಲೋಸ್ ಆಗಿ ಮಾತಾಡಿಸ್ಲಿಕ್ಕೆ ಹೋದಾಗ ಅವ್ರು ಅದನ್ನ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ.
1: ಈ ತರ ಹೆಚ್ಚಾದಾಗ
0: ಹೌದು
1: ಅವರು ವ್ಯಕ್ತಪಡಿಸ್ತಾರೆ.
0: ಹೌದು ಖಂಡಿತ.
1: ಹಾಗಾಗಿ ನಿಮಗೆ ಸಮಾಜ ಸೇವೆಯತ್ತ ಮತ್ತಷ್ಟು ಸೇವೆಯನ್ನ ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಪ್ರೇರಣೆ ನೀಡ್ತು ಅಂತ ಹೇಳಬಹುದು. ಇಂದಿನ ಯುವ ಸಮೂಹ ಯಾವ ರೀತಿ ಯೋಚನೆ ಮಾಡುತ್ತೆ ಸಮಾಜದ ಬಗ್ಗೆ ಅಂತ ಗೊತ್ತಾ?
0: ಸಮಾಜದ ಬಗ್ಗೆ ಯಾವ ರೀತಿ ಯೋಚನೆ ಅನ್ನೋದಕ್ಕಿಂತ ತಮ್ಮನ್ನ ತಾವು ಹೇಗೆ, ಇವಾಗ ಪ್ರೆಸೆಂಟ್ ಬಹಳಷ್ಟು ಸ್ಪರ್ಧಾತ್ಮಕ ಜಗತ್ತಾಗಿರೋದ್ರಿಂದ ಅವ್ರಿಗೆ ಅವರನ್ನ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ಮೇಡಮ್. ಅಂತ ಸಂದರ್ಭದಲ್ಲಿ ಈ ವಯಸ್ಸಾದವ್ರನ್ನ ಕೇರ್ ಮಾಡೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ತಮ್ಮನ್ನ ಯಾರು ನೋಡ್ಕೊಂಡಿದ್ದಾರೆ,
1: ಪ್ರತಿಯೊಬ್ಬರಿಗೂ ಎದುರಾಗುತ್ತೆ ಅಂತೀರಾ? ತಮ್ಮನ್ನ ತಾವು ನೋಡ್ಕೊಳ್ಳೋದು ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳ್ತೀರಾ ಯುವಕರು?
0: ಅಂದ್ರೆ ಮೇಡಮ್, ಈಗ ಉದ್ಯೋಗ ಬಹಳಷ್ಟು ಕಡಿಮೆ ಆಗಿದೆ, ಎಲ್ಲ ಯಾಂತ್ರೀಕೃತ ವ್ಯವಸ್ಥೆಗಳಾಗಿರೋದ್ರಿಂದ ಉದ್ಯೋಗ ಬಹಳಷ್ಟು ಕಷ್ಟ ಯುವಕರಿಗೆ. ಹೌದು, ಪದವಿ ಮಾಡಿ ಅಥವಾ ಉನ್ನತ ವ್ಯಾಸಂಗ ಮಾಡಿ ಹೊರಗೆ ಹೋಗುವವರ ಸಂಖ್ಯೆ ಬಹಳಷ್ಟಿದೆ, ತುಂಬಾ ಜಾಸ್ತಿ ಆಗಿದೆ. ಆದ್ರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಯಾವಾಗ ಸಿಗಲ್ಲ, ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳುವಂತದ್ದೇ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಅಂತ ಸರ್ಕಾರ ಈ ನಿಟ್ಟಿನಲ್ಲಿ ಯುವಕರಿಗೆ ಉದ್ಯೋಗವನ್ನ ಜಾಸ್ತಿ ಸೃಷ್ಟಿ ಮಾಡುವಲ್ಲಿ,
1: ಅಂದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಇವೆಲ್ಲ ಬೇರೆ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ ಅಂತ ಹೇಳಬಹುದು. ಒಂದು ಸಂಕ್ಷಿಪ್ತವಾಗಿ ನೀವು ಒಂದು ಗಂಭೀರವಾದ ಸಂಗತಿಯನ್ನ ನೀವು ಆಕಾಶವಾಣಿಯ ಮುಖಾಂತರ ಇತರ ಸ್ನೇಹಿತರಿಗೆ, ಸಮಾಜಕ್ಕೆ ನೀವು ಹಂಚಿಕೊಂಡಿದ್ದೀರಿ. ಇನ್ನು ಬರವಣಿಗೆಯನ್ನ ಈಗಲೂ ಕೂಡ ನೀವು ಮುಂದುವರಿಸಿದ್ದೀರಾ?
0: ಹೌದು ಮೇಡಮ್.
1: ಮುಂದಿನ ಬರವಣಿಗೆಯ ಹಾದಿ ಏನು?
0: ಮುಂದಿನ ಬರವಣಿಗೆ ಅಂದ್ರೆ ಒಂದು ಕಾದಂಬರಿಯ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಅದರ ಇನ್ನು ಟೈಟಲ್ ಏನು ಫೈನಲ್ ಆಗಿಲ್ಲ, ಪೂರ್ಣ ಆಗಿಲ್ಲ.
1: ಹೌದು, ಶೀರ್ಷಿಕೆ.
0: ಹೌದು ಹೌದು, ಅದ್ಯಾವುದು ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದರ ಕೆಲಸಗಳು ನಡೀತಾ ಇದೆ. ಆರು ತಿಂಗಳ
1: ಕಥಾವಸ್ತು.
0: ಕಥಾವಸ್ತು ಒಂದು ಫ್ಯಾಮಿಲಿ ಮೇಡಮ್. ಈಗಿನ ಜನರೇಷನ್ ಆ ಫ್ಯಾಮಿಲಿ ಹೇಗೆ ತನ್ನ ಸಂಸಾರವನ್ನ ನಿಭಾಯಿಸುತ್ತೆ,
1: ಗುಟ್ಟು ಬಿಟ್ಕೊಡ್ಬಹುದ ಚಂದನ್ನ?
0: ಹಾಗಂತ ಏನು ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದುಕು ಕಷ್ಟ ಆಗುತ್ತೆ, ಹಿಂದೆ ಹೇಗಿದೆ, ಈ ಹಿಂದೆ ಹೇಗಿತ್ತು,
1: ಎಚ್ಚರಿಕೆ.
0: ಹೌದು, ಮುಂದೆ ಹೇಗೆ ಆಗಬಹುದು, ಅದಕ್ಕೆ ಇವಾಗ್ಲೇ ಹೇಗೆ ನಾವು
1: ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದೀರಿ, ನಿಮಗೆ ಶುಭವಾಗ್ಲಿ. ಇನ್ನು ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು?
0: ಮೇಡಮ್, ಪ್ರಶಸ್ತಿ ಬಂದಾಗ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ಅನ್ನೋ ಕನ್ಫ್ಯೂಷನ್ಸ್ ನನಗಿತ್ತು.
1: ಅವನೇ ಹುಟ್ಟಿತು
0: ಖಂಡಿತ.
1: ಯಾರು ಹೇಳಿದ್ದು, ಯಾವಾಗ ಹೇಳಿದ್ರು?
0: ಕಾರ್ಯಕ್ರಮಕ್ಕೆ ಒಂದು 15 ದಿನಗಳ ಮುಂಚೆ ವಿಷಯ ಗೊತ್ತಾಯ್ತು, ಈ ರೀತಿ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ. ಪ್ರಶಸ್ತಿಗೆ ಆಯ್ಕೆ ಆಗಿದ್ದ ವಿಚಾರ ನನಗೆ ಗೊತ್ತಾದ ಮರುದಿನ ನನ್ನ ಸ್ನೇಹಿತರು ಯಾರೋ ಒಬ್ರು ನನ್ನ ಕುರಿತ ಒಂದು ಆರ್ಟಿಕಲ್ ಬರೆದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತು. ವೈರಲ್ ಆದ ಕೂಡಲೇ ಎಲ್ಲಾ ಕಡೆಯಿಂದ ನನಗೆ ಪ್ರಶಂಸೆಗಳು ಬರ್ಲಿಕ್ಕೆ ಶುರು ಆಯ್ತು. ನಾನು ಅನ್ಕೊಂಡೆ, ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಜನ ನನ್ನ ಗುರುತಿಸ್ತಾ ಇದ್ದಾರೆ ಅನ್ನೋದು ಖುಷಿ ಅನ್ನಿಸ್ತು.
1: ಅಂದ್ರೆ ಜನರು ನಿಮ್ಮ ಭಾವನೆಗಳನ್ನ ಸ್ಪಂದಿಸಿ ಗೌರವಿಸಿದ್ದಾರೆ
0: ಖಂಡಿತ.
1: ಆದ್ರೆ ನಿಮಗೆ ಇದೊಂದು ಸಣ್ಣ ಸಾಧನೆ ಅಂತ ಅನ್ನಿಸಿದೆ. ಯಾಕೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಚಿಂತನೆಗಳು ನಿಮ್ಮಲ್ಲಿ ಹುಟ್ಟಿದೆ, ಚಿಗುರು ಒಡೆದಿದೆ. ಚಿಗುರು ಒಡೆದಿರೋದ್ರಿಂದ ಅದು ಗಿಡವಾಗಿ ಮರವಾಗಿ ಮುಂದೆ ಅದು ಬೆಳೀಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೀವು ನಿಮ್ಮ ಸಂಪೂರ್ಣ ಖುಷಿಯನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳ್ಬಹುದು.
0: ಸಮಾಜಕ್ಕಾಗಿ ಇನ್ನಷ್ಟು ಕೆಲಸ ಮಾಡೋದಿದೆ ಮೇಡಮ್, ಅದು ಸಮಾಜ ಸೇವೆ ಅಂತ ನಾನು ಹೇಳ್ಕೊಳ್ಳಲ್ಲ.
1: ಒಂದು ದಿನದ ಬದುಕಲ್ಲ, ನಡೀತಾ ಇರಬೇಕು ಅನ್ನೋದು ನಿಮ್ಮ ನಿಲುವು.
0: ಹೌದು, ಅಂದ್ರೆ ನಾನು ಅದನ್ನ ಸಮಾಜ ಸೇವೆ ಅಂತ ಹೇಳಲ್ಲ, ಅದು ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಸಾರ್ವಜನಿಕವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಸ್ಪಂದಿಸುವಂತದ್ದು ನಾಗರಿಕರ ಕರ್ತವ್ಯ.
1: ನೀವೇ ಬರೆದಂತಹ ಬರವಣಿಗೆಗಳಲ್ಲಿ
0: ಹೌದು
1: ಯಾವುದು ಹೆಚ್ಚು ನಿಮಗೆ ಆಕರ್ಷಣೆ ಆಯ್ತು, ಇದನ್ನ ನಾನ್ ಬರದ್ನ ಅಂತ?
0: ಆಕರ್ಷಣೆ ಅನ್ನೋದಕ್ಕಿಂತ ಕೆಲವೊಂದು ವರದಿಗಳು ಬರೆದಾಗ ಮೇಡಮ್, ಅದಕ್ಕೆ ರೆಸ್ಪಾನ್ಸ್ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸಗಳಾಗಿದೆ, ಅದು ನನಗೆ ಖುಷಿ ತರಿಸುತ್ತೆ.
1: ಯಾವ ಸುದ್ದಿ ಅಂತ ಹೇಳ್ಬೋದು?
0: ಈಗ ಮಡಿಕೇರಿಯಲ್ಲಿ ಚೌಕಿ ಸರ್ಕಲ್ ಇದೆ ಮೇಡಮ್. ಆ ಚೌಕಿ ಸರ್ಕಲ್ ಅಲ್ಲಿ ಸಂಚಾರಿ ಪೊಲೀಸರಿಗೆ ಒಂದು ನಿಲ್ಲಿಕ್ಕೆ ಅಂತ ಒಂದು ಪ್ಲೇಸ್ ಇರಲಿಲ್ಲ, ಹಾಗಾಗಿ ಅದನ್ನ ವರದಿ ಮಾಡಿದ್ದೆ. ಅದಾದ ಒಂದು 15 ದಿನಗಳಲ್ಲಿ ಸಂಚಾರಿ ಪೊಲೀಸರಿಗೆ ಅಂತ ಒಂದು ಪೋಸ್ಟ್ ಮಾಡಿದ್ರು. ಅದೊಂದು ಖುಷಿ.
1: ತಕ್ಕ ಫಲ
0: ಖಂಡಿತ ಮೇಡಮ್.
1: ಯುವ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಕಾಳಜಿ, ಅದನ್ನ

0: ಪ್ರವಿಸಿದಾಗ ನಿಮಗೆ ನಿಜವಾಗಿಯೂ ಕೂಡ ಖುಷಿಯಾಗಿರುತ್ತೆ.
1: ಹೌದು
0: ಅಲ್ವಾ? ಇಂತಹ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡಿ ಅಂತ ನಮ್ಮ ಶ್ರೋತೃ ಬಳಗ ಖಂಡಿತವಾಗ್ಲೂ ಶುಭವನ್ನ ವ್ಯಕ್ತಪಡಿಸುತ್ತೆ. ಹಿಂದಿನ ದಿನಗಳಲ್ಲಿ ಒಲವು ಅನ್ನೋದು ಒಂದು ರೂಪ ಇತ್ತು.
1: ಹೌದು.
0: ಇತ್ತೀಚೆಗೆ ಈಗ ಮತ್ತೊಂದು ಮಗದೊಂದು ರೂಪಗಳನ್ನು ಪಡ್ಕೊಳ್ತಾ ಇದೆ. ಈ ಒಂದು ಸೂಕ್ಷ್ಮ ಸಂಗತಿಯನ್ನ ಯುವ ಮನಸ್ಸು ಹೇಗೆ ಸ್ಪಂದಿಸುತ್ತೆ, ಹೇಗೆ ಅದನ್ನ ಪರಿಭಾಷಿಸುತ್ತೆ?
1: ಒಲವು ಅಂದಾಗ ಪ್ರಸ್ತುತ ಈ ಇಂದಿನ ಯುವಜನತೆ ಏನ್ ಮಾಡಿದ್ದಾರೆ, ಪ್ರೀತಿ ಪ್ರೇಮ ಅಂದ್ರೆ ತಾನು ತನ್ನ ಗರ್ಲ್ಫ್ರೆಂಡ್ ಇಷ್ಟಕ್ಕೆ ಸೀಮಿತಗೊಳಿಸಿದ್ದಾರೆ. ಹಳೆಯ ಕಾಲದಲ್ಲಿ ಅಮ್ಮ ಅಪ್ಪ ಬಂಧು ಬಳಗ ಇವೆಲ್ಲವನ್ನ ಸೇರಿಸಿಬಿಟ್ಟು ಒಲವಿನೊಳಗಡೆ ತರ್ತಾ ಇದ್ರು. ಸೊ ಹಾಗಾಗಿ ಒಲವು ಅನ್ನೋದು ಕೇವಲ ಒಂದು ತನ್ನ ಗರ್ಲ್ಫ್ರೆಂಡಿಗೆ ಮಾತ್ರ ಪ್ರೀತಿಯನ್ನ ಕೊಡೋದು ಆಗಿರಲ್ಲ, ಅದು ಪೂರ್ತಿ ತನ್ನ ಬಂಧು ಬಳಗ ಯಾರಿದ್ದಾರೆ, ಸ್ನೇಹಿತರು ಯಾರಿದ್ದಾರೆ, ತನ್ನ ಪರಿಚಿತರ ಯಾರಿದ್ದಾರೆ, ಎಲ್ಲರಿಗೂ ಪ್ರೀತಿಯನ್ನ ಹಂಚೋದಿದೆಯಲ್ಲ, ಅದು ಒಲವು.
0: ಮತ್ತೆ ಹೇಗೆ ಹಿಂದಿನ ಕಾಲಕ್ಕೆ ತೆಗೆದುಕೊಂಡು ಹೋಗೋದು, ಇಂದಿನ ಯುವ ಸಮೂಹಕ್ಕೆ ಅಂದಿನ ಒಲವನ್ನ ಪರಿಚಯ ಮಾಡೋದ್ರ ಬಗ್ಗೆ ನಿಮ್ಮ ಒಲವು ಹೇಗೆ?
1: ನಗರೀಕರಣ ಹೆಚ್ಚಾದ ಹಾಗೆ ಯುವ ಜನತೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಿಂದ ನಗರಕ್ಕೆ ಉದ್ಯೋಗವನ್ನು ಅರಸಿ ಹೋಗುವಂತವರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ನಗರದಲ್ಲಿ ಪ್ರಸ್ತುತ ಲಿವ್ ಇನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಬೆಂಗಳೂರಿನಂತ ದೊಡ್ಡ ನಗರಗಳಲ್ಲಿ ಒಂದಷ್ಟು ಜನ ಸ್ನೇಹಿತರು ಒಟ್ಟುಗೂಡಿ ಒಂದೇ ರೂಮ್ ಅಲ್ಲಿ ಇರುವಂತದ್ದು, ಅವರ ಉದ್ಯೋಗದ ಕಾರಣಕ್ಕಾಗಿ ಅವರಿಗೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಬೆಂಗಳೂರು ಸ್ವಲ್ಪ ಕಾಸ್ಟ್ಲಿ ಸಿಟಿ, ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅಂತವರು ವಾಪಸ್ ಹಳ್ಳಿಗೆ ಬಂದು ಹಳ್ಳಿಯ ಬದುಕಿಗೆ ಅವ್ರನ್ನ ಅವರು ತೊಡಗಿಸಿಕೊಂಡಾಗ ಮತ್ತೆ ಆ ಒಲವು ಅನ್ನೋದು ಇಂದಿನ ಪರಿಸ್ಥಿತಿಯಿಂದ ಹಿಂದಿನ ಪರಿಸ್ಥಿತಿಗೆ ಹೋಗ್ಬೋದು ಅಂತ. ಮೇಡಮ್,
0: ನಿಮ್ಮ ಅಭಿಪ್ರಾಯದಲ್ಲಿ ಮರಳಿ ಹಳ್ಳಿಗೆ
1: ಹೌದು
0: ಹೇಳಬಹುದು.
1: ಹೌದು,
0: ಅದು ಕ್ರಮೇಣ ಆಗ್ಲಿ ಅಂತ ನಾವೆಲ್ಲರೂ ಕೂಡ ಆಶಯವನ್ನ ವ್ಯಕ್ತಪಡಿಸೋಣ. ಈಗ ಯುವಕರ ಸಮಸ್ಯೆಗಳಲ್ಲಿ ಈ ಒಂದು ಮುಂಜಾಗ್ರತೆ ಇಲ್ಲದೆ ಯೋಚನೆ ಮಾಡದೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಸಮಾಜಕ್ಕೆ ಏನು ದುಷ್ಪರಿಣಾಮ ಬೀರುತ್ತೆ
1: ಅಂದ್ರೆ, ಮೇಡಮ್ ಯುವಕ ಜನತೆ ಹೇಗಿದ್ದಾರೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಅವರ ಜೀವನವನ್ನ ಅವರು ನೋಡ್ಕೋಬೇಕು ಅನ್ನುವಾಗ ಅವರಿಗೆ ಉದ್ಯೋಗ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ಅವರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಅಲ್ಲಿ ಅವರ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡು ಒಂದಷ್ಟು
0: ಅಂದ್ರೆ ಹಿರಿಯರ ಮಾರ್ಗದರ್ಶನವಿಲ್ಲದೆ
1: ಹೌದು
0: ಅವರು ನಡೆದುಕೊಳ್ತಾರೆ.
1: ಹೌದು ಹೌದು ಹೌದು.
0: ಇದರಿಂದ ದುಷ್ಪರಿಣಾಮಗಳು ಎದುರಾಗುವಂತದ್ದು ಏನಿರಬಹುದು, ನಿಮ್ಮ ಆಲೋಚನೆಯಲ್ಲಿ ಏನಿದೆ ಚಂದನ್?
1: ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಮೇಡಮ್ ಬದುಕಿಗೆ, ಅವರ ಜೀವನವನ್ನ ಅವರೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ.
0: ಹಾಗಾದ್ರೆ ಬದುಕು ಅಂದ್ರೆ ಏನು ನಿಮ್ಮ ಪ್ರಕಾರ?
1: ಎಲ್ಲರ ಜೊತೆ ಒಟ್ಟಾಗಿ ಇದ್ದು ಒಗ್ಗಟ್ಟಿನಲ್ಲಿ, ಅಂದ್ರೆ ಈ ಹಿಂದೆ ಇದ್ದಾಗೆ ಕೂಡು ಕುಟುಂಬ ವ್ಯವಸ್ಥೆ, ಅದು ಬದುಕು.
0: ಈಗೆಲ್ಲ ಪ್ರತ್ಯೇಕ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪ್ರಚಾರಕ್ಕೆ ಬಂದಿದೆ.
1: ಯಾಂತ್ರೀಕೃತ ಜೀವನ ಇವಾಗ, ಕೂಡು ಕುಟುಂಬ ಇದ್ದಾಗ ಅಲ್ಲಿ ಒಂದು ಪ್ರೀತಿ ಮಮತೆ ಅದೊಂದು
0: ಮನಸ್ಸಿನಲ್ಲಿ ಮೂಡಬೇಕಲ್ವಾ ಪ್ರೀತಿ? ಈಗ ಸಾಹಿತಿಗಳು ಬರೀತಾರೆ,
1: ಹೌದು,
0: ಹೂವು ತಾನಾಗೆ ಅರಳಬೇಕು,
1: ಹೌದು,
0: ಬಲವಂತವಾಗಿ ಅರಳಿಸೋದಿಕ್ ಸಾಧ್ಯ ಇಲ್ಲ. ಪ್ರೀತಿನೂ ಕೂಡ ಹಾಗೆ ಅಂತ ಹಿರಿಯರು ಹೇಳಿದ್ದಾರೆ. ಸಾಹಿತ್ಯದಲ್ಲಿ ನಾವು ಓದಿದ್ದೇವೆ, ಗೀತೆಗಳಲ್ಲಿ ಕೇಳಿದ್ದೇವೆ, ಆನಂದಿಸಿದ್ದೇವೆ. ಆದ್ರೆ ನೈಜ ಬದುಕಿನಲ್ಲಿ ಆ ಒಂದು ವಾಸ್ತವ ಬರುತ್ತಾ, ಬರಬಹುದಾ?
1: ಪ್ರಯತ್ನ ಪಡಬೇಕು ಹಿರಿಯರು.
0: ಅಂದ್ರೆ ಕಳೆದು ಹೋದ ಕಾಲದಲ್ಲಿ ಏನು ಮಾಡಕ್ಕಾಗಲ್ಲ ಅಲ್ವಾ, ನಮ್ಮ ಕೈಯಲ್ಲಿಲ್ಲ. ಆದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಕಿರಿಯರಿಗೆ ಕಲಿಸಬೇಕು ಅನ್ನೋದು ನಿಮ್ಮ ವಾದ?
1: ಹೌದು ಮೇಡಮ್, ಹೌದು,
0: ಕಿವಿ ಮಾತು.
1: ಹೌದು
0: ಅಲ್ವಾ, ಕಳೆದೋಗಿದ್ದು ಏನು ಮಾಡಕ್ಕಾಗಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಗಾದೆಗಳು ಕೂಡ ನಮಗೆ ಸಹಾಯವನ್ನ ಮಾಡುತ್ತವೆ ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಚಂದನ್, ನೀವು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಹೇಳ್ತಾ ಹೋದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲೋದಿಲ್ಲ. ನಿಮ್ಮ ಕನಸು ಏನು?
1: ನನ್ನಿಂದ ಸಮಾಜಕ್ಕೆ ಏನು ಸಹಾಯ ಆಗುತ್ತೆ ಅದನ್ನ ಮಾಡಿಕೊಂಡು ಹೋಗುವಂತದ್ದು ಮೇಡಮ್.
0: ಪ್ರತಿಯೊಬ್ಬರು ಚಿಂತನೆ ಮಾಡ್ಬೇಕಿದನ್ನು.
1: ಹೌದು
0: ಅಲ್ವಾ.
1: ಹೌದು.
0: ಅದರಲ್ಲಿ ನಿಮ್ಮ ಅಗಾಧವಾದಂತಹ ಆಸೆ ಒಂದಿರುತ್ತೆ,
1: ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವಂತದ್ದು, ಇದು ನನ್ನ ಬಹಳಷ್ಟು.
0: ನಿರಾಶ್ರಿತ ಮಟ್ಟಕ್ಕೆ ತಂದಂತಹ ವ್ಯಕ್ತಿಗಳನ್ನ ಬದಲಾವಣೆ ಮಾಡುವ ಯತ್ನ ಯಾಕೆ ಇಲ್ಲ ನಿಮ್ಮಲ್ಲಿ?
1: ಜಾಗೃತಿ ಕಾರ್ಯಕ್ರಮಗಳನ್ನ ಸರ್ಕಾರದ ಮಟ್ಟದಲ್ಲಿ ಹಮ್ಮಿಕೊಳ್ಬೇಕು ಮೇಡಮ್. ಈಗ ನಾನೊಬ್ಬ ಹೋಗಿ ನಿಮ್ಮ ಮನೆಯವ್ರನ್ನ ಹೊರಗಡೆ ಹಾಕ್ಬೇಡಿ, ಅವ್ರ ಹಿರಿಯರು ಅಂತ ಹೇಳಿದ್ರೆ ಕೇಳೋರು ಕಡಿಮೆ. ಸರ್ಕಾರದ ಮಟ್ಟದಲ್ಲಿ ಈಗ ಹೊರಗಡೆ ಆಗ್ತಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತದ್ದಾಗ್ಲಿ, ಎಕ್ಸಾಂಪಲ್ ನನ್ನನ್ನೇ ತಗೊಳ್ತೀನಿ, ಇತರರನ್ನ ತಗೊಳ್ಳೋ ಬದಲು ನನ್ನ ತಂದೆಯನ್ನ ನಾನು ಹೊರಗಡೆ ಹಾಕಿದ್ರೆ ಸರ್ಕಾರದ ಮಟ್ಟದಲ್ಲಿ ನನಗೆ ಶಿಕ್ಷೆ ಆಗ್ಬೇಕು.
0: ಈಗಾಗಲೇ ಇದೆ, ಕಾನೂನಿನಲ್ಲಿ

0: ಆ ರೀತಿಯ ಶಿಕ್ಷೆಯ ಅವಕಾಶ ಇದೆ.
1: ಹೌದು,
0: ಆದರೂ ಕೂಡ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಂದು ಕುಟುಂಬದಲ್ಲಿ ಆ ರೀತಿಯ ಒಂದು ಬೆಳಕನ್ನ ಯಾಕೆ ಚೆಲ್ಲಬಾರದು ಅಂತ ನಿಮ್ಗನ್ಸಿದ್ಯಾ? ಯುವ ಸಮೂಹ
1: ತುಂಬಾ ಸತ್ಯ ಅನ್ಸುತ್ತೆ ಮೇಡಮ್.
0: ಕೊಡಗಿನಲ್ಲಿ ಅಂತಹ ಯುವಕರು ಇದ್ದೇ ಇದ್ದೀರಿ,
1: ಬಹಳಷ್ಟಿದ್ದಾರೆ. ಹೌದು,
0: ಎಲ್ಲರನ್ನು ಕೂಡಿಸಿ ಚಂದದ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಬಾರದು ಹಾಗನ್ಸಿಲ್ವಾ ನಿಮಗೆ?
1: ಈ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಮೇಡಮ್. ನಾವು ಮಾತ್ರ ಅಲ್ಲ, ಒಂದಷ್ಟು ಸಂಘಟನೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೂ ನಮ್ಮ ಇಲ್ಲಿನ ಸ್ಥಳೀಯ ನ್ಯಾಯಾಧೀಶರು ಅಂತ ಆಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿಗೆ ಸಾರ್ವಜನಿಕರನ್ನ ಆಹ್ವಾನಿಸಿ ಅವರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಚಿಕ್ಕ ಮಟ್ಟದಲ್ಲಿ ನಡೀತಾ ಇದೆ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡಿಬೇಕು.
0: ಸ್ವಾಮಿ ವಿವೇಕಾನಂದರು ಹೇಳಿರುವಂತಹದ್ದು ಯುವ ಶಕ್ತಿ ಅಂತ ಅಂದ್ರೇನೆ ಗಟ್ಟಿಯಾದಂತಹ ಒಂದು ಶಕ್ತಿ.
1: ಹೌದು,
0: ಆ ಒಂದು ಶಕ್ತಿಯನ್ನ ಬಳಸಿ ನಮ್ಮ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬಹುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಅವರು ತಮ್ಮ ವಾಕ್ಯಗಳಲ್ಲಿ ನಿರಂತರವಾಗಿ ಯುವ ಶಕ್ತಿಯನ್ನ ಕೊಂಡಾಡಿದ್ದಾರೆ, ಶ್ಲಾಘಿಸಿದ್ದಾರೆ. ಇಂದಿಗೂ ಕೂಡ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಸ್ವಾಮಿ ವಿವೇಕಾನಂದರ ಯುವ ಶಕ್ತಿಯ ಕುರಿತಾಗಿ ಒಂದು ಸಣ್ಣ ವಾಕ್ಯವೂ ಕೂಡ ಬಳಕೆಯಲ್ಲಿ ಇರುತ್ತೆ ಅಂತ.
1: ಹೌದು, ಖಂಡಿತ.
0: ಇಷ್ಟೆಲ್ಲ ಸಮಾಜ ಸೇವೆಯ ಒಂದು ಕನಸನ್ನು ಇಟ್ಕೊಂಡಿದ್ದೀರಿ, ಮತ್ತೆ ನೀವು ಸಮಾಜ ಮುಖಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸರ್ಕಾರಿ ಉದ್ಯೋಗ ಅಥವಾ ಉದ್ಯೋಗ ಅನ್ನೋದು ನನಗೆ ಬೇಡ, ನಾನು ಹೊಂದಿರುವ ಶಕ್ತಿಯಲ್ಲಿ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಅಂತ ಕೂಡ ಹೇಳಬಹುದು.
1: ಖಂಡಿತ,
0: ನಮ್ಮಲ್ಲಿನ ಕೌಶಲ್ಯವನ್ನ ಬಳಸಿಕೊಂಡು ನಾವು ಸದೃಢ ಸಮಾಜವನ್ನ ಕಟ್ಟೋದಿಕ್ಕೆ ಅಂತ ನಾನು ನಿಂತಿದ್ದೀನಿ ಅಂತ ನೀವು ಹೇಳಿದ್ರಿ ಅಲ್ವಾ? ಗುರುತಿಸುವುದು ಕೂಡ ಸಮಾಜದ ಜವಾಬ್ದಾರಿ ಆಗಬೇಕು ಅನ್ನೋದು ನಿಮ್ಮ ನಿಲುವು.
1: ಹೌದು, ಯಾವಾಗ ಅವ್ರನ್ನ ಗುರುತಿಸ್ತಾರೆ ಅವ್ರು ಇನ್ನಷ್ಟು ಕೆಲಸಗಳನ್ನ ಮಾಡಕ್ ಶುರು ಮಾಡ್ತಾರೆ, ಹಾಗೂ ಅದು ಅವರ ಕೆಲಸಗಳು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗುತ್ತೆ, ಅವರು ಕೂಡ ಮತ್ತೆ ಅದನ್ನ ಶುರು ಮಾಡುವಂತ.
0: ಒಳ್ಳೇದು ಚಂದನ್, ಇಷ್ಟು ಹೊತ್ತು ನಮ್ಮ ಯುವವಾಣಿ ಸಾಹಿತ್ಯ ಲಹರಿಯಲ್ಲಿ ಬಂದು ವಾಸ್ತವ ಸಂಗತಿಗಳ ಬಗ್ಗೆ ನಿಮ್ಮ ನಿಲುವು ಏನು, ನಿಮ್ಮ ಕನಸು ಏನು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಭವಿಷ್ಯದ ಕನಸು ಏನು ಎಲ್ಲವನ್ನ ಹೇಳ್ಕೊಂಡಿದ್ದೀರಿ. ಧನ್ಯವಾದಗಳು.
1: ಧನ್ಯವಾದಗಳು.
2: ಸ್ನೇಹಿತರೆ, ಇದುವರೆಗೆ ಮಡಿಕೇರಿ ಗಾಳಿಬೀಡಿನ ಯುವ ಪ್ರತಿಭೆ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
0: ಯುವವಾಣಿ ಪ್ರಸಾರವಾಯಿತು.
2: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಧಾರವಾಡ.
4: ನಲ್ಮೆಯ ಕೇಳುಗರೆ, ನಿಮ್ಮ ಮಕ್ಕಳು ಓದುತ್ತಿಲ್ಲವೇ? ನಿಮ್ಮ ಮಕ್ಕಳು ಮಾತು ಕೇಳುತ್ತಿಲ್ಲವೇ? ಇದಕ್ಕೆ ಪರಿಹಾರ ಇಲ್ಲಿದೆ.
5: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಇದೇ ಜುಲೈ 14 ಮಂಗಳವಾರದಂದು ಮುಂಜಾನೆ 11 ಗಂಟೆಗೆ ನಡೆಯುವ ನೇರ ಫೋನಿನ್ ಕಾರ್ಯಕ್ರಮದೊಳಗ ನಾನು ಬರ್ತೀನಿ. ಅವತ್ತ ನಿಮ್ಮ ಮಕ್ಕಳ ಸಮಸ್ಯೆ, ಬೆಳವಣಿಗೆ ಅಥವಾ ಶಿಕ್ಷಣ ಕುರಿತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಂತ ಬರ್ರಿ. ಹಂಗಂದ್ರೆ ನಾವು ನೀವು ಭೇಟಿಯಾಗೋಣ 14 ತಾರೀಕಿಗೆ ಮುಂಜಾನೆ 11 ಗಂಟೆಗೆ.
4: ನೀವು ಭಾಗವಹಿಸಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೆ ಕೇಳಿ. ಸುಬೋಧ ಸಮಾಲೋಚನೆ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
3: ಆಕಾಶವಾಣಿ ಧಾರವಾಡ ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

10:30ಕ್ಕೆ ಗಿಳಿವಿಂಡು. ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ನಿತ್ಯದ ನಿಯಮಿತ ಓದಿನ ಮಹತ್ವ. ಪ್ರಸ್ತುತಿ ಮಾಲಾ ಸಾಮ್ರಾಣಿ. 11:00ಗೆ ಪೋಸ್ಟ್ ಬಾಕ್ಸ್ ನಂಬರ್ 111. ಮನ್ ಕಿ ಬಾತ್ ಪ್ರಸಾರದ ಕುರಿತು ಕೇಳುಗರ ಪ್ರತಿಕ್ರಿಯೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಇವಿಷ್ಟು ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಈಗ ಸಮಯ 11:07:15. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55ಕ್ಕೆ ಆರಂಭವಾಗುತ್ತದೆ. ಇನ್ನು ಮುಂದೆ FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ನಮಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.